ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 8 ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಶುಕ್ಲಪಕ್ಷದ ಹುಣ್ಣಿಮೆ ಅಂದರೆ 2026 ಇಸವಿ ಜೂನ್ ತಿಂಗಳ 29 ತಾರೀಕು ಸೋಮವಾರ. ಈಗ ವೇಳೆ ಸರಿಯಾಗಿ 5:58:45. ನಮ್ಮೆಲ್ಲ ಪ್ರಿಯ ಕೇಳುಗರಿಗೆ ನಿಮ್ಮ ರೇಡಿಯೋ ಸಖಿ ಕೀರ್ತನ ಮಾಡುವ ನಮಸ್ಕಾರಗಳು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:45. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ದೊಡ್ಡ ಬಾಣಗೆರೆ ಪ್ರಕಾಶಮೂರ್ತಿ ಅವರಿಂದ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಸಿಎಸ್ ನಂದಿತಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:30 ಸೇವಾವಾಹಿನಿ, 7:45, 8:30, 9:30, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾಡಿನ ಹಿರಿಯ ಕವಿ ಡಾ ಜಿಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾ ಎಚ್ಎಸ್ ವೆಂಕಟೇಶ್ ಮೂರ್ತಿ. ಅನಂತರ ಸಾಹಿತ್ಯ ಕ್ಷೇತ್ರದ ಹಿರಿಯ ವಿದ್ವಾಂಸರಾದ ಪುತಿನಾ ಅವರ ಕಾವ್ಯ ಕುರಿತು ಮಾತನಾಡುತ್ತಾರೆ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹನ್ನೊಂದು 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ. ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಪರಿಸರ ಸಂರಕ್ಷಣೆ ಹಾಗೂ ಮಹಿಳೆ. ಈ ಕುರಿತು ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗ ಮಠ, ನಂತರ ರೇಣುಕಾ ರಾಮಾನಂದ ಅವರಿಂದ ಸ್ವರಚಿತ ಕವನ ವಾಚನ. 12:35 ದೇವರನಾಮಗಳು, 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಕಾಲ ಪ್ರೌಢಾವಸ್ಥೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾ ಅರುಣ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಅಂಬಿಕಾ ಕೆ ರಾಮ್ ಅವರಿಂದ. 12:30 ಹಾಗೂ ಸಂಜೆ 5:20 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಕೆಜಿ ನಂದಿನಿ. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಐದು 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಕೃಷ್ಣ ನಗರ್ದ್. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. 6:50 ಕೃಷಿರಂಗದಲ್ಲಿ ಕೃಷಿ ದಿವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು. ಈ ಕುರಿತು ಹೊಳೆನರಸೀಪುರ ತಾಲೂಕಿನ ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾ ಎಂಎಸ್ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು

0: for its first knockout match victory at Los Angeles in the United States. Stephens Eustaquio of Canada scored the goal in the second minute of second half stoppage time. And Indian men's hockey team displayed remarkable defensive resilience to defeat England 3-2 in the penalty shootout after a hard-fought nil draw in the reverse fixture of the FIH Hockey Pro League in London yesterday. And that is the end of this news bulletin.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:10:15. ಗೀತಾರಾಧನ ಭಕ್ತಿ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಪುರಂದರದಾಸರ ರಚನೆಯನ್ನು ಆಲಿಸೋಣ. ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.

ಕಾರ್ಯಕ್ರಮದ ಕಡೆಯಲ್ಲಿ ಪದ್ಮಾಚರಣ್ಣವರು ರಚಿಸಿರುವ ದೇಶಭಕ್ತಿಗೀತೆ ವೃಂದಗಾನದಲ್ಲಿ ಆಲಿಸೋಣ. ಜಯವಾಗಲಿ, ಜಯವಾಗಲಿ.

ಇಂದು ರಾತ್ರಿ 9:30 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಹಾರಾಜಪುರಂ ಎಸ್ ರಾಮಚಂದ್ರನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಕೇಳಬಹುದು. 10:00 ಶ್ರೀವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನ ಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ.

0: ಸಮಯ ಸರಿಯಾಗಿ 6:35:35.
1: ಆಕಾಶವಾಣಿ ಮೈಸೂರು.
2: ಓಂ ಧನ್ ಧನ್ವಂತರಯೇ ನಮಃ.
1: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
2: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
1: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.

0: ಕೇಳುಗರೆ, ಇಂದು ಒಂದೆರಡು ಔಷಧೀಯ ಸಸ್ಯಗಳ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಸದೃಢಗೊಳಿಸುವ ಒಂದು ಔಷಧೀಯ ಸಸ್ಯ ಅಮೃತ ಬಳ್ಳಿ. ಇದು ಬಹಳ ಬೇಗವಾಗಿ ಹಬ್ಬುವಂಥ ಒಂದು ಬಳ್ಳಿ. ಇದು ಯಾವುದೇ ಹವಾಮಾನದಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಮನೆ ಮುಂದೆ ಅಲಂಕಾರಿಕವಾಗಿಯೂ ಸಹ ಈ ಗಿಡವನ್ನು ಬೆಳೆಸ್ಕೋಬಹುದು ಹಾಗೂ ಬಳಸಿ ಆರೋಗ್ಯಕರ ಪ್ರಯೋಜನವನ್ನು ಪಡಿಬಹುದು. ಇದರ ಔಷಧೀಯ ಗುಣಗಳು ಅನೇಕ. ನಿತ್ಯ ಅಮೃತ ಬಳ್ಳಿಯನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆದ ಕಾರಣ ಎಲ್ಲ ಕಾಯಿಲೆಗಳಿಗೂ ಅಮೃತ ಬಳ್ಳಿ ಒಂದು ಸೂಕ್ತ ಮನೆಮದ್ದು. ಹಾಗೂ ಕಾಯಿಲೆ ಬರದಂತೆ ಕೂಡ ಇದರ ಎಲೆಗಳು ನಮ್ಮನ್ನು ರಕ್ಷಿಸುತ್ತೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಟಿನಾಸ್ಪೊರಾ ಕಾರ್ಡಿಫೋಲಿಯಾ. ಅಮೃತ ಬಳ್ಳಿ ಸೇವನೆಯಿಂದ ರಕ್ತದ ಸಕ್ಕರೆ ಅಂಶವನ್ನು ನಿಯಂತ್ರಿಸಬಹುದು. ಜ್ವರದಲ್ಲಿ ಅಮೃತ ಬಳ್ಳಿ ಒಂದು ಉತ್ತಮವಾದ ಮನೆಮದ್ದು. ಅಮೃತ ಬಳ್ಳಿಯನ್ನು ಮನೆ ಮುಂದೆ ಬೆಳೆಸುವುದರಿಂದ ಅಲಂಕಾರಿಕವಾಗಿಯೂ ಇರುತ್ತೆ ಹಾಗೂ ತಂಪಾಗಿಯೂ ಸಹ ಇರುತ್ತೆ. ಹಾಗೂ ಅನೇಕ ಔಷಧೀಯ ಪ್ರಯೋಜನವನ್ನು ಸಹ ನಾವು ಪಡೆಯಬಹುದು. ಅಮೃತ ಬಳ್ಳಿಯ ತಂಬುಳಿ ರುಚಿಕಟ್ಟಾಗಿರುತ್ತೆ ಹಾಗೂ ಆರೋಗ್ಯದಾಯಕವಾಗಿರುತ್ತೆ. ತಯಾರಿಸುವ ವಿಧಾನ ತುಂಬಾ ಸರಳ. ಒಂದು ಹಿಡಿಯಷ್ಟು ಅಮೃತ ಬಳ್ಳಿ ಚಿಗುರನ್ನು ಬೆಳಗಿನ ಹೊತ್ತು ಸಂಗ್ರಹಿಸ್ಕೋಬೇಕು. ಅದನ್ನು ಚೆನ್ನಾಗಿ ತೊಳೆದು ಸಣ್ಣ ಉರಿಯಲ್ಲಿ ಹುರಿದಿಟ್ಕೋಬೇಕು. ನಂತರ 8-10 ಕಾಳುಮೆಣಸು ಹಾಗೂ 1/4 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ಇದಕ್ಕೆ ಅವಶ್ಯಕತೆ ಅನುಸಾರವಾಗಿ ರುಬ್ಬಿದ ಗಟ್ಟಿಯಾದ ಮಜ್ಜಿಗೆಯನ್ನು ಬರೆಸಬೇಕು. ಈ ಮಿಶ್ರಣಕ್ಕೆ ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿಯ ತುಪ್ಪದ ಅಥವಾ ತೆಂಗಿನ ಎಣ್ಣೆಯ ಒಗ್ಗರಣೆಯನ್ನು ಕೊಟ್ಟು ಮಿಶ್ರಣ ಮಾಡಿ ಬಳಸುವುದರಿಂದ ರುಚಿಕಟ್ಟದ ತಂಬುಳಿ ಬಳಕೆಗೆ ಸಿದ್ಧ. ಇದನ್ನು ನಿಯಮಿತವಾಗಿ ಬಳಸುವುದರಿಂದ ದೇಹ ಪುಷ್ಟಿಯಾಗುತ್ತೆ, ನಮಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರುವುದಿಲ್ಲ. ಹಾಗೆ ಇನ್ನೊಂದು ಔಷಧ ಖಾದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈರುಳ್ಳಿ ನಿಮಗೆಲ್ಲ ಗೊತ್ತೇ ಇದೆ, ಇದು ನೈಸರ್ಗಿಕವಾದ ನೋವು ನಿವಾರಕ ಸಸ್ಯ. ಈರುಳ್ಳಿಯಲ್ಲಿ ನೋವನ್ನು ನಿವಾರಿಸುವಂತಹ ನೈಸರ್ಗಿಕ ಅಂಶಗಳಿದೆ. ಈರುಳ್ಳಿಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಕೀಲು ನೋವು ನಿಯಂತ್ರಣಕ್ಕೆ ಬರುತ್ತೆ. ಆಯುರ್ವೇದದಲ್ಲಿ ಈರುಳ್ಳಿಯನ್ನು ಪಲಾಂಡು ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಆಲಿಯಂ ಸೀಪಾ ಅಂತ. ಈರುಳ್ಳಿಯಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥ ಅಂಶಗಳಿದೆ. ಗ್ಯಾಸ್ಟ್ರಿಕನ್ನು ನಿಯಂತ್ರಿಸುತ್ತೆ. ಸೇವಿಸಿದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಅಜೀರ್ಣವಾಗುವುದನ್ನು ಈರುಳ್ಳಿ ತಡೆಯುತ್ತೆ. ಹಾಗೆ ಈರುಳ್ಳಿಯಲ್ಲಿ ಅನೇಕ ಪೋಷಕಾಂಶಗಳು ಸಹ ಇದೆ. ಈ ಎಲ್ಲ ಗುಣಗಳು ಈರುಳ್ಳಿಯ ಗಿಡದಲ್ಲೂ ಸಹ ಇರುತ್ತೆ. ಈರುಳ್ಳಿಯ ಚಿಗುರನ್ನು ನಾವು ಪಲ್ಯ ಮಾಡಲು ಬಳಸ್ತೇವೆ. ಈ ಎಲೆಯನ್ನು ಕೂಡ ನಾವು ಆಹಾರವಾಗಿ ಬಳಸಬಹುದು. ಈರುಳ್ಳಿ ಗಿಡವನ್ನು ಸಾಮಾನ್ಯವಾಗಿ ಸ್ಪ್ರಿಂಗ್ ಆನಿಯನ್ ಅಂತ ಕರೀತಾರೆ, ಅಥವಾ ಗ್ರಾಮೀಣ ಭಾಗದಲ್ಲಿ ಈರುಳ್ಳಿ ಕಾವು ಅಂತಲೂ ಕರೀತಾರೆ. ಹಸಿರಾಗಿ ಇರುವಂತಹ ಈರುಳ್ಳಿ ಕಾವನ್ನು ತೆಗೆದುಕೊಳ್ಳಬೇಕು. ತೊಳೆದು ಒಣಗಿಸಿ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಇದನ್ನು ಕಡಿಮೆ ಉರಿಯಲ್ಲಿ ಹುರಿದು ಇದಕ್ಕೆ ಕಾಳುಮೆಣಸು ಮತ್ತು ತೆಂಗಿನ ತುರಿಯನ್ನು ಸೇರಿಸಿ ಮಿಶ್ರಣ ಮಾಡಿಟ್ಕೋಬೇಕು. ಈ ರುಬ್ಬಿದ ಮಿಶ್ರಣಕ್ಕೆ 3 ಲೋಟದಷ್ಟು ಕಡೆದ ಮಜ್ಜಿಗೆಯನ್ನು ಸೇರಿಸಬೇಕು. ನಂತರ ಅದಕ್ಕೆ ರುಚಿಗೆ ಅನುಸಾರವಾಗಿ ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದರೆ ರುಚಿಕಟ್ಟಾದ ಈರುಳ್ಳಿಯ ತಂಬುಳಿ ಸೇವನೆಗೆ ಸಿದ್ಧ. ನಿಯಮಿತವಾಗಿ ಬಳಸೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಹಾಗೂ ನೋವು ನಿವಾರಕ ಗುಣಗಳು ದೇಹಕ್ಕೆ ದೊರೆಯುತ್ತೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಡಾ

ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಡಯಾಬಿಟಿಕ್ ರೆಟಿನೋಪತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಕೃಷ್ಣ ನಗರ್ದ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.

0: ಸಮಯ ಸರಿಯಾಗಿ 6:40:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
3: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಎಚ್ ವಿ ನಾಗರಾಜರಾವ್. ಪದಪರಿಚಯ.
4: ದಿಕ್ಕುಗಳ ಬಗೆಗೆ ಇರುವ ಕನ್ನಡ ಪದಗಳ ಪರಿಚಯ ಮಾಡಿಕೊಳ್ಳೋಣ. ಈಗ ಎಲ್ಲರೂ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಂಬ ದಿಗ್ವಾಚಕಗಳನ್ನು ಬಳಸುತ್ತಾರೆ. ಆದರೆ ಇವು ಸಂಸ್ಕೃತ ಭಾಷೆಯ ಶಬ್ದಗಳು. ಈ ಅರ್ಥವನ್ನೇ ಹೇಳುವ ಅಚ್ಚ ಕನ್ನಡ ಪದಗಳು ಇವೆ. ಮೂಡಣ ಎಂದರೆ ಪೂರ್ವ, ಪಡುವಣ ಎಂದರೆ ಪಶ್ಚಿಮ, ಬಡಗಲ ಎಂದರೆ ಉತ್ತರ, ತೆಂಕಣ ಎಂದರೆ ದಕ್ಷಿಣ. ಇವು ದ್ರಾವಿಡ ಮೂಲದ ಅಚ್ಚ ಕನ್ನಡ ನುಡಿಗಳು. ಈ ಕಾರಣದಿಂದಲೇ ಮೂಡುಬಿದರೆ, ಪಡುಬಿದರೆ ಎಂದು ಊರುಗಳ ಹೆಸರು ಬಂದಿದೆ. ಮೂಡಣ ಮನೆಯ ಮುತ್ತಿನ ಹೊಳೆಯ ಎರಕಾವ ಹೊಯ್ದ ಎಂಬ ಬೇಂದ್ರೆಯವರ ಪದ್ಯದಲ್ಲಿ ಮೂಡಣ ಶಬ್ದದ ಪ್ರಯೋಗವಿದೆ. ತೆಂಕಣ ಗಾಳಿ ಬೀಸುತ್ತಿದೆ ಎಂದರೆ ದಕ್ಷಿಣದ ಮಲೆಯ ಮಾರುತ ಬೀಸುತ್ತಿದೆ ಎಂದರ್ಥ. ಈ ಅಚ್ಚ ಕನ್ನಡದ ನುಡಿಗಳನ್ನು ನಾವು ಬಳಸಬೇಕು.
1: ತಪ್ಪು ಒಪ್ಪು.
4: ಅನೇಕ ಜನರು ಪ್ರಸ್ತಾಪ ಎಂಬ ತಪ್ಪು ಶಬ್ದವನ್ನು ಬಳಸುತ್ತಾರೆ. ನಾನು ಇದನ್ನು ಪ್ರಸ್ತಾಪಿಸುತ್ತಿದ್ದೇನೆ ಎಂದು ಹೇಳುತ್ತಾರೆ. ಇದು ಸಂಸ್ಕೃತದಿಂದ ತೆಗೆದುಕೊಂಡಿರುವ ಶಬ್ದ. ಪ್ರಸ್ತಾವ ಎಂಬುದು ಸರಿಯಾದ ವ್ಯಾಕರಣಬದ್ಧವಾದ ರೂಪ. ಇದೇ ಮೂಲದ ಪ್ರಸ್ತಾವನೆ ಎಂಬ ಶಬ್ದವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಸಂಸ್ಕೃತ ನಿಘಂಟಿನಲ್ಲಿ ಪ್ರಸ್ತಾಪ ಎಂಬ ಶಬ್ದವೇ ಇಲ್ಲ. ಸಂಸ್ಕೃತ ವ್ಯಾಕರಣ ನಿಯಮಗಳಂತೆ ಈ ಶಬ್ದದ ನಿಷ್ಪತ್ತಿ ಸಾಧ್ಯವಿಲ್ಲ. ಇದನ್ನು ಪ್ರಸ್ತಾವಿಸುತ್ತೇನೆ, ಇದರ ಪ್ರಸ್ತಾವವನ್ನು ಮಾಡುತ್ತೇನೆ ಎಂದು ಹೇಳುವುದು ಸರಿಯಾದ ಪ್ರಯೋಗ.
1: ಸುಮಧುರ.
4: ರಾಘವೇಂದ್ರ ಸ್ವಾಮಿಗಳ ಒಂದು ಜನಪ್ರಿಯ ಹಾಡನ್ನು ಈಗ ಕೇಳೋಣ. ಇಂದು ನನಗೆ ಗೋವಿಂದ, ನಿನ್ನಯ ಪಾದಾರವಿಂದವ ತೋರು ಮುಕುಂದನ.

0: ಈ ಹಾಡು ರಾಘವೇಂದ್ರ ಸ್ವಾಮಿಗಳ ವಿಷ್ಣು ಭಕ್ತಿಯ ಪರಾಕಾಷ್ಠೆಗೆ ಸಾಕ್ಷಿಯಾಗಿದೆ. ಇದರಲ್ಲಿ ಭಗವಂತನನ್ನು ವಿವಿಧ ನಾಮಗಳಿಂದ ಕರೆದು ರಾಘವೇಂದ್ರ ಸ್ವಾಮಿಗಳು ಪ್ರಾರ್ಥಿಸಿದ್ದಾರೆ. ಈ ಭವಬಂಧನದಲ್ಲಿ ಸಿಕ್ಕಿಹಾಕಿಕೊಂಡು ನಾನು ನೊಂದಿದ್ದೇನೆ ಎಂದಿದ್ದಾರೆ ಅವರು. ಮುಕುಂದ ಎಂದು ಸಂಬೋಧಿಸಿರುವುದು ಅತ್ಯಂತ ಸಮುಚಿತವಾಗಿದೆ. ಮುಕು ಎಂದರೆ ಸಂಸ್ಕೃತದಲ್ಲಿ ಮೋಕ್ಷ. ಮುಕುಂ ದದಾತಿ ಇತಿ ಮುಕುಂದ, ಭವಬಂಧನದಿಂದ ಬಿಡಿಸಿ ಮೋಕ್ಷವನ್ನು ಕೊಡುವವನು. ಈ ಜಗತ್ತಿನಲ್ಲಿ ಮುಂದೆ ನಡೆಯುವುದು ಹೇಗೆಂದು ತಿಳಿಯದೆ, ದಾರಿಯನ್ನು ಕಾಣದೆ ನಾನು ಕುಂದಿದ್ದೇನೆ. ಭಗವಂತನೇ, ನನ್ನನ್ನು ನಿನ್ನ ಕಂದನೆಂದು ಭಾವಿಸಿಕೋ ಎನ್ನುವುದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಳಕಳಿಯ ನಿವೇದನೆ. ಇಲ್ಲಿ ಯಾವ ಸಂಸ್ಕೃತ ಶಬ್ದವನ್ನು ಬಳಸದೆ ಕಂದ ಎಂಬ ಅಚ್ಚ ಕನ್ನಡ ಶಬ್ದವನ್ನು ಬಳಸಿರುವುದು ಆತ್ಮೀಯತೆಯನ್ನು ತಂದಿದೆ. ಕಂದರ್ಪ ಜನಕ ಎಂದು ಕರೆದಿರುವುದರಲ್ಲೂ ಔಚಿತ್ಯವಿದೆ. ಕಂದರ್ಪ ಎಂದರೆ ಮನ್ಮಥ. ವಿಷ್ಣು ಮನ್ಮಥನ ತಂದೆಯೂ ಆಗಿರುವನಲ್ಲವೇ? ಮೌಢ್ಯದಿಂದ ನಾನು ಹೇಡಿ ಜೀವನವನ್ನು ನಡೆಸಿದೆ, ಯಾರು ಯಾರಿಗೋ ಗುಲಾಮನಾಗಿ ಕಾಲವನ್ನು ಕಳೆದು ಬಿಟ್ಟೆ. ಆದ್ದರಿಂದ ಹರಿಯ ಅಡಿದಾವರೆಗಳಲ್ಲಿ ದೃಢವಾದ ಭಕ್ತಿಯನ್ನು ಇಡಲಾಗಲಿಲ್ಲವೆನ್ನುವುದು ಕವಿವರ್ಯರ ಮನದಾಳದ ಅಳಲು. ಭಗವಂತ, ನಿನ್ನ ಸೇವೆಯನ್ನು ಯಾವ ಪ್ರಕಾರದಲ್ಲೂ ಮಾಡಲಿಲ್ಲ ಎಂದು ಅವರು ವಿಷಾದವನ್ನು ವ್ಯಕ್ತಪಡಿಸಿ ಮರುಕವನ್ನು ತೋಡಿಕೊಂಡಿದ್ದಾರೆ. ಧಾರುಣಿ ಎಂದರೆ ಭೂಮಿ. ಈ ಲೋಕದಲ್ಲಿ ನಾನು ಬದುಕಿರುವುದೇ ಭಾರವಾಗಿದೆ. ದಾರಿ ತಪ್ಪಿ ನಡೆದು ಕುಜನರನ್ನು ಸೇರಿದ್ದೇನೆ. ನನ್ನನ್ನು ಕಾಪಾಡುವವರು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನ್ನನ್ನು ಪಾರುಗಾಣಿಸು ಎಂಬುದು ಇಲ್ಲಿ ಅರ್ಥ. ರಾಘವೇಂದ್ರ ಸ್ವಾಮಿಗಳ ಅನೇಕ ಸಂಸ್ಕೃತ ಗ್ರಂಥಗಳು ಲಭ್ಯ, ಆದರೆ ಅವರ ಕನ್ನಡ ಹಾಡುಗಳಲ್ಲಿ ಇದೊಂದೇ ಉಪಲಭ್ಯವಾಗಿದೆ. ಈ ಒಂದು ಹಾಡಿನಲ್ಲೇ ಅವರಿಗೆ ಕನ್ನಡದಲ್ಲಿದ್ದ ವಿದ್ವತ್ತು ಮತ್ತು ಪ್ರೀತಿ ವ್ಯಕ್ತವಾಗುತ್ತದೆ. ಇಲ್ಲಿ ಮೂಢತನ ಎಂಬ ಶಬ್ದವನ್ನು ನೋಡೋಣ. ಮೂಢ ಎಂಬುದು ಸಂಸ್ಕೃತ ಪದ, ತನ ಎಂಬುದು ಕನ್ನಡ ಪ್ರತ್ಯಯ. ಗಾಡಿಕಾರ ಇದನ್ನು ರಥವನ್ನು ನಡೆಸುವ ಸಾರಥಿ ಎಂಬ ಅರ್ಥದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಳಸಿದ್ದಾರೆ. ಇದರಲ್ಲಿ ಗಾಡಿ ಎಂಬ ಪೂರ್ವಾರ್ಧ ಕನ್ನಡ, ಕಾರ ಎಂಬ ಉತ್ತರಾರ್ಧ ಸಂಸ್ಕೃತ. ಎರಡೂ ಸಂಸ್ಕೃತವಾಗಿರುವ ಕುಂಭಕಾರ ಗ್ರಂಥಕಾರ ಎಂಬ ಪದಗಳನ್ನು ನಾವು ಬಳಸುತ್ತೇವೆ. ಗಾಡಿಕಾರ ಎಂಬ ಪದ ಹೊಸತು. ಭಾಷೆಯ ವಿಷಯದಲ್ಲಿ ಮಡಿವಂತಿಕೆ ಇದ್ದ ಆ ಕಾಲದಲ್ಲೂ ಸಂಸ್ಕೃತ ಶಬ್ದಗಳಿಗೂ ಕನ್ನಡ ಪ್ರತ್ಯಯಗಳನ್ನು ಜೋಡಿಸಿ ಬಳಸುವ ಮಾರ್ಗವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದಾರೆ. ಇದೇ ಭಾಷೆಯ ವಿಕಾಸಕ್ಕೆ ಕಾರಣ ಮತ್ತು ಸ್ವಾಗತಾರ್ಹ ಬೆಳವಣಿಗೆ. ಪದ ಸಂಪತ್ತನ್ನು ಹೀಗೆ ಬೆಳೆಸಿಕೊಂಡು ಭಾಷೆ ಸಂಪದ್ಭರಿತವಾಗುವಂತೆ ಮಾಡಬೇಕು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಚ್ ವಿ ನಾಗರಾಜರಾವ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಯುವವಾಣಿ ಯುವ ಸೆಲೆಬ್ರಿಟಿ ಕಾರ್ಯಕ್ರಮದಲ್ಲಿ ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಎಂ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಕೇಳಿ ರೈತರಿಗೆ ಸಲಹೆ.
1: ಆಕಾಶವಾಣಿ ಮೈಸೂರು, ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್.

0: ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೈಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಾಂತೀಯ ಸಹಕಾರಿ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ನಿಯಮಿತ ಮೈಸೂರು, ಸಮುದ್ಯತ ಶ್ರೋತೃ ಸಂಘ ಮೈಸೂರು, ಈ ಎಲ್ಲ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಈ ಬೆಳಗ್ಗೆ 10 ಗಂಟೆಗೆ ಏರ್ಪಾಡಾಗಿದೆ. ಈ ಕಾರ್ಯಕ್ರಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ನವಲೂರು ಗ್ರಾಮ ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ಏರ್ಪಾಡಾಗಿದೆ. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇವತ್ತು ಬೆಳಗ್ಗೆ 10 ಗಂಟೆಗೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ನಡೀತಾ ಇದೆ. ನಂಜನಗೂಡಿಂದ ಗುಂಡ್ಲುಪೇಟೆ ಮುಖ್ಯ ರಸ್ತೆಯಲ್ಲಿ ಸುಮಾರು 8 ಕಿಲೋಮೀಟರ್ ಕ್ರಮಿಸಿದರೆ ಕಡಬನ ಕಟ್ಟೆ ಗೇಟ್ ಸಿಗುತ್ತೆ. ಇಲ್ಲೇ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕೂಡ ಇದೆ. ಅಲ್ಲಿಂದ ಮುದ್ದಹಳ್ಳಿ ನವಲೂರು ಹೊಸಪುರ ಮಾರ್ಗವಾಗಿ ಬಂದರೆ ಸೂರಹಳ್ಳಿ ಗ್ರಾಮ ಸಿಗುತ್ತೆ. ನಂಜನಗೂಡಿನಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ ಸೂರಹಳ್ಳಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿಎನ್ ಹಂಚಿನಮನೆ. ಈ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಪ್ರಗತಿಪರ ಕೃಷಿಕ ದಂಪತಿಗಳಾದ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಹೆಚ್ಎಂ. ಅಡಿಕೆ, ಭತ್ತ ಹಾಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ತಮ್ಮ ಅನುಭವಗಳನ್ನು ಇವರು ಹಂಚಿಕೊತಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಮೈಸೂರಿನ ಮೈರಡ ಕಾವೇರಿ ಪ್ರಾದೇಶಿಕ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅಶ್ರಫುಲ್ ಹಸನ್, ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಜಿ ಕೆ ರಾಮೇಗೌಡ, ಡಾಕ್ಟರ್ ಜಿ ಮಂಜುನಾಥ್. ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಗಳು ಸಾಕಷ್ಟಿದ್ದಾವೆ. ಡಿಎನ್ ಹರ್ಷ ಅವರು ಬರೆದಿರುವ ಬಣ್ಣಾರಿ ಜೈವಿಕ ಸಿರಿ ಪುಸ್ತಕ ಬಿಡುಗಡೆ, ಕೃಷಿಗೆ ಪೂರಕವಾದಂತಹ ಪುಸ್ತಕಗಳ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ, ಜೀವಾಣು ಗೊಬ್ಬರಗಳ ಪ್ರದರ್ಶನ ಹಾಗೂ ಮಾರಾಟ ಇರುತ್ತೆ, ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ, ಕನಕಶ್ರೀ ಎರೆಹುಳು ಗೊಬ್ಬರದ ಮಾರಾಟ ಹಾಗೂ ಪ್ರದರ್ಶನ ಕೂಡ ಏರ್ಪಾಡಾಗಿದೆ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಈ ಬೆಳಗ್ಗೆ 10 ಗಂಟೆಗೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಗ್ರಾಮ ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ನಡೀತಾ ಇದೆ. ಸುಬ್ಬಣ್ಣನವರು ತಮ್ಮ 2 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ. ತೆಂಗು, ಅಡಿಕೆಯನ್ನು ಬೆಳೆದಿದ್ದಾರೆ. ಬಗೆ ಬಗೆಯ ಹಣ್ಣಿನ ಬೆಳೆಗಳ ಬೇಸಾಯವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಂಜನಗೂಡು ರಸಬಾಳೆಯನ್ನು ಬೆಳೆದಿದ್ದಾರೆ. ಜಮೀನಿನಲ್ಲೇ ಬಯೋಚಾರನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಜಮೀನಿನಲ್ಲೇ ಜೀವಾಮೃತವನ್ನು ಉತ್ಪಾದನೆ ಮಾಡ್ತಾರೆ. ಜೀವಸಾರ ಘಟಕದಿಂದ ಬಂದಂತಹ ದ್ರವರೂಪದ ಗೊಬ್ಬರವನ್ನು ಬಳಕೆ ಮಾಡ್ತಾ ಇದ್ದಾರೆ. ರಾಸಾಯನಿಕಗಳ ಬಳಕೆಯನ್ನು ಕೈಬಿಟ್ಟು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮಣ್ಣಿನ ಪರಿವರ್ತನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲದೆ ಈ ಬಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿರುವಂತಹ ಸೋಮಶೇಖರಪ್ಪ ಹಾಗೂ ಉಮಾ ಕೆಹೆಚ್ಎಂ ಅವರು ಭತ್ತ ಹಾಗೂ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಆಸಕ್ತರು ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೋಬಹುದು. ಈ ಕಾರ್ಯಕ್ರಮ ನಂಜನಗೂಡು ತಾಲೂಕು ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ದಂಪತಿಗಳ ಜಮೀನಿನಲ್ಲಿ ನಡೀತಾ ಇದೆ. ಬನ್ನಿ, ಭಾಗವಹಿಸಿ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ.

0: ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶಸ್ಯ ರಾಷ್ಟ್ರೀಯ ದಿವಸಸ್ಯ ಸ್ವರ್ಣ ಜಯಂತಿ ಸಮಾರೋಹೆ ಮುಖ್ಯ ಅತಿಥಿ ರೂಪೇಣ ಭಾಗಂ ಗೃಹೀತವಾನ್. ಭಾರತೀಯ ಸೈನಿಕ ಬಲಸ್ಯ ಅಥ ನೌಸೇನಾ ಬಲಸ್ಯ ದಲಾನಿ ಅಪಿ ಅಸ್ಮಿನ್ ಪಥ ಸಂಚಲನ ಕಾರ್ಯಕ್ರಮೆ ಭಾಗಂ ಗೃಹೀತವಂತಃ. ಅಸ್ಮಿನ್ ಅವಸರೆ ಶ್ರೀಮೋದಿ ಸೆಷಲ್ಸ್ ದೇಶಸ್ಯ ನಾಗರಿಕೇಭ್ಯಃ ಭಾರತ ಪರಂ ವರ್ಧಾಪನಂ ಪ್ರಕಟಿತವಾನ್. ವಿಕ್ಟೋರಿಯಾ ಇತ್ಯತ್ರ ರಾಷ್ಟ್ರಪತಿನಾ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾನಂತರಂ ಶ್ರೀಮೋದಿ ಉಕ್ತವಾನ್ ಯತ್ ಭಾರತಂ ತಾದೃಶೀಂ ಹಿಂದ್ ಮಹಾಸಾಗರಸ್ಯ ಕಲ್ಪನಾಂ ಕರೋತಿ ಯತ್ರ ಸಮುದ್ರೀಯ ಸುರಕ್ಷೆಯಾ ಸಹ ಆರ್ಥಿಕ ಸಮೃದ್ಧಿರಪಿ ಸುನಿಶ್ಚಿತಾ ಸ್ಯಾತ್.
1: ಮೇರಿ ಸೆಷಲ್ ಕಿ ಯಾತ್ರಾ ಕಾ ಸಂದೇಶ ಸ್ಪಷ್ಟ ಹೈ. ಭಾರತ ಐಸೆ ಹಿಂದ್ ಮಹಾಸಾಗರ್ ಕಿ ಕಲ್ಪನಾ ಕರ್ತಾ ಹೈ ಜಹಾಂ ಸಮುದ್ರೀ ಸುರಕ್ಷಾ ಕೆ ಸಾಥ್ ಆರ್ಥಿಕ ಸಮೃದ್ಧಿ ಭೀ ಬಡೆ, ಜಹಾಂ ಹಮಾರಿ ಸಾಝೆದಾರಿ ಆಕಾರ ನಹೀಂ ಆಪಸಿ ಸಮ್ಮಾನ್ ಔರ್ ವಿಶ್ವಾಸ ಪರ್ ಆಧಾರಿತ ಹೋ, ಔರ್ ಜಹಾಂ ಹಮ್ ಹರ್ ದೇಶ ಕೆ ಪಾಸ್ ಪಾಸ್ ನಹೀಂ ಸಾಥ್ ಸಾಥ್ ಚಲೆ. ಅವರ್ ವಿಜನ್ ಇಸ್ ಟು ಮೇಕ್ ಇಂಡಿಯನ್ ಓಷನ್ ಇನ್ ಟು ಎನ್ ಓಷನ್ ಆಫ್ ಆಪರ್ಚುನಿಟಿ.
0: ಪರ್ಯಾವರಣ ಸಂರಕ್ಷಣಸ್ಯ ಸತತ ವಿಕಾಸಸ್ಯ ಚ ನೇತೃತ್ವಾಯ ಸೆಷಲ್ಸ್ ದೇಶೇನ ಪ್ರಧಾನಮಂತ್ರಿಣೇ ಶ್ರೀ ನರೇಂದ್ರ ಮೋದಿನೆ ಪರ್ಯಾವರಣ ನೇತೃತ್ವಸ್ಯ ಸರ್ವೋಚ್ಚ ಸಮ್ಮಾನಃ ಗಾರ್ಡಿಯನ್ ಆಫ್ ದ ಬ್ಲೂ ಹಾರಿಯೋನ್ ಪ್ರದತ್ತಃ. ಸೆಷಲ್ಸ್ ದೇಶಸ್ಯ ರಾಷ್ಟ್ರಪತಿನ ಪ್ಯಾಟ್ರಿಕ್ ಹರ್ಮನಿ ಇತ್ಯನೇನ ಪ್ರದತ್ತಃ ಎಂ ಪುರಸ್ಕಾರಃ ಸ್ಥಾಯಿ ಅಭಿವೃದ್ಧ್ಯರ್ಥಂ ಪ್ರಧಾನಮಂತ್ರಿಣಃ ದೀರ್ಘಕಾಲೀನ ಸಂಬಲಸ್ಯ ತಸ್ಯ ಹರಿತದೃಷ್ಟೇಃ ಚ ಪ್ರತೀಕಃ ವರ್ತತೆ. ಶ್ರೀಮೋದಿ ಜಲವಾಯು ಪರಿವರ್ತನಸ್ಯ ಸಮಾಹ್ವಾನಾನಾಂ ವಿರುದ್ಧಂ ಸಂಘರ್ಷಂ ಕುರ್ವತಾಂ ರಾಷ್ಟ್ರಾಣಾಂ ಕೃತೆ ಏತಂ ಪುರಸ್ಕಾರಂ ಸಮರ್ಪಿತವಾನ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸೆಷಲ್ಸ್ ದೇಶೇ ಹ್ಯಃ ಮಾರಿಷಸ್ ದೇಶಸ್ಯ ಸಮಕಕ್ಷೇನ ಡಾಕ್ಟರ್ ನವೀನ ಚಂದ್ರ ರಾಮಗುಲಾಮೇನ ಸಹ ಮಿಲಿತವಾನ್. ದ್ವಾವಪಿ ನೇತಾರೌ ಭಾರತಸ್ಯ ಮಾರಿಷಸಸ್ಯ ಚ ವರ್ತಮಾನ ಸಹಕಾರ್ಯಸ್ಯ ವಿಷಯೇ ಚರ್ಚಾಂ ಕೃತವಂತೌ. ಭಾರತೇನ ಪ್ರದತ್ತ ವಿಶೇಷ ಆರ್ಥಿಕ ಅನುದಾನಸ್ಯ ಕಾರ್ಯಾನ್ವಯನಸ್ಯ ಪ್ರಗತೇ ಅಪಿ ತೌ ಸಮೀಕ್ಷಾಂ ಕೃತವಂತೌ. ದ್ವಾವಪಿ ನೇತಾರೌ ಭಾರತಸ್ಯ ವಿಜನ್ ಮಹಾಸಾಗರ್ ಇತ್ಯಸ್ಯ ತಥಾ ನೇಬರ್ಹುಡ್ ಫಸ್ಟ್ ಇತಿ ನೀತೇಃ ಅಂತರ್ಗತಂ ಭಾರತ ಮಾರಿಷಸ್ ವರ್ಧಿತ ರಣನೀತಿಕ ಸಹಯೋಗಸ್ಯ ಮಹತ್ವಸ್ಯ ವಿಷಯೇ ವೈಶ್ವಿಕ ದಕ್ಷಿಣಸ್ಯ ಪ್ರತಿ ತೇಷಾಂ ಪ್ರತಿಬದ್ಧತಾಯಾಃ ವಿಷಯೇ ಚ ಸಹಮತಿಂ ಪ್ರಕಟಿತವಂತೌ. ಮಹಾರಾಷ್ಟ್ರ ಶಿಕ್ಷಕ ಪಾತ್ರತಾ ಪರೀಕ್ಷಾ ಪೇಪರ್ ಲೀಕ್ ಪ್ರಕರಣೆ ಭಿವಾಂಡಿ ನಗರಸ್ಯ ಸತ್ರ ನ್ಯಾಯಾಲಯೇನ ತ್ರಯಾಣಾಂ ಆರೋಪಿನಾಂ ಕೃತೆ 6 ಜುಲೈ ಪರ್ಯಂತಂ ಬಂಧನಂ ವಿಹಿತಂ. ಆರಕ್ಷಿ ಅನ್ವೇಷಕಾಃ ಅಂತಾರಾಜ್ಯ ಪರೀಕ್ಷಾ ತಸ್ಕರಾಣಾಂ ಸಂಲಗ್ನತಾಯಾಃ ಶಂಕಾಂ ಕೃತವಂತಃ. ಭಿವಾಂಡಿ ಆರಕ್ಷಿಣಃ ನ್ಯಾಯಾಲಯಂ ನಿವೇದಯನ್ ಯತ್ ಆರೋಪಿ ದಿಲ್ಲಿತಃ ಭಿವಾಂಡಿನಗರಂ ಗತ್ವಾ ಉಕ್ತ ಟಿಇಟಿ ಪ್ರಶ್ನಪತ್ರಂ ಏಕಕೋಟಿ ಪಂಚಾಶತ್ ಲಕ್ಷ ರೂಪ್ಯಕೇಷು ವಿಕ್ರೀತವಾನ್. ಆರಕ್ಷಿ ಅನ್ವೇಷಕಾಃ ಲೀಕ್ ಕೃತಸ್ಯ ಕಾಗದಸ್ಯ ಸ್ರೋತಃ ಅನ್ವೇಷ್ಟುಂ ವಿತ್ತೀಯ ವ್ಯವಹಾರಸ್ಯ ಪರೀಕ್ಷಣಂ ಕರ್ತುಂ ಮಹಾರಾಷ್ಟ್ರೆ ಅನ್ಯತ್ರ ಕಾಗದಂ ವಿಕ್ರೀತಂ ಅಸ್ತಿವಾ ಇತಿ ಜ್ಞಾತುಂ ತಸ್ಕರ ಸಮೂಹಸ್ಯ ಅನ್ಯೇಷಾಂ ಸದಸ್ಯಾನಾಂ ಪರಿಚಯಂ ಕರ್ತುಂಚ ದಶ ದಿನಾನಾಂ ಆರಕ್ಷಿ ಅಭಿರಕ್ಷಣಂ ಯಾಚಿತವಂತಃ ಆಸನ್. ಅಧಿಕಾರಿಣಃ ಅವದನ್ ಯತ್ ಅನ್ವೇಷಣೇನ ಅಂತಾರಾಜ್ಯಸ್ಯ ರಾಷ್ಟ್ರೀಯ ಸ್ತರಸ್ಯ ಚ ಜಾಲಸ್ಯ ಸಂಲಗ್ನತಾ ಜ್ಞಾತಾ ವರ್ತತೆ. ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಮಂತ್ರಿ ಜಗತ್ ಪ್ರಕಾಶ್ ನಡ್ಡಾ ಅದ್ಯ ನವದಿಲ್ಲ್ಯಾಂ ಕೇಂದ್ರೀಯ ಸ್ವಾಸ್ಥ್ಯ ಪರಿವಾರ ಕಲ್ಯಾಣ ಪರಿಷದಃ ಷೋಡಶೇ ಸಮ್ಮೇಳನೆ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಸ್ಯ ವಿಮೋಚನಂ ಕರಿಷ್ಯತಿ. ಶ್ರೀ ನಡ್ಡಾ ಅಸ್ಮಿನ್ ಏವ ಸಮ್ಮೇಳನೆ ಅನಿಮಿಯಾ ಮುಕ್ತ ಭಾರತ ಅಭಿಯಾನಸ್ಯ ಪರಿಚಾಲನಾ ಮಾರ್ಗದರ್ಶಿಕಾಃ ಅಪಿ ವಿಮೋಚಯಿಷ್ಯತಿ. ಅನಿಮಿಯಾ ಮುಕ್ತ ಭಾರತ ಅಭಿಯಾನಂ ಇತ್ಯಯಂ ಕಾರ್ಯಕ್ರಮಃ ಭಾರತಸ್ಯ ಅನಿಮಿಯಾ ವಿರುದ್ಧ ಯುದ್ಧೇ ಮಹತ್ವಪೂರ್ಣ ಸೋಪಾನಂ ಭವಿಷ್ಯತಿ. ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲಃ ಸಂಯುಕ್ತ ರಾಜ್ಯಸ್ಯ ಭ್ರಮಣಸ್ಯ ಸಮಾಪ್ತೇಃ ಅನಂತರಂ ಗ್ರೀಸ್ ದೇಶಸ್ಯ ಎಥೆನ್ಸ್ ನಗರೆ ವ್ಯಾಪಾರಂ ನಿವೇಶಂ ಸಾಮರಿಕಂ ಆರ್ಥಿಕ ಸಹಕಾರ್ಯಂಚ ಸುದೃಢೀಕರ್ತುಂ ಭಾರತೀಯ ವ್ಯಾಪಾರ ಪ್ರತಿನಿಧಿಮಂಡಲಸ್ಯ ಉಚ್ಚಸ್ತರೀಯ ಸಮ್ಮೇಳನಸ್ಯ ನೇತೃತ್ವಂ ಕುರ್ವನ್ ವರ್ತತೆ ಇತಿ ವಾರ್ತಾಃ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 7:05 ಸೆಕೆಂಡುಗಳು.
3: ನೀವು ಸಿಲೆಬಸ್ಗೂ ಮೀರಿದಂತಹ

0: ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು ಆರ್ ವಿಸಿಟ್ vvce.ac.in.
1: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
2: ನಂದೊಂದು ಪ್ರೊಡಕ್ಷನ್ ಓಪನ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಒಂದು 4-5 ಪ್ರಾಜೆಕ್ಟ್ಸ್ಗಳು ಮತ್ತು ಶಾರ್ಟ್ ಫಿಲಮ್ಸ್ ಆ್ಯಂಡ್ ವೆಬ್ ಸೀರೀಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಪ್ರೊಡಕ್ಷನ್ ಕೂಡ ಈಗ ಔಟ್ಸ್ಟ್ಯಾಂಡಿಂಗ್ ಅಂತ ಒಂದು ಸ್ಕೆಚ್ ಹಾಕೊಂಡು ಲೀಡ್ ಆಗಿ ಬರ್ತಾ ಇದ್ದೀವಿ.
1: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ FM 100.6 ರಲ್ಲಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:05 ಪ್ರದೇಶ ಸಮಾಚಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:15:40. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸಿಎಸ್ ನಂದಿತಾ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ನೀನೆಲ್ಲೋ ನಾನೆಲ್ಲೋ ದೂರ ದೂರವಾಗಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30:15. ಸೇವಾವಾಹಿನಿ

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
2: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
3: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
2: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
4: 2026-27 ಶೈಕ್ಷಣಿಕ ವರ್ಷದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತ ಕಲಾ ಕಾಲೇಜಿನಲ್ಲಿ ಎಸ್ಇಪಿ 2024 ಅನ್ವಯ ಪ್ರಥಮ ವರ್ಷದ ಬಿಪಿಎ ಪ್ರವೇಶಾತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬಿಪಿಎ ಪದವಿಯು 6 ಸೆಮಿಸ್ಟರ್ ಅವಧಿಯದ್ದಾಗಿರುತ್ತದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯನ, ನೃತ್ಯ, ಭರತನಾಟ್ಯ, ನಾಟಕ ಮತ್ತು ಗಮಕ, ಕಾವ್ಯವಾಚನ ವಿಷಯಗಳ ಅಧ್ಯಯನಕ್ಕೆ ಅವಕಾಶವಿರುತ್ತದೆ. ಅರ್ಜಿ ಸಲ್ಲಿಸಲು ನಾಳೆ ಕೊನೆಯ ದಿನಾಂಕವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾನಿಲಯ ದೂರವಾಣಿ ಸಂಖ್ಯೆ 08212149586 ಹಾಗೂ 9972263341 ಸಂಪರ್ಕಿಸಬಹುದಾಗಿದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು. ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 08212494901 ಸಂಪರ್ಕಿಸಬಹುದು. ಸೇವಾವಾಹಿನಿ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

45 ನಿಮಿಷ 40 ಸೆಕೆಂಡುಗಳು ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಭಕ್ತ ಸಿರಿಯಾಳ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
4: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆರ್ ಸುದರ್ಶನಂ ಅವರು ಸಂಗೀತ ನೀಡಿರುವ ಬೇಡರ ಕಣ್ಣಪ್ಪ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಎಸ್ ನಂಜಪ್ಪ, ಹಾಡಿದ್ದಾರೆ ಸಿ ಎಸ್ ಜಯರಾಮನ್.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822124386

ಕಾರ್ಯಕ್ರಮದ ಕಡೆಯಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರುವ ಚೆಲ್ಲಿದ ರಕ್ತ ಚಿತ್ರದ ಗೀತೆ. ಸತ್ಯಂ ಅವರ ಸಂಗೀತಕ್ಕೆ ಸಾಹಿತ್ಯ ನೀಡಿದ್ದಾರೆ ಚೇ ಉದಯಶಂಕರ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:30:05. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನ ಆಲಿಸೋಣ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್, ಸಾಹಿತ್ಯ ಮತ್ತು ಸಂಗೀತ ವಿ ಶ್ರೀಧರ್.

0: ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
0: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
2: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾಣಲು ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.
3: ಅಣ್ಣಯ್ಯ

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ.
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನು ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಕು. ಕೃಷಿ ಬೆಳಕು
2: ಕಾರ್ಯಕ್ರಮದಲ್ಲಿ ಇದೀಗ ಸಂಗಡಿಗರೊಂದಿಗೆ ಮಹಾಲಕ್ಷ್ಮೀ ಅಯ್ಯರವರು ಹಾಡಿರುವ ಅರಸು ಚಿತ್ರದ ಗೀತೆ. ರಾಮ್ ನಾರಾಯಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿ ನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
4: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಎರಡನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಾರಂಜಿ ಚಿತ್ರದ ಗೀತೆ. ಗೀತೆಯ ಗಾಯಕರು ಕಾರ್ತಿಕ್, ಸಾಹಿತ್ಯ ಸತೀಶ್ ತಿಪಟೂರು, ಸಂಗೀತ ವೀರ್ ಸಮರ್ಥ್.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 12:45 ನಮ್ಮ ನಿಲಯದಿಂದ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಕಾಲ ಪ್ರೌಢಾವಸ್ಥೆ, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಅರುಣ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ ಚಿತ್ರ ಚಲುವಿನ ಚಿತ್ತಾರ. ಎಸ್ ನಾರಾಯಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನುಮೂರ್ತಿ.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
2: ಸೇವಿಂಗ್ ಮಾಡೋ ವಯಸ್ಸು ಕೂಡ.
3: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
4: ನನ್ಗೆ ಗೊತ್ತಲ್ವಾ,
3: ಆರ್ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರಕ್ಕಾಗಿ ಸೋನು ನಿಗಮ್ ಅವರು ಹಾಡಿರುವ ಸಿದ್ದು ಕೋಡಿಪುರ ಅವರ ಗೀತೆ. ಸಂಗೀತ ಬಿಜೆ ಭರತ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಕಾರ್ಯಕ್ರಮದ ಕಡೆಯಲ್ಲಿ ಹೊಂಗನಸು ಚಿತ್ರದ ಶೀರ್ಷಿಕೆ ಗೀತೆ ಹಾಡಿದ್ದಾರೆ ಶಾನ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ಸಾಹಿತ್ಯವನ್ನು ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ.
1: ವಯಸ್ಸು ಆದ ಹಾಗೆಲ್ಲ ಒಂದು ರೀತಿಯಲ್ಲಿ ಬರೆಯುವ ಏಕಾಗ್ರತೆ ಕುಂಠಿತವಾಗಬೇಕು, ಮುಪ್ಪಿನ ಆಯಾಸ ನಮ್ಮ ಬರವಣಿಗೆಯಲ್ಲಿ ಕಾಣಿಸಿಕೊಳ್ಬೇಕು. ನಮ್ಮ ನಡಿಗೆ ಹೇಗೆ ನಿಧಾನವಾಗುತ್ತೋ ಹಾಗೆ ನಮ್ಮ ಕಾವ್ಯದ ನಡಿಗೆಯೂ ಕೂಡ ನಿಧಾನವಾಗಿ ಅದಕ್ಕೆ ಬೇರೆಯವರ ಆಸರೆಯೋ ಅಥವಾ ಕೈಗೋಲೋ ಬೇಕಾಗುವ ಸಂದರ್ಭ ಜಾಸ್ತಿ. ಒಂದು ಆಶ್ಚರ್ಯ ಏನು ಅಂತಂದರೆ, ಶಿವರುದ್ರಪ್ಪನವರ ಕಾವ್ಯದಲ್ಲಾಗಲಿ ಚನ್ನವೀರ ಕಣವಿಯವರ ಕಾವ್ಯದಲ್ಲಾಗಲಿ ಬಹಳ ದೀರ್ಘಕಾಲದ ಪ್ರಯಾಣದ ನಂತರವೂ ಮುಪ್ಪಿನ ಆಯಾಸದ ಚಿಹ್ನೆಗಳು ಕಾಣಿಸ್ತಿಲ್ಲ ಅನ್ನೋದೇ ನನಗೆ ಭಾಳ ಆಶ್ಚರ್ಯ ಸಂಗತಿ. ಪ್ರಾರಂಭದಲ್ಲಿ ಯಾವ ಉತ್ಸಾಹದಲ್ಲಿ ಅವರು ಬರವಣಿಗೆ ತೊಡಗಿದರೋ, ಮೊನ್ನೆ ಮೊನ್ನೆ ಅವ್ರ ಪದ್ಯದಲ್ಲಿ ಕೂಡ ಅದೇ ಉತ್ಸಾಹ, ಅದೇ ತೊಡಗುವಿಕೆ ನಮಗೆ ಕಂಡುಬರುತ್ತೆ. ಕಾವ್ಯದ ಯೌವನಶೀಲತೆಯನ್ನು ಇಂಥ ಕವಿಗಳು ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಹೋಗ್ತಾರೆ. ಜಿ ಎಸ್ ಎಸ್ ಬಗ್ಗೆ ಮಾತಾಡುವಾಗ ಇನ್ನೊಂದು ಬಹಳ ಸಾಮಾನ್ಯವಾಗಿ ಹೇಳುವಂಥ ಮಾತು ಅಂದರೆ, ಕನ್ನಡದ ಮೂರು ಮುಖ್ಯ ಚಳುವಳಿಗಳ ಸಂದರ್ಭದಲ್ಲಿ ಅವರು ಇದ್ದರೂ ಯಾವುದೇ ಚಳುವಳಿಯೊಂದಿಗೆ ತಮ್ಮನ್ನು ಪೂರ್ತಿ ತೊಡಗಿಸಿಕೊಳ್ಳದೆ ಪ್ರತ್ಯೇಕವಾಗಿ ನಿಂತು ತಮ್ಮ ವ್ಯಕ್ತಿ ವಿಶಿಷ್ಟತೆಯನ್ನು ಕಾಪಾಡಿಕೊಂಡರು, ತಮ್ಮ ಸ್ವಂತಿಕೆಯನ್ನು ಅವರು ಬಿಟ್ಟುಕೊಡಲಿಲ್ಲ ಅನ್ನೋ ಮಾತನ್ನು ಸಾಮಾನ್ಯವಾಗಿ ಹೇಳಲಾಗುತ್ತೆ. ಆದರೆ ಈ ನವೋದಯ, ನಂತರದ ಪ್ರಗತಿಶೀಲ ಆಗಲಿ, ನವ್ಯ, ಆಮೇಲಿನ ಬಂಡಾಯ, ದಲಿತ, ಈ ಎಲ್ಲ ಚಳುವಳಿಗಳೊಂದಿಗೆ ಜಿ ಎಸ್ ಎಸ್ ಅವರಿಗಿದ್ದಂಥ ಸಂಬಂಧದ ಸ್ವರೂಪ ಏನು ಅಂತ ಪ್ರಶ್ನೆ ಮಾಡಿದ್ರೆ ಸ್ವಲ್ಪ ಕುತೂಹಲ ಹುಟ್ಟಿಸುವಂಥ ಕೆಲವು ಸಂಗತಿಗಳು ಬೆಳಕಿಗೆ ಬರ್ತವೆ. ನವೋದಯದಲ್ಲಿ ಅವರು ಅದರ ಒಂದು ರೀತಿಯ ಅದು ಒಂದು ಉಚ್ಛ್ರಾಯವನ್ನು ತಲುಪಿದ ನಂತರದ ಕಾಲದಲ್ಲಿ ಜಿ ಎಸ್ ಎಸ್ ಬರೀಕ್ ಶುರು ಮಾಡ್ತಾರೆ. ಆಗಾಗಲೇ ಕುವೆಂಪು, ಪೂತಿನ, ಬೇಂದ್ರೆ, ನರಸಿಂಹಸ್ವಾಮಿಗಳಂತಹ ಕವಿಗಳು ಕನ್ನಡದಲ್ಲಿ ಪ್ರತಿಷ್ಠಿತವಾದ ಸ್ಥಾನಮಾನಗಳನ್ನು ಗಳಿಸಿ ಕನ್ನಡದಲ್ಲಿ ಬಹಳ ವಿಶೇಷವಾದ ರೀತಿಯ ಕಾವ್ಯವನ್ನು ರಚನೆ ಮಾಡಿರುವ ಹಿನ್ನೆಲೆಯಲ್ಲಿ ಶಿವರುದ್ರಪ್ಪನವರು ಶುರು ಮಾಡ್ತಾರೆ. ಹಾಗಾಗಿ ನವೋದಯದ ಬಗ್ಗೆ ಅವರಿಗೆ ಒಂದು ಅನ್ಯೋನ್ಯವಾದ ಸಂಪರ್ಕ ಸಂಬಂಧ, ಒಂದು ರೀತಿಯ ಅದರ ಜೊತೆಯಲ್ಲೇ ಅವರಿದ್ದಾರೆ, ಒಪ್ಪಿಕೊಂಡಿದ್ದಾರೆ ಅದನ್ನು. 50ರಲ್ಲಿ ಅಡಿಗರು ನವ್ಯಕಾವ್ಯ ಶುರು ಮಾಡಿದಾಗ ಆ ಚಳುವಳಿಯೊಂದಿಗೆ ಶಿವರುದ್ರಪ್ಪನವರ ಸಂಬಂಧ ಯಾವ ಥರದ್ದಿತ್ತು ಅಂದರೆ ಒಂದು ವಿರೋಧಿ ನೆಲೆಯಲ್ಲಿ ಆ ಸಂಬಂಧ ಇದೆ. ನವ್ಯಕಾವ್ಯ ಸುಮಾರು 20 ವರ್ಷಗಳ ಕಾಲ, 50 ರಿಂದ 70 ಅಂತ ನಾವು ಸುಮ್ಮನೆ ನಮ್ಮ ಅಭ್ಯಾಸದ ಅನುಕೂಲಕ್ಕೆ ಇಟ್ಕೊಂಡ್ರೆ ಆ 20 ವರ್ಷಗಳು ಕೂಡ ಒಂದು ರೀತಿಯಲ್ಲಿ ಅದನ್ನು ಮೂಲಭೂತವಾಗಿ ವಿರೋಧಿಸ್ತಲೇ, ಆದರೆ ಅದರಿಂದ ಕಲಿಬೇಕಾದನ್ನೆಲ್ಲ ಕಲಿತು ಬರ್ಕೊಂಡು ಹೋದವರು ಶಿವರುದ್ರಪ್ಪನವರು. ಅಂದರೆ ನವೋದಯದ ಅನ್ಯೋನ್ಯ ನೆಲೆಗೂ ನವ್ಯದೊಂದಿಗೆ ಅವರಿಗಿದ್ದಂಥ ವಿರೋಧಿ ನೆಲೆಗೂ ನಾವು ಗಮನಿಸಬೇಕಾದಂಥ ಎರಡು ಅಂತರಗಳನ್ನು ನಾವು ನೋಡ್ತೇವೆ. ಆದರೆ ನಂತರ ಮತ್ತೆ ಬಂಡಾಯ ಮತ್ತು ದಲಿತ ಕಾವ್ಯ ಶುರು ಮಾಡಿದಾಗ ಮತ್ತೆ ಅವರು ಅದರೊಂದಿಗೆ ತಮ್ಮನ್ನು ಸಂಬಂಧಿಸಿಕೊಂಡು ಅನ್ಯೋನ್ಯ ನೆಲೆಯಲ್ಲಿ ಕಾವ್ಯ ಬರೀ ಶುರು ಮಾಡ್ತಾರೆ. ಅಂದರೆ ಕನ್ನಡ ಕಾವ್ಯದ ಇತಿಹಾಸದಲ್ಲಿ 2 ಸಾರಿ ಅವರಿಗೆ ಸ್ವಧರ್ಮದ ತವರು ಸುಖ ಸಿಕ್ಕಿದೆ. ಒಂದು ನವೋದಯ ಕಾಲದಲ್ಲಿ, ಇನ್ನೊಂದು ಮತ್ತೆ ಬಂಡಾಯ ದಲಿತ ನವ್ಯೋತ್ತರ ಸಂದರ್ಭದಲ್ಲಿ. ನವ್ಯದೊಂದಿಗೆ ಮಾತ್ರನೇ ಒಂದು ರೀತಿ ತಿಕ್ಕಾಟ ಮತ್ತು ಘರ್ಷಣೆ ಅವರದು. ಆದರೆ ಆ ಘರ್ಷಣೆ ಮತ್ತು ತಿಕ್ಕಾಟ ಅನ್ನೋದು ವೈಚಾರಿಕ ನೆಲೆಯಲ್ಲಿ ಇದ್ದುದು ಭಾಳ ನಮಗೆ ಸಮಾಧಾನ ಕೊಡುವಂಥ ಸಂಗತಿ. ಒಂದು ರೀತಿ ಸಂಪೂರ್ಣವಾಗಿ ನವ್ಯ ಕಾವ್ಯದ ವಿಮರ್ಶೆ ಅವರನ್ನು ಅವಜ್ಞೆಗೆ ಒಳಪಡಿಸಿದರೂ ಕೂಡ ಅದರಿಂದ ಅನೇಕ ಕಸಿವಿಸಿ ಅವರಿಗೆ ಆಗಿದ್ರೂ ಅಡಿಗರ ಬಗ್ಗೆ ಒಂದು ಲೇಖನ ಬರೆಯುವಾಗ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ಮನಸ್ಸನ್ನು ಕಹಿ ಮಾಡಿಕೊಳ್ಳದೆ ಶಿವರುದ್ರಪ್ಪನವರು ಬರ್ತಾರೆ ಅಂದರೆ ಆಶ್ಚರ್ಯ ಆಗುತ್ತೆ. ಅಡಿಗರ ಒಂದು ಪ್ರಧಾನವಾದ ನಿಲುವಿನ ಸಾಲನ್ನು ಹಿಡ್ಕೊಂಡು ಅದನ್ನು ಚರ್ಚೆ ಮಾಡ್ತಾರೆ. ನಡೆದು ಬಂದ ದಾರಿ ಕಡೆಗೆ ತಿರುಗಿಸಬೇಡ, ಕಣ್ಣ ಹೊರಳಿಸಬೇಡ, ಈ ಸಾಲಿಟ್ಟುಕೊಂಡು ಇದನ್ನು ಮೊಟ್ಟ ಮೊದಲು ನಾನು ಓದಿದಾಗ ನನಗೆ ತೀವ್ರವಾದ ಆಘಾತವಾಯಿತು ಅಂತ ಹೇಳಿ ಲೇಖನ ಶುರು ಮಾಡ್ತಾರೆ ಅಡಿಗರ ಬಗ್ಗೆ ಬರೆಯುವಾಗ. ಆಘಾತ ಯಾಕೆ ಅಂತಂದರೆ, ನಾನು ಕುವೆಂಪು, ತೀನಂಶ್ರೀ, ಶ್ಯಾಮರಾಯರು ಇಂಥ ಗುರುಗಳ ಶಿಷ್ಯನಾಗಿ ಬೆಳೆದವನು, ಅವರ ಪ್ರಭಾವಕ್ಕೆ ಒಳಪಟ್ಟವನು, ಹಳಗನ್ನಡ ಕಾವ್ಯವನ್ನು ಶ್ರದ್ಧೆಯಿಂದ ಓದಿದವನು. ಹಾಗಾಗಿ ಪರಂಪರೆಯ ಬಗ್ಗೆ ನನಗೊಂದು ಆಳವಾದ ಗೌರವ ಮೊದಲಿಂದಲೂ ಇತ್ತು. ಇದ್ದಕ್ಕಿದ್ದ ಹಾಗೆಯೇ ಅಡಿಗರು ನಡೆದು ಬಂದ ದಾರಿ ಕಡೆಗೆ ತಿರುಗಿಸಬೇಡ, ಕಣ್ಣ ಹೊರಳಿಸಬೇಡ ಅಂತ ಹೇಳಿದಾಗ, ಏನು ಅಡಿಗರು ಪರಂಪರೆಯನ್ನು ವಿರೋಧಿಸ್ತಾರೆಯೇ, ಇದು ನನಗೆ ಭಾಳ ಆತಂಕವನ್ನು ಮತ್ತು ಆಘಾತವನ್ನು ಉಂಟು ಮಾಡಿತು ಅಂತ ಹೇಳ್ತಾರೆ. ಆದರೆ ಮುಂದಿನ ಪ್ಯಾರದಲ್ಲಿ ಹೇಳ್ತಾರೆ, ಪ್ರಾಯಶಃ ಅಡಿಗರು ಪರಂಪರೆಯನ್ನು ವಿರೋಧಿಸ್ತಿಲ್ಲ, ಅವರ ಕಾವ್ಯವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ

ಆಳವಾದ ಪರಂಪರೆಯ ಪ್ರಜ್ಞೆಯನ್ನು ಹೊಂದಿರುವಂತಹ ಕವಿ. ಅವರು ಹಳೆಗನ್ನಡ ಕಾವ್ಯವನ್ನು ಚೆನ್ನಾಗಿ ಓದ್ಕೊಂಡಿದ್ದಾರೆ ಮತ್ತು ಇಡೀ ಭಾರತೀಯ ಸಂಸ್ಕೃತಿಯ ಆಳವಾದ ಪರಿಚಯ ಅವರಿಗಿದೆ. ಆರ್ಷೇಯ ಪ್ರಜ್ಞೆಯ ಅಡಿಗರು ಪರಂಪರೆಯನ್ನು ವಿರೋಧಿಸೋದು ಸಾಧ್ಯ ಇಲ್ಲ. ಆದ್ದರಿಂದ ಅವರು ವಿರೋಧಿಸ್ತಿರೋದು ಅವರ ತತ್ಪೂರ್ವದ ನವೋದಯ ಸಂಪ್ರದಾಯವನ್ನು ಮಾತ್ರವೇ ಹೊರತು ಇಡೀ ಕನ್ನಡ ಕಾವ್ಯ ಪರಂಪರೆಯನ್ನು ಅಲ್ಲ. ಏಕೆಂದರೆ ನಡೆದು ಬಂದ ದಾರಿ ಅನ್ಬೇಕಾದ್ರೆ ಸ್ವಲ್ಪ ಕಾಲ ನವೋದಯ ಕಾವ್ಯವನ್ನು ಬರೆದವರು ಅಡಿಗರಾಗಿದ್ದರಿಂದ ಅದೊಂದೇ ನಡೆದು ಬಂದ ದಾರಿ ಅವರದ್ದು ಅಂಥೇಳಿ ಬಹಳ ಸೂಕ್ಷ್ಮವಾದಂಥ ಒಂದು ವಿಶ್ಲೇಷಣೆಯನ್ನು ಶಿವರುದ್ರಪ್ಪನವರು ಕೊಡ್ತಾರೆ. ಹಳಗನ್ನಡ ಕಾಲ ಕಾವ್ಯಕ್ಕಾಗಲಿ ಆಮೇಲೆ ನಡಗನ್ನಡ ಕಾವ್ಯದ ಕಾಲಕ್ಕಾಗಲಿ ಶಿವರುದ್ರಪ್ಪನವರು ಅಲ್ಲ ಅಡಿಗರು ಬರೀತಾನೆ ಇರಲಿಲ್ಲ. ಅವರ ಮೋಹನ್ ಮುರಳಿ ಮತ ಅದು ಬಂದಿದ್ದು ನವೋದಯ ಕಾಲದಲ್ಲಿ, ಆದ್ದರಿಂದ ತಕ್ಕ ಮಟ್ಟಿಗೆ ನಡೆದಿದ್ದವರು ನವೋದಯ ಮಾರ್ಗದಲ್ಲಿ. ಆದ್ದರಿಂದ ಅವರ ತಿರಸ್ಕಾರ ನವೋದಯ ಕಾವ್ಯದ ಬಗ್ಗೆ ಹೊರತಾಗಿ ಇಡೀ ಕನ್ನಡ ಕಾವ್ಯ ಪರಂಪರೆಯ ಬಗ್ಗೆ ಅಲ್ಲ ಅಂತ ಹೇಳಿ ಇವರು ಅಡಿಗರನ್ನು ಸರಿಯಾದ ರೀತಿಯಲ್ಲಿ ಒಂದು ಕರೆಕ್ಟಾದ ಪರ್ಸ್ಪೆಕ್ಟಿವ್ನಲ್ಲಿ ಅರ್ಥ ಮಾಡಿಕೊಂಡು ಅವರ ವೈಶಿಷ್ಟ್ಯವನ್ನು ಗುರುತಿಸ್ತಾರೆ. ವ್ಯಕ್ತಿ ವಿಶಿಷ್ಟತೆಯನ್ನು ಸಾಧಿಸೋದನೇ ಅಡಿಗರ ಕಾವ್ಯದ ಬಹಳ ಪ್ರಧಾನವಾದ ಉದ್ದೇಶ ಆಗಿತ್ತು ಅಂಥೇಳಿ ಒಂದು ಸೂಕ್ಷ್ಮತೆಯ ಕೂಡ ನಮ್ಮ ಗಮನ ಸೆಳೆಯುತ್ತಾರೆ. ಅಡಿಗರು ಸಮಾನತೆಯ ಆರಾಧಕರಾಗಿದ್ದರು, ಎಲ್ಲ ಕಡೆಯೂ ಸಮಾನತೆ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಹಾಗಂತ ಅದೇ ಕಾಲಕ್ಕೇ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನಷ್ಟಕ್ಕೆ ವಿಶಿಷ್ಟ ಸಮಾನನಲ್ಲ ಅನ್ನುವಂಥ ನಿಲುವು ಕೂಡ ಅವರದಾಗಿತ್ತು. ಇದು ಅಂತರ್ವಿರೋಧವಿರುವಂಥ ನಿಲುವುಗಳಾಗಿದ್ದರೂ ಕೂಡ ಸಾಮಾಜಿಕ ನೆಲೆಯಲ್ಲಿ ಸಮಾನತೆಯನ್ನು ಅಡಿಗರು ಒಪ್ಪಿಕೊಂಡು ವ್ಯಕ್ತಿ ವಿಶಿಷ್ಟ ನೆಲೆಯಲ್ಲಿ ಅಸಾಮಾನ್ಯತೆಯ ಆರಾಧಕರಾಗಿ ಅವರು ಕೆಲಸ ಮಾಡಿದರು ಅನ್ನುವಂಥ ಒಂದು ಸೂಕ್ಷ್ಮವಾದಂಥ ಅಬ್ಸರ್ವೇಷನನ್ನು ಮಾಡಿ ಅಡಿಗರ ಬಗ್ಗೆ ಈ ಥರ ಶೋಧಕ ಪ್ರವೃತ್ತಿಯಿಂದ ಅನುಭವವನ್ನು ಮಂಥಿಸಿದ ಕನ್ನಡದ ಬಹಳ ಶ್ರೇಷ್ಠ ಕವಿ, ಎತ್ತರದ ಕವಿ ಅಂತ ಹೇಳ್ತಾರೆ. ಅಂದರೆ ನವ್ಯದ ಬಗ್ಗೆ ಇವರಿಗೆ ವಿರೋಧ ಇದ್ದರೂ ಕೂಡ ಅಡಿಗರಂತಹ ಕವಿಯನ್ನು ಕುರಿತು ಬರೀಬೇಕಾದರೆ ಶಿವರುದ್ರಪ್ಪನವರು ಯಾವ ರೀತಿಯಲ್ಲಿ ಅಡಿಗರಿಗೆ ಪ್ರತಿಕ್ರಿಯಿಸಿದರು ಅಂತನ್ನೋದು ಅವರ ಮನಸ್ಸಿನ ರುಜುತ್ವವನ್ನು ಸಾಬೀತುಪಡಿಸುವಂಥ ಅಂಶ. ಪ್ರಾಯಶಃ ಅವರ ಕಾವ್ಯದಲ್ಲಿ ಕೂಡ ಇದೇ ಮನೋಧರ್ಮ ನಮಗೆ ಕಾಣಿಸುವಂಥದ್ದು. ಉದ್ದಕ್ಕೂ ಮೊದಲಿಂದ ಇವತ್ತಿನವರೆಗೆ ಅವರ ಕಾವ್ಯದಲ್ಲಿ ಕಾಣಿಸುವಂಥದ್ದು ಈ ಒಂದು ಮನೋಧರ್ಮ, ರುಜುತ್ವದ ಮನೋಧರ್ಮ, ಸಮಾಧಾನದ ಮನಸ್ಥಿತಿ. ವಾಸ್ತವವಾಗಿ ವ್ಯಕ್ತಿಶಃ ಅವರು ಬಹಳ ಉದ್ರಿಕ್ತ ಸ್ವಭಾವದವರಾಗಿದ್ದರು, ತಕ್ಷಣ ಪ್ರತಿಕ್ರಿಯಿಸುವಂಥವರಾಗಿದ್ದರೂ ಕೂಡ ಬರವಣಿಗೆಯಲ್ಲಿ ಬಹಳ ಸಾವಧಾನವಾಗಿ ಸಮಾಧಾನವಾಗಿ ಅವರು ಪ್ರತಿಕ್ರಿಯಿಸುವುದನ್ನು ನಾವು ನೋಡ್ತೇವೆ. ಜಿ ಎಸ್ ಎಸ್ ಕಾವ್ಯ ಕುವೆಂಪು ಅವರಿಂದ ಪ್ರಭಾವಿತವಾದದ್ದು ಅನ್ನೋದನ್ನು ಸಾಮಾನ್ಯವಾಗಿ ವಿಮರ್ಶಕರು ಹೇಳ್ತಾ ಇರ್ತಾರೆ. ಆದರೆ ನವೋದಯದ ಪ್ರಭಾವ ಗಾಢವಾಗಿ ಶಿವರುದ್ರಪ್ಪನವರ ಮೇಲೆ ಆಗಿದ್ದರೂ ಕೂಡ ಅನೇಕ ರೀತಿಯಲ್ಲಿ ಶಿವರುದ್ರಪ್ಪನವರು ತಮ್ಮಷ್ಟಕ್ಕೆ ಬೇರೆಯವರು ಭಿನ್ನತೆಯನ್ನು ಸಾಧಿಸಿದ್ರು ಅನ್ನೋದನ್ನು ನಾವು ಮರೆತುಬಿಟ್ರೆ ಅವರ ಕಾವ್ಯದ ಸೂಕ್ಷ್ಮತೆ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ವಿಮರ್ಶೆಯ ಒಂದು ತಾಪತ್ರಯ ಏನಂತಂದರೆ ಅದು ಬಹಳ ಬೇಗ ಸಮಾನತೆಯನ್ನು ಹುಡ್ಕೊಳ್ಳೋಕೆ ಶುರು ಮಾಡುತ್ತೆ. ಇವರಿಬ್ಬರಲ್ಲಿ ಸಮಾನವಾದ ಅಂಶಗಳೇನು, ಜಿ ಎಸ್ ಎಸ್ ಮತ್ತು ಕಣಿವೆಯಲ್ಲಿ ಸಮಾನವಾದ ಅಂಶಗಳೇನು, ಬೇಂದ್ರೆ ಮತ್ತು ಅಡಿಗರಲ್ಲಿ ಸಮಾನವಾದ ಅಂಶಗಳೇನು, ಹೀಗೆ ಹೋಗ್ತಾ ಎಲಿಯಟ್ ಮತ್ತು ಅಡಿಗ, ಬೇಂದ್ರೆ ಮತ್ತು ಏಟ್ಸ್, ಬಾರ್ನ್ಸ್ ಮತ್ತು ನರಸಿಂಹಸ್ವಾಮಿ, ಹೀಗೆ ಸಮಾನತೆಯನ್ನು ಹುಡ್ಕೊಂಡು ಹೋಗ್ತಾ ಇರುತ್ತೆ. ಸಮಾನತೆಯನ್ನು ಹುಡ್ಕೊಂಡು ಹೋಗೋ ದಾರಿನಲ್ಲಿ ನಮಗೆ ಅಂಥ ಮಹತ್ವದ ಸಂಗತಿಗಳು ಹೊಳೆಯೋದೇ ಇಲ್ಲ. ವಿರುದ್ಧವಾದ ಅಂಶಗಳೇನು ಅಂತ ಹುಡುಕಿದ್ರೆ ಮಾತ್ರವೇ ಕವಿಯ ವೈಶಿಷ್ಟ್ಯದ ಕಡೆ ನಮ್ಮ ಗಮನ ಹೋಗೋದು. ಶಿವರುದ್ರಪ್ಪನವರ ವೈಶಿಷ್ಟ್ಯ ಏನು ಅನ್ನೋದನ್ನು ಈ ನೆಲೆಯಲ್ಲಿ ಹುಡುಕೋದಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಒಂದು ಅಂದರೆ ಜಿ ಎಸ್ ಎಸ್ ಕಾವ್ಯ ಶುದ್ಧಾಂಗವಾಗಿ ಇಹನಿಷ್ಠವಾದ ಕಾವ್ಯ. ಈ ನೆಲನೇ ಮುಖ್ಯ, ಈ ಸಮಾಜವೇ ಮುಖ್ಯ, ಇಲ್ಲಿಯ ಬದುಕು ಬಹಳ ಮುಖ್ಯ ಅಂತ ಹೇಳಿ ಬರೀಲಿಕ್ಕೆ ಹೊರಟವರು. ಆದ್ದರಿಂದಲೇ ಅವರ ಕಾವ್ಯದಲ್ಲಿ ಎಲ್ಲೂ ದೇವರ ಹಂಗು ಇಲ್ಲವೇ ಇಲ್ಲ. ಯಾವ ಆಧ್ಯಾತ್ಮಿಕವಾದ ಸೆಳೆತಗಳು ಅವರನ್ನು ಕಾಡಿದ್ದು ನಮಗೆ ನೆನಪಾಗೋದೇ ಇಲ್ಲ. ಬಂದರೆ ಕೆಲವು ಸ್ಟ್ರೈ ಪಾಯಿಂಟ್ಸ್ ಬಂದಿರ್ಬೋದು. ನಮ್ಮಲ್ಲಿ ಇನ್ನೊಂದು ತಾಪತ್ರ ಏನು ಅಂದರೆ ಪ್ರತಿಯೊಬ್ಬ ಕವಿ ಒಂದೊಂದು ಪದ್ಯ ಬರೆದೇ ಇರ್ತಾರೆ, ಅದು ಹಿಡ್ಕೊಂಡ್ಬಿಟ್ಟು ಇಲ್ಲಿ ಆಧ್ಯಾತ್ಮ ಇದೆಯಲ್ಲ ಅಂತ ಹೇಳ್ಬೋದು. ಹಾಗಲ್ಲ, ಒಟ್ಟು ಕಾವ್ಯ ನೋಡಿದಾಗ ಅವರ ಆಸಕ್ತಿ ಯಾವ ಕಡೆ ಹೆಚ್ಚು ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಅವರ ಮನೋಧರ್ಮ ಏನು ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಇಲ್ಲಿ ಆಕಸ್ಮಿಕವಾಗಿ ಅವರು ಪರಮಹಂಸನ ಕುರಿತು ಬರೆಯುವಾಗಲೋ ಮತ್ತೊಂದು ಕಡೆಯೋ ಬಂದಿರಬಹುದಾದರೂ ಕೂಡ ಪ್ರಧಾನವಾಗಿ ಅವರದ್ದು ಈ ಬದುಕಿಗೆ ನಿಷ್ಠವಾದಂಥ ಮನೋಧರ್ಮ ಅನ್ನೋದನ್ನು ನಾವು ಮೊದಲು ಗಮನಿಸಬೇಕು. ಕುವೆಂಪು ಆಗಲಿ, ಪೂತಿನವರಾಗಲಿ, ಅಡಿಗರಾಗಲಿ, ಅವರ ಕಾವ್ಯದ ಅತ್ಯಂತ ಪ್ರಧಾನವಾದ ಸೆಲೆ ಆಧ್ಯಾತ್ಮದ ಸೆಲೆಯಾಗಿತ್ತು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಅದರ ಸಾಮಾಜಿಕತೆ ಎಷ್ಟೇ ಗಾಢವಾದಾಗಿದ್ದರೂ ಕೂಡ ಅದೆಲ್ಲದರ ಹಿಂದೆ ಒಂದು ಆಧ್ಯಾತ್ಮಿಕವಾದ ಸೆಳೆತ ಅವರ ಕಾವ್ಯದಲ್ಲಿ ಇದ್ದೇ ಇರ್ತಾ ಇತ್ತು. ಆದರೆ ಶಿವರುದ್ರಪ್ಪನವರಲ್ಲಿ ಮಾತ್ರ ಆಧ್ಯಾತ್ಮಿಕದ ವಾಸನೆಯೇ ಇಲ್ಲದಂಥ ಇಹನಿಷ್ಠವಾದ ಒಂದು ಕಾವ್ಯವನ್ನು, ಈ ನೆಲಕ್ಕೆ ನಿಷ್ಠವಾದ ಒಂದು ಕಾವ್ಯವನ್ನು ಬರೀತಾರೆ. ಪ್ರಾಯಶಃ ಆ ದೃಷ್ಟಿಯಲ್ಲಿ ನರಸಿಂಹಸ್ವಾಮಿಯವರಿಗೆ ಸ್ವಲ್ಪ

ಇರ್ತೀರಾ ಅಂತ ಹೇಳ್ಬೋದು. ಆದರೆ ನರಸಿಂಹಸ್ವಾಮಿಯವರಲ್ಲೂ ಕೂಡ ಪರಲೋಕದ ಚಿಂತನೆಗಳು ಒಂದು ರೀತಿಯಲ್ಲಿ ಆಗಾಗ ಮುಖಾಮುಖಿ ಆಗೋದನ್ನು ನಾವು ಗಮನಿಸ್ತೀವಿ ಅವ್ರ ಮುಖ್ಯವಾದ ಕವಿತೆಗಳಲ್ಲಿ. ಸ್ಪುಟ್ನಿಕ್ ಮತ್ತು ವಿನೋಬ ಅನ್ನೋ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀವಿ. ಹೇಗೆ ಇದು ಈ ಬದುಕಿಗೆ ನಿಷ್ಠವಾದ ಕಾವ್ಯ ಶಿವರುದ್ರಪ್ಪನವ್ರದು ಅನ್ನೋದಕ್ಕೆ, ಸ್ಪುಟ್ನಿಕ್ ಮತ್ತು ವಿನೋಬ ಅಂತ ಸುಮಾರು 59ರಲ್ಲಿ ಬರೆದ ಕವನ ಅದು. ಅದರಲ್ಲಿ ಉಪಗ್ರಹಗಳನ್ನು ಒಂದೇ ಸಮನೆ ಆಕಾಶಕ್ಕೆ ಏರಿಸುತ್ತಿದೆ ರಾಕೆಟ್ಟಿನ ಸಾಧನ, ಆಕಾಶಕ್ಕೆ ರಾಕೆಟ್ಟಿನ ಸಾಧನ ಏರಿಸ್ತಾ ಇದೆ ಉಪಗ್ರಹಗಳನ್ನು. ಆದರೆ ಜನಮನಗಳ ಹಾದಿಯಲ್ಲಿ ನಡೆದು ಮೆಲನೆ ನುಡಿವ ನೀವನು ನೆಲವೇ ನನ್ನ ವಾಹನ. ಈ ವಿನೋಬ ನೆಲದ ಮೇಲೇ ಚಲಿಸುವುದು ಒಂದು ಏನಿದೆಯೋ ಅವರ ಯಾತ್ರೆ, ಅದು ಅವರಿಗೆ ಬಹಳ ಮುಖ್ಯವಾಗಿ ಕಾಣಿಸುತ್ತೆ. ಆಕಾಶಕ್ಕೆ ಹಾರುವುದಕ್ಕಿಂತ ಆಕಾಶಕ್ಕೆ ಹಾರುವ ಹಂಬಲವನ್ನು ಅವರು ಕಾವ್ಯ ತೋರಿಸೋದೇ ಇಲ್ಲ. ಅಡಿಗರಲ್ಲೇ ಅದಿದೆ ಆ ತುಡಿತ, ಆಕಾಶಕ್ಕೆ ಜಿಗಿಯೋದು, ಇಲ್ಲಿ ನಾನು ನನ್ನ ಈ ನೆಲದ ಕೆಸರಲ್ಲಿ ಸಿಕ್ಕಿಕೊಂಡ ಕಾಲ ನನ್ನದು, ಬರಿದೆ ನಕ್ಷತ್ರ ಲೋಕಕ್ಕೂ ರೈಲು ಬಿಟ್ಟೆ, ಈ ಥರ ಮೊದಲು ಆಗಲಿಲ್ಲ ಅನ್ನೋ ಹತಾಶೆ, ಆಮೇಲೆ ಅದ ಕಡೆ ಹೋಗಬೇಕು ಅನ್ನೋ ಅಭಿಪ್ಸೆ, ಮತ್ತು ಯಾವುದೋ ಒಂದು ಮೋಹನ ಮುರಳಿ ನನ್ನ ಕರೀತಾ ಇದೆ ಅಂತನ್ನುವಂಥದ್ದು, ಇದೆಲ್ಲ ಅಡಿಗರಲ್ಲಿ ಸಹ ಬಹಳ ಸಹಜವಾದದ್ದು. ಬೇಂದ್ರೆಯಲ್ಲಿ ಕೂಡ ಈ ಥರ ಒಬ್ಬ ಜೋಗಿಯೋ ಮತ್ತೊಂದೋ ಕಾಡ್ತಾ ಇರ್ಬೋದು ಅವರಿಗೆ, ಒಂದು ಕೋಗಿಲೆಯ ಕೂಗು ನರಸಿಂಹಾಚಾರ್ಯ ಕಾಡ್ತಾ ಇರ್ಬೋದು. ಆದರೆ ಆ ಥರದ ಯಾವ ಆಕಾಶದ ಕೂಗುಗಳು ಕೂಡ ಇವರನ್ನು ಬಾಧಿಸೇನೇ ಇಲ್ಲ. ಒಂದು ವೇಳೆ ಈಶ್ವರ ಇದ್ದರೆ ಅವನು ಆಕಾಶದಲ್ಲಿ ಇರಲಿ, ಆದರೆ ಇಲ್ಲಿ ಇರ್ತಾನಲ್ಲ, ಈ ಗುಡಿಸಲಲ್ಲಿ ಸಾಮಾನ್ಯ ಜೀವನದ ಸಹಚಾರಿಯಾಗಿದ್ದಾನಲ್ಲ, ಅವನು ನನಗೆ ಮುಖ್ಯ ಅನ್ನೋ ಹಾಗೆ ಭಾಷೆಯ ಅಂತರದಿಂದಲೇ ಅಲ್ಲಿ ಇಲ್ಲಿ ಅನ್ನೋ ಪದ್ಯದಲ್ಲಿ ಅವರು ಇಹನಿಷ್ಠತೆಯನ್ನು ತೋರಿಸ್ತಾರೆ. ನೆಲವೇ ನನ್ನ ವಾಹನ ಅಂತ ಬಹು ದೊಡ್ಡ ಮಾತನಾಡುತ್ತಾ ದಿನ ದಿನದ ಸರಳ ಸಾಧಾರಣದ ಬದುಕಿಗೆ ಅವಮಾನ ಮಾಡುವವರನ್ನು ಕಂಡರೆ ನನಗಾಗುವುದಿಲ್ಲ. ಹೇಗೋ ನನ್ನ ಪಾಡಿಗೆ ನಾನು ಬದುಕುತ್ತೇನೆ. ಇದ್ದಷ್ಟು ನೆಲವ ಉತ್ತು ಬಿತ್ತಿ ನೀರೆರೆದು ಮಲಗಿರುವ ಬೀಜಗಳ ಕಣ್ಣು ತೆರೆಸುತ್ತೇನೆ. ನಾಳೆ ಈ ಸಸಿಗಳೆಲ್ಲ ವಟವೃಕ್ಷಗಳಾಗಿ ಸಾವಿರ ಜನಕ್ಕೆ ನೆರಳಾದವೆಂಬ ಮಹದಾಸೆ ಇರದಿದ್ದರೂ ಒಂದೆರಡಾದರೂ ಬೀಜವಾಗುವಂಥ ಹಣ್ಣು ಬಿಟ್ಟಾವೆಂದು ನಂಬಿ ಕಾಯುತ್ತೇನೆ. ಇದು ಸಾಮಾನ್ಯವಾಗಿ ಅವರ ನಿಲುವು. ಮಹತ್ವಾಕಾಂಕ್ಷೆ ಅಷ್ಟಾಗಿ ಕಾಣಿಸದ, ತನ್ನ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡ, ತನ್ನ ಶಕ್ತಿ ಮತ್ತು ದೌರ್ಬಲ್ಯಗಳೇನು ಅನ್ನೋದ್ರ ಬಗ್ಗೆ ಚೆನ್ನಾದ ಪ್ರಜ್ಞೆ ಉಳ್ಳಂಥ ಒಬ್ಬ ಕವಿ. ಬಹಳ ದೊಡ್ಡ ಕವಿಗಳು ಜೊತೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಹಜವಾಗಿ ಈ ಥರದ್ದು ಒಂದು ಮನೋಧರ್ಮ ಬರುತ್ತೆ ಅಂತ ಕಾಣಿಸುತ್ತೆ. ಬೇಂದ್ರೆ ಕುವೆಂಪು ಅಂತ ಕವಿಗಳು ಜೊತೆಯಲ್ಲಿ ಬರೀಬೇಕಾದ್ರೆ ಇನ್ನೊಬ್ಬ ಕವಿ ಯಾವ ನಿಲುವಿನಲ್ಲಿ ಬರೀಬೇಕು ಅಂದರೆ, ನೀವು ದೊಡ್ಡದನ್ನು ಮಾಡಿಕೊಡ್ರಪ್ಪ, ನನಗೆ ನನ್ನ ಸಣ್ಣ ಕೆಲಸಗಳಿದೆ, ನಾನು ಅದನ್ನು ಮಾಡ್ಕೊಳ್ತೀನಿ. ಸಣ್ಣ ಕವಿಗಳು ಸಣ್ಣ ಸಣ್ಣ ಕವಿತೆಗಳನ್ನು ಬರೆಯುತ್ತಾರೆ ತಿರುಮಲೇಶ್ವರದ ಹಾಗೆ. ಶಿವರುದ್ರಪ್ಪನವರು ತಮ್ಮ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಈ ಲೋಕದ ಅನುಭವಗಳು, ಈ ಸಾಧಾರಣವಾದ ಜೀವನ, ಇದರಲ್ಲಿರುವಂಥ ದುಃಖ ಸುಖ, ಆ ಅನುಭವಗಳು, ಮನುಷ್ಯರು ಸಂಬಂಧಗಳು, ಅವರು ದೂರವಾಗೋ ಹಾಗೆ ಮಾಡುವಂಥ ಅನೇಕ ಗೋಡೆಗಳು, ಆ ಗೋಡೆಗಳನ್ನು ಒಡೆದು ಮತ್ತೆ ನಾವು ಒಂದಾಗಬೇಕು ಅನ್ನುವಂಥ ಆಸೆ, ಇಂಥದ್ದನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಶಿವರುದ್ರಪ್ಪನವರು. ಅಸ್ತಮಾನ ಪದ್ಯ ನಾನು ಮೊದಲ ಸಾರಿ ಓದಿದಾಗ ಬಹಳ ಕುತೂಹಲಕಾರಿ ಪದ್ಯ ಅದು. ಕೃಷ್ಣನ ನಿರ್ಯಾಣವನ್ನು ಹೇಳುವಂಥ ಒಂದು ಪದ್ಯ ಅಸ್ತಮಾನ ಅಂತ. ಮುಳುಗುವುದು, ದ್ವಾರಕೆಯಲ್ಲಿ ಕೃಷ್ಣ ಮುಳುಗಿದಾಗ ಒಂದು ಬಹಳ ಅದ್ಭುತವಾದ ರೀತಿಯ ಪದ್ಯ ಬರೀತಾರೆ ಅಸ್ತಮಾನ ಅನ್ನೋದರಲ್ಲಿ. ಕೃಷ್ಣ ಮುಳುಗಿದ ಸತ್ತೋಗಿದ್ದಾನೆ, ಅದನ್ನು ಸಾಂಕೇತಿಕವಾಗಿ ಸುದರ್ಶನ ಚಕ್ರ ಪಶ್ಚಿಮದ ಕಡಲಲ್ಲಿ ಮುಳುಗ್ತಾ ಇದೆ ಅಂತೇಳಿ ಹೇಳ್ತಾರೆ. ಇಡೀ ಆಕಾಶವೇ ಕೆಂಪಾಗಿ ಹೋಯಿತು, ಪಶ್ಚಿಮದ ಕಡಲಿನಲ್ಲಿ ಸುದರ್ಶನ ಚಕ್ರ ಅಂದರೆ ಸೂರ್ಯ ಮುಳುಗ್ತಾ ಇದ್ದಾನೆ ಅಂದರೆ ಸುದರ್ಶನ ಚಕ್ರದ ಮುಳುಗು ಅಂತಂದರೆ ಅದು ಕೃಷ್ಣನ ಸಾವನ್ನು ಕೂಡ ಅದನ್ನು ಸಿಂಬಲೈಸ್ ಮಾಡುವಂಥದ್ದು. ಇದನ್ನು ಒಬ್ಬ ರೈತ ನೋಡ್ತಾ ಇದ್ದಾನಂತೆ. ಹೊಲದಲ್ಲಿ ಗೆಯುತ್ತಿದ್ದ ಆ ರೈತ ಕಂಡ ನೊಂದದ್ಭುತವ, ಕಂಡನೊಂದದ್ಭುತವ. ಇದ್ದಕ್ಕಿದ್ದಂತೆ ಸಂಜೆಯ ಸೂರ್ಯ ಜರ್ರನೆ ಜಾರಿ ಕಡಲೊಳಗೆ ಪಾಂಚಜನ್ಯದ ಮೊಳಗು ಒಂದೇ ಒಂದು ಕ್ಷಣ ಪರಮಾಶ್ಚರ್ಯ. ಪ್ರಭೆಯವಾಗಿ ವ್ಯಾಪಿಸಿತು ಭೂಮಿ ವ್ಯೋಮಗಳನ್ನು. ಬೆರಗಾಗಿ ನೇಗಿಲ ಹೊತ್ತು ನಡೆದನು ರೈತ. ಇಡೀ ದಿವಸ ಹರಗಿ ಹದ ಮಾಡಿದ್ದ ಹೊಲದೊಳಗೆ ಬೀಜ ಬಿತ್ತುವ ಬಗ್ಗೆ ಯೋಚಿಸುತ್ತ. ನನಗೆ ಈ ರೈತ ಇದ್ದಕ್ಕಿದ್ದ ಹಾಗೆ ಅಸ್ತಮಾನ ಪದ್ಯದಲ್ಲಿ ಬಂದಿದ್ದಾಗ ಮೊಟ್ಟ ಮೊದಲ ಪದ್ಯ ಓದಿದಾಗ ಇದು ಎಳ್ಕೊಂಡು ಬಂದ ಹಾಗಿದೆ ಅಂತ ಅನಿಸಿತು. ಕೃಷ್ಣನ ಸಾವನ್ನು ಹೇಳುವಂಥ ಒಂದು ಪದ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ರೈತ ಬಂದ ಅನ್ನುವಂಥ ಪ್ರಸಂಗ ಯಾಕೆ ಬರಬೇಕು, ಆ ರೈತ ಯಾಕೆ ಅದನ್ನು ನೋಡಬೇಕು, ಅವನು ಬೀಜ ಬಿತ್ತೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ದ, ಇದು ಎಳ್ಕೊಂಡು ಬಂದ ಹಾಗಿದೆ ಅಂತ ಪದ್ಯವನ್ನು ಬಿಡಿಯಾಗಿ ಓದಿದಾಗ ಅನಿಸಿದ್ದು ನನಗೆ. ಆದರೆ GSS ಅವರ ಕಾವ್ಯವನ್ನೆಲ್ಲ ಒಟ್ಟಾಗಿ ಓದಿದಾಗ ಹಾಗೆ ರೈತ ಬರದೇ ಹೋಗಿದ್ದರೆ ಅವರ ಕಾವ್ಯ ಪ್ರಜ್ಞೆ ಎಲ್ಲೋ ಮುರುಕಾಗ್ತಿತ್ತು. ಯಾಕೆಂದರೆ ಅವರು ಯೋಚನೆ ಮಾಡೋದೇ ಹಾಗೆ, ಅಸಾಮಾನ್ಯತೆಗಿಂತ ಸಾಮಾನ್ಯತೆ ಅವರಿಗೆ ಪ್ರಧಾನವಾಗೋದರಿಂದ ಕೃಷ್ಣಂತ ಒಬ್ಬ ಮಹಾವ್ಯಕ್ತಿ ನಾಶವಾದಾಗ ಕ್ಷಯಿಸಿದಾಗ ಒಬ್ಬ ಸಾಮಾನ್ಯ ರೈತ ಬೀಜಗಳನ್ನು ಹಾಕುವ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾನೆ. ಅಂದರೆ ಒಂದು ಮಹಾನಾಶದ ವಿರುದ್ಧ

0: ಸಣ್ಣ ಸೃಷ್ಟಿಶೀಲ ಪ್ರಯತ್ನ, ಬೀಜ ಊರುವ ಪ್ರಯತ್ನ. ಇದರಲ್ಲಿ ಏನು ಬರುತ್ತೆ ನೋಡೋಣ. ಈ ಸಸಿಗಳಲ್ಲಿ ಈ ಕ್ರಿಯೇಟಿವಿಟಿ ಇದೆಯಲ್ಲ, ಈ ನೆಲದಲ್ಲಿ ಬೀಜ ಹಾಕುವಂಥ ರೈತನ ಆಸೆ, ರೈತನ ಕನಸು ಫಲವನ್ನುತ್ತು. ಕೃಷ್ಣನಂಥ ಮಹಾವ್ಯಕ್ತಿ ಹೋದಾಗಲೂ ಕೂಡ ಅವನಿಗೆ ಸಣ್ಣ ಸಣ್ಣ ಬೀಜಗಳನ್ನು ಹೊಲದಲ್ಲಿ ಹಾಕುವ ಅಗತ್ಯ ಅವನಿಗೆ ಕಂಡು ಬರ್ತಾ ಇದೆ. ಇದು ಶಿವರುದ್ರಪ್ಪ ಇಡೀ ಕಾವ್ಯದ ಒಂದು ಧೋರಣೆ, ಸಿದ್ಧಾಂತ ಅಂತ ನಾನು ಭಾವಿಸಿದ್ದೀನಿ. ಇಲ್ಲದ್ರೆ ಆ ರೈತನ ಪ್ರಸಂಗ ಬರ್ತಿರಲಿಲ್ಲ. ಅದಕ್ಕೆ ಪ್ರೇರಣೆ ಕುವೆಂಪು ಅವರ ಕಾವ್ಯದಲ್ಲಿ ಇರಬಹುದು, ಇದ್ರೂ ಶಿವರುದ್ರಪ್ಪನವರ ಒಟ್ಟು ಮನೋಧರ್ಮದಲ್ಲಿ ಇದು ಬಹಳ ವಿಹಿತವಾದ ರೀತಿಯ ಕಾಣಿಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
1: ಇದುವರೆಗೆ ನಾಡಿನ ಹಿರಿಯ ಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯವನ್ನು ಕುರಿತು ಮಾತನಾಡಿದವರು ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ. ಈಗ ಪುತಿನ ಅವರ ಕಾವ್ಯದ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ.
2: ಪುತಿನ ಮುಖ್ಯವಾಗಿ ಒಬ್ಬ ಜ್ಞಾನಿ, ಒಬ್ಬ ಜಿಜ್ಞಾಸು, ಅವರು ಮುಖ್ಯವಾಗಿ ಒಬ್ಬ ಫಿಲಾಸಫರ್. ಈ ಫಿಲಾಸಫರ್ ಆಗೋ ನೆಲೆಗೆ ಹೋಗಿರ್ತಾರಲ್ಲ ಜ್ಞಾನಿಗಳು, ಇಂಥವ್ರು ಕವಿಯಾಗೋದು ಬಹಳ ಕಷ್ಟ. ಯಾಕಂದರೆ ಕವಿ ಆಗಬೇಕಾದ್ರೆ ಅವನು ಈ ಜ್ಞಾನದ ಲೆವೆಲಿಂದ ಕೆಳಗೆ ಬರಬೇಕಾಗುತ್ತೆ. ಸ್ವಲ್ಪ ತುಂಬ ಜ್ಞಾನಿ ಆದವನು ಏನಾಗ್ತಾನೆ, ಜಡನಾಗೂ ಹೋಗ್ಬಿಡ್ತಾನೆ. ಪುತಿನ ಅವರು ಅಂಥ ಜ್ಞಾನಿ ಕವಿಯಾದದ್ದೇ ಒಂದು ವಿಶೇಷ ಅಂತ ಹೇಳಬೇಕು. ಅಷ್ಟು ಜಿಜ್ಞಾಸೆ ಮತ್ತು ಲೋಕದ ಸೃಷ್ಟಿಯ ನಿಗೂಢಗಳ ಬಗ್ಗೆ ಚಿಂತನೆ ಸದಾ ಇದ್ದಂಥವರು. ಅವರ ಕವಿತೆಯಲ್ಲೂ ಕೂಡ ಈ ಗುಣ ಭಾಳ ಎದ್ದು ಕಾಣುತ್ತೆ. ಒಂದು ಸಲ ಅವ್ರಿಗೆ ಕೇಳಿದೆ ನಾನು, ಅವರು ಯಾವಾಗಲೂ ಭಾಳ ದೊಡ್ಡದಾಗಿ ಢಾಳವಾಗಿ ಕಾಣೋ ಹಾಗೆ ನಾಮ ಹಾಕ್ಕೋತಾ ಇದ್ದಿರಲ್ಲ, ಆಗ್ತಾನೆ ಅವರು ಸಂಧ್ಯಾವನ್ನೇ ಮುಗಿಸಿದ್ರು ಅಂತ ಕಾಣುತ್ತೆ, ಒಳ್ಳೆ ಜೋರಾಗಿ ಕಾಣ್ತಾ ಇತ್ತು ನಾಮ. ನಾನು ಹೋದೆ, ಸರ್ ಭಾಳ ಲಕ್ಷಣವಾಗಿ ಕಾಣ್ತಾ ಇದ್ದೀರಿ, ನಿಮ್ಮ ನಾಮಗಳಂತೂ ತುಂಬ ಚೆನ್ನಾಗಿದೆ, ಎಷ್ಟು ಢಾಳವಾಗಿ ಹಾಕಿದ್ದೀರಿ. ಹೌದಪ್ಪ, ಯಾಕೆ ಇಷ್ಟು ಜೋರಾಗಿ ನಾಮ ಹಾಕಬೇಕು, ಎಲ್ಲರಿಗೂ ಕಾಣೋ ಹಾಗೆ? ನಾಮ ಗೀಮ ಎಲ್ಲ ಇರೋದು ನಮಗೋಸ್ಕರ ಅಲ್ವಾ, ನಿಮಗೋಸ್ಕರ. ನೀವು ಯಾಕೆ ಎಲ್ಲರಿಗೂ ಕಾಣೋ ಹಾಗೆ ಹೀಗೆ ಹಾಕಬೇಕು? ನೀವು ಅಂದರೆ ಜನ, ನಾನು ಹೇಳಿದ್ದು. ಅದಕ್ಕೆ ಅವ್ರು ಹೇಳಿದ್ರು ಯಾಕದು ಬಂದಿರ್ಬೋದು ಅಂತ ನಾನು ಯೋಚಿಸಿದೆ. ನೋಡಿ, ಎಷ್ಟು ನಾನು ತಮಾಷೆ ಮಾಡಿದ್ರೆ ಅವ್ರು ಹೇಗೆ ತಕ್ಷಣ ಅದ್ರ ಬಗ್ಗೆ ಚಿಂತನೆಗೆ ಹೊರಟ್ಬಿಡೋರು. ನಮ್ಮ ಧರ್ಮದ ಮೇಲೆ ಆಕ್ರಮಣ ಆಯ್ತಲ್ಲಪ್ಪ ಹಿಂದೆ, ನಾವೆಲ್ಲ ಒಂಥರ ಹುಂಬು ಜನ, ಆಕ್ರಮಣ ಎದುರಿಸೋಕ್ಕಾಗ್ತಿರಲಿಲ್ಲ, ಪೆಟ್ಟು ತಿಂದು ಬಂದು ಮೂಲೆಯಲ್ಲಿ ಮುದುರ್ಕೊಳ್ಳುವಂಥವ್ರು. ಆದರೆ ಪ್ರತಿಭಟಿಸಬೇಕು ಅಂತ ಅನಿಸ್ತಿತ್ತು ಮನಸ್ತಾಯಿ. ಅದರಿಂದಾಗಿ ನಮ್ಮ ಪ್ರೊಟೆಸ್ಟನ್ನು ಭಾಳ ಜೋರಾಗಿ ಇದರಲ್ಲಿ ನಾವು ತೋರಿಸ್ತಾ ಇದ್ದೀವಿ ಅಂತ ಕಾಣುತ್ತೆ. ಬೇರೆ ಮತದ ಜನ ಅವರು ಪ್ರಬಲರಾಗಿದ್ದು, ಆಳ್ತಾ ಇದ್ದವರಾಗಿದ್ದು, ನಮ್ಮನ್ನು ನಮ್ಮ ಮತಾಧರ್ಮಗಳ ಬಗ್ಗೆ ಅವರು ಭಾಳ ಹೆಂಡಗಂಡಿನಿಂದ ವರ್ತಿಸ್ತಾ ನೋಡ್ತಾ ಇದ್ದಾಗ ಇನ್ನೇನೋ ಮಾಡೋಕ್ಕಾಗದೇ ಇರತಕ್ಕಂಥ ವ್ಯಕ್ತಿ, ಆದರೂ ಅವನ ಮನಸ್ಸಿನಲ್ಲಿ ಒಂದು ಪ್ರೊಟೆಸ್ಟ್ ಇದೆ, ಒಂದು ಪ್ರತಿಭಟನೆ ಇದೆ. ಅದನ್ನು ನೀನು ಇಷ್ಟು ಹಿಂಸೆ ಮಾಡಿದರೂ ಕೂಡ ನನ್ನ ಧರ್ಮವನ್ನು ನಾನು ಬಿಟ್ಕೊಡಲ್ಲ ಅಂತ ಹೇಳುವ ಒಂದು ರೀತಿಯಾಗಿ ಹಾಗಿದ್ರೂ ಇರ್ಬೋದು ಅಂತ ಒಂದು ಸಲ ಹೇಳಿದ್ದುಂಟವರು. ಈ ದೇವರಿಲ್ಲ ಅನ್ನೋ ಮಾತು ಬಂದಾಗ ಅವ್ರು ಹೇಳಿದ್ರು, ಎಷ್ಟು ಚೆನ್ನಾಗಿದೆ ಆ ಮಾತು. ದೇವರಿಲ್ಲ ಅನ್ನೋದು ಯಾರಿಗಪ್ಪ ಗೊತ್ತಿಲ್ಲ? ಇಲ್ಲ, ಪರಿಕರಗಳಿವೆ, ದೇವರಿಲ್ಲ ಅಷ್ಟೇ. ಇದು ಇಡ್ಲಿ ಇಲ್ಲ ಕಾಫಿ ಇಲ್ಲ ಅಂತ ಹೇಳಿದಾಗೆ ಮಾಡ್ಕೋಬೇಕಷ್ಟೇ, ಮಾಡಿಕೊಂಡ್ರೆ ಇಡ್ಲಿ ಕಾಫಿ ಇದ್ದೇ ಇದೆ. ಹಾಗೆಯೇ ಸುತ್ತ ಇರತಕ್ಕಂಥ ಒಂದು ಜಗತ್ತನ್ನು ನೋಡ್ತಾ ನೋಡ್ತಾ ಅದು ನಮ್ಮಲ್ಲಿ ಉಕ್ಕಿಸ್ತಕ್ಕಂಥ ಭಾವನೆಗಳೇನಿದೆ, ಈ ಸೃಷ್ಟಿಯ ನಿಗೂಢಗಳು, ಅದು ನಮಗೆ ಕೊಡ್ತಕ್ಕಂಥ ತಿಳುವಳಿಕೆಯಿಂದಾಗಿ ನಾವು ಮಾಡ್ಕೊಳ್ಳೋವಂಥ ಒಂದು ಶಕ್ತಿಯ ಕಲ್ಪನೆಯಪ್ಪ ಅದು. ಅದು ಮಾಡ್ಕೊಂಡವನಿಗುಂಟು, ಇಲ್ಲದ್ದವನಿಗಿಲ್ಲ. ಇಲ್ಲದ್ದವನಿಗಿಲ್ಲ ಅಷ್ಟೇ, ನಮ್ಮಲ್ಲಿ ಇಡ್ಲಿಯೂ ಇಲ್ಲ ಕಾಫಿಯೂ ಇಲ್ಲ ಅಂದರೆ ಆಯ್ತಪ್ಪ ಅಂತೀವಿ ನಾವು. ಯಾರೋ ಒಂದು ದೊಡ್ಡವನಲ್ಲ, ಇದ್ದವನೇ ದೊಡ್ಡವನು. ಹೀಗೆ ಅವರು ಮಾತಾಡುವಾಗ ಎಷ್ಟೋ ಸಲ ಇಂಥ ಸಂಗತಿಗಳನ್ನೆಲ್ಲ ಹೇಳ್ತಾ ಇದ್ದರು. ಅವರ ಮೊದಲನೇ ಕವಿತೆ ನನ್ನ ಹಾಡು ಅನ್ನೋ ಕವಿತೆ ಕೂಡ ಪುತಿನ ಅವರ ಕಾವ್ಯದ ವಿಶೇಷಾಂಶವಾದ ಈ ಚಿಂತನೆಯನ್ನು ಉಳ್ಳದ್ದು. ಅದರಲ್ಲಿ ಅವರು ಒಂದು ಕಾವ್ಯ ಮೀಮಾಂಸೆಗೆ ಸಲ್ಲಬಹುದಾದಂಥ ಒಂದು ಆಲೋಚನೆ ಅದು. ಹೇಗೆ ಕವಿತೆ ಸೃಷ್ಟಿಯಾಗುತ್ತೆ? ಕವಿಯ ಮೊದಲನೇ ಕವಿತೆನೇ ಕವಿತೆ ಸೃಷ್ಟಿಯಾಗ್ತಾ ಇರುವ ಒಂದು ಪರಿ ಇದೆಯಲ್ಲ, ಅದರ ವೈಚಿತ್ರ್ಯ ಇದೆಯಲ್ಲ, ಆ ಸೋಜಿಗವನ್ನು ಬೆರಗನ್ನು ಕುರಿತದ್ದು. ಅನುಭವದಲ್ಲಿ ನಿಂತಾಗ ಅಲ್ಲ, ಅನುಭವದಲ್ಲಿ ಮುಳುಗಿದ್ದಾಗ ಅಲ್ಲ, ಅದರಿಂದ ಹೊರಬಂದು ಒಂದು ತಟಸ್ಥ ಅಂತರದಲ್ಲಿ ನಿಂತು ಅದನ್ನು ಮತ್ತೊಬ್ಬರ ಅನುಭವವೋ ಅನ್ನೋ ಹಾಗೆ ನೋಡೋದು ಸಾಧ್ಯವಾಗುವ ಹೊತ್ತಿನಲ್ಲಿ ಮಾತ್ರ ಕವಿತೆ ಸಾಧ್ಯವಾಗುತ್ತೆ ಅಂತ. ಇದು ಎಲ್ಲ ಕಾವ್ಯಮಾಂಸಕಾರರು ಬಹುಮಟ್ಟಿಗೆ ಹೇಳಿರೋ ಮಾತು. ಪುತಿನ ಕೂಡ ಅದ್ರ ಬಗ್ಗೆ ಹೊಸದಾಗಿ ಆಲೋಚಿಸ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಅವರ ಮೊದಲನೇ ಕವಿತೆಯಲ್ಲಿ ಅವರು ಹೀಗೆ ಚಿಂತಕರಾಗಿ ಕಾಣಿಸ್ಕೊಳ್ತಾರೆ ಅನ್ನೋದಕ್ಕೆ, ಎದೆಯ ದುಗುಡವೆಲ್ಲ ಅಳಿದು ಕಣ್ಣ ನೀರು ಬತ್ತಿ ಹೋಗಿ ಕರೆ ಅದೊಂದು ಮಾತ್ರ ನಿಲ್ಲೆ ನನ್ನ ಹಾಡು ಬಿರಿಯುವುದು. ಎದೆಯ ದುಗುಡವೆಲ್ಲ ಅಳಿದು ಕಣ್ಣ ನೀರು ಬತ್ತಿ ಹೋಗಿ ದುಃಖ ಅನ್ನೋದು ಆಗಿ ಹೋದ ಅನುಭವವಾಗಿ ಅದರಿಂದ ಪಾರಾಗಿ ನಿಂತ ಮೇಲೆ ಮಾತ್ರ ನನ್ನ ಹಾಡು ಬಿರಿಯುವುದು. ಬಾಳನೊಂದು ಹುಚ್ಚು ಮಾಡಿದ ಒಲುಮೆ ರಾಗ ಉರಿದು ಹೋಗಿ ಅದರ ಬೂದಿ ನೆನಪು ನಿಲ್ಲೆ ನನ್ನ ಹಾಡು ಬಿರಿಯುವುದು. ಬಾಳನ್ನು ಹುಚ್ಚಾಗಿ ಮಾಡಿದಂಥ ಒಂದು ಒಲುಮೆಯ ರಾಗ ಉರಿದು ಹೋಗಿ ಅದರ ಬೂದಿ ನೆನಪು ನಿಲ್ಲೆ ಆಗ ಆ ಒಂದು ಅಂತರ ಸಾಧಿತವಾದ ಮೇಲೆ, ಆ ಅನುಭವದಿಂದ ದೂರ ನಿಂತು ಅದನ್ನು ನೋಡೋದಕ್ಕೆ ಸಾಧ್ಯವಾಗುವ ಅಂತರ ಸಾಧಿತವಾದ ಮೇಲೆ ನನ್ನ ಹಾಡು ಬಿರಿಯುವುದು. ಬಳ್ಳಿ ಒಡಲ ಕುಸುಮದಂತೆ ಹದುಗಿದೆನ್ನ ಗೀತವು ಮೆಲ್ಲ ನೊಡೆದು ಬರುವುದೆಂದು ಎಂದು ನಲಿವೆ ಬೆದರುವೆ ಇತ್ಯಾದಿ. ನಮ್ಮ

ನಾಡಿನ ಆಧುನಿಕ ಕನ್ನಡ ಕಾವ್ಯದ ಇನ್ನೊಬ್ಬ ಬಹಳ ಮಹತ್ವದ ಕವಿಯ ಮೊದಲನೇ ಕವನವೂ ಕೂಡ ಹೀಗೆ ಅವರ ಕಾವ್ಯದ ಒಂದು ವಿಶೇಷ ಅಂಶವನ್ನು ಪ್ರಕಟಿಸುವಂಥದ್ದು ಅಡಿಗರದ್ದು. ಅಡಿಗರ ಮೊದಲನೇ ಕವನದಲ್ಲಿ ಅವರು ಏನಿದು, ನಾನು ಏನು ಬರೆಯೋಕೆ ಹೋದರೂ ಕೂಡ ಅದರಲ್ಲಿ ಬೇರೆಯವರ ಮಾತಿನ ನೆರಳುಗಳು ಬೀಳ್ತಾ ಇದೆಯಲ್ಲ, ನಾನು ಏನು ಬರೆದ್ರೂ ಕೂಡ ಇನ್ನೊಬ್ಬರು ಮಾಡಿದ ಆಲೋಚನೆ ಅಂತ ಅನ್ನಿಸ್ತಾ ಇದೆಯಲ್ಲ, ಇದನ್ನೆಲ್ಲದರಿಂದ ಪಾರಾಗಿ ನಾನು ನನ್ನದೇ ಆದಂಥ ಮಾತಿನಲ್ಲಿ ನನ್ನದೇ ಆದಂಥ ಅನುಭವವನ್ನು ನನ್ನ ರೀತಿಯಲ್ಲಿ ಅಭಿವ್ಯಕ್ತಿಸೋದು ಯಾವತ್ತು ಅಂತಂದು ಕವಿ ದುಃಖ ಪಡ್ತಾ ಇರೋದು. ಅಂದರೆ ಸೋಪಜ್ಞತೆ ಅನ್ನೋದು ಅಡಿಗರು ಉದ್ದಕ್ಕೂ ತಮ್ಮ ಕಾವ್ಯ ಜೀವನದ ಉದ್ದಕ್ಕೂ ಸಾಧಿಸ್ಕೊಂಡು ಹೋದಂಥ ಒಂದು ಅಂಶ. ಅಡಿಗರ ಹೆಸರಾಗಿರೋದೇನೆ ಅವರ ಹೊಸತನಕ್ಕೆ, ಆ ಹೊಸತನದ ಹಂಬಲ ಅವರ ಮೊದಲ ಕವಿತೆಯಲ್ಲೇ ಕಾಣುತ್ತೆ. ಹಾಗೆ ಪೂತಿನ ಅತ್ಯಂತ ಚಿಂತನಶೀಲರು, ಈ ಚಿಂತನಶೀಲತೆ ಅವರ ಮೊದಲ ಕವಿತೆಯಲ್ಲೇ ಕಾಣುತ್ತೆ ಅನ್ನೋದಕ್ಕೆ ನಾನು ಇದನ್ನು ಹೇಳಿದೆ. ಅವರ ಕಾವ್ಯ ನಾಟಕಗಳು ಅದರಲ್ಲಿ ಸಾಹಿತ್ಯಕ್ಕಾಗಿ ಬಹಳ ಮುಖ್ಯವಾದ ಎರಡು, ಗೋಕುಲ ನಿರ್ಗಮನ ಮತ್ತು ಅಹಲ್ಯ. ಅದರಲ್ಲಿ ಅಹಲ್ಯ ಒಂದನ್ನು ಕುರಿತು ಸುಮ್ಮನೆ ಉದಾಹರಣೆ ತಗೊಳ್ಳೋಣ, ಅವರ ಚಿಂತನಶೀಲತೆ ಹೇಗೆ ಕೆಲಸ ಮಾಡುತ್ತೆ ಅಂತ. ಇಲ್ಲಿ ಮಾತ್ರ ಆ ಚಿಂತನೆ ತಗ್ಗಿನಲ್ಲಿರ್ತಾ ಮಾನವಾನುಭವ ಮೇಲುಗಡೆ ಇದೆ. ಅದಕ್ಕೇ ಅಹಲ್ಯ ನಾಟಕ ಬಹಳ ಹೃದ್ಯವಾಗಿದೆ, ಆಕರ್ಷಕವಾಗಿದೆ, ಎಲ್ಲರನ್ನ ಸೆಳೆಯುವ ಆಗಿದೆ. ಚಿಂತನೆ ಮೇಲುಗೈಯಾಗಿಲ್ಲ ಅನುಭವಕ್ಕಿಂತ, ಅನುಭವದ ನಿರೂಪಣೆ ಇದೆ, ಅದು ವೃತ್ತಾಂತವಾಗಿ ಬರುತ್ತೆ, ಆಕರ್ಷಕವಾಗಿದೆ. ಆದರೆ ಅದರ ಬುಡದಲ್ಲಿ ದೊಡ್ಡದೊಂದು ಚಿಂತನೆಯೇ ಇದೆ. ಈ ಕಾಮ ಅನ್ನೋದಿದೆಯಲ್ಲ, ಇದು ಬದುಕಿಗೆ ಒಂದು ಕೇಡಾಗಿ ಪರಿಣಮಿಸದ ಹಾಗೆ ಇದನ್ನು ವರವಾಗಿ ಮಾಡಿಕೊಳ್ಳೋದು ಹೇಗೆ, ಇದೇ ಇಡೀ ಅಹಲ್ಯ ನಾಟಕದ ಒಂದು ತಿರುಳು. ಅದ್ರ ಬರುತ್ತಲ್ಲ ಕಡೆಯಲ್ಲಿ ಗೌತಮ ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಿ ಈ ತಿರುಳನ್ನು ಸಂಪಾದಿಸ್ಕೊಂಡು ಬರ್ತಾನೆ, ಯಾಕೆಂದರೆ ಅವನ ಮನೆಯ ಒಡೆದು ಹೋಯಿತು ಈ ಕಾಮದ ಒಂದು ಉಗ್ರತೆಯಿಂದಾಗಿ. ಇಂದ್ರ ಮತ್ತು ಅಹಲ್ಯ ಅವರು ದಾರಿ ಕೆಟ್ಟರು, ಇದರಿಂದಾಗಿ ಒಂದು ಸಂಸಾರ ಒಡೆದು ಹೋಯಿತು. ಈ ಕಾಮ ಅನ್ನೋದು ಯಾಕಿದೆ, ಯಾಕೆ ಇವನು ಈ ಸೃಷ್ಟಿಗೆ ಇವನಿಂದ ಹೇಗೆ ಉಪಕಾರ, ಈ ಮಾತೇ ಬರುತ್ತಲ್ಲಿ ಸೃಷ್ಟಿಗೆ ಇವನಿಂದ ಒಳ್ಳೇದು ಏನಿದೆ ಇದನ್ನು ತಿಳಿಬೇಕು ಅಂತ ಅವನು ಹಿಮಾಲಯಕ್ಕೆ ಹೋಗ್ತಾನೆ, ತಪಸ್ಸು ಮಾಡ್ತಾನೆ, ಬದುಕಿಗೆ ಮುಖವಾಗಿ ಯೋಚನೆ ಮಾಡ್ತಾನೆ, ಬದುಕನ್ನು ಬಿಟ್ಟು ಹೋಗಿದ್ದಂಥ ಗೌತಮ ಹಿಂದೆ. ಆಗ ಅವನಿಗೆ ಅನಿಸುತ್ತೆ, ರಾಗದ ಹಂಬಲವೂ ಇರವೇ ತ್ಯಾಗದ ಹಂಬಲವೂ ಇರವೇ, ರಾಗದಿ ತುಸ ನಡೆ ತ್ಯಾಗದಿ ತುಸ ನಡೆ, ಈ ಒಂದು ಗೀತನೆ ಅದರಲ್ಲಿದೆ. ಹೀಗೆ ಎಲ್ಲ ಅವರ ಕೃತಿಗಳಲ್ಲೂ ಕೂಡ ಪೂತಿನ ಒಬ್ಬ ಅತ್ಯಂತ ಚಿಂತನಶೀಲ ಕವಿಯಾಗಿ ಪುಟ್ಟಪ್ಪನವರಿಗೆ ನಿಸರ್ಗದ ಸೌಂದರ್ಯದ ಆರಾಧನೆ ಇದ್ದ ಹಾಗೆ, ಬೇಂದ್ರೆಯವರಿಗೆ ನಾದ ಲಯ ರೂಪಗಳ ಮೂಲಕ ಮಾನವಾನುಭವಗಳನ್ನೆಲ್ಲ ಒಂದು ಪದಲೀಲಿಯಲ್ಲಿ ಚಿತ್ರಿಸುವ ರೀತಿ ಇದ್ದ ಹಾಗೆ, ಪೂತಿನ ಅವರಿಗೆ ಏನನ್ನು ಕಂಡರೂ ಕೂಡ ಇದರ ಅರ್ಥ ಏನು, ಇದು ಯಾಕೆ ಹೀಗಿದೆ ಅಂತನ್ನುವ ಚಿಂತಿಸುವ ರೀತಿ ಭಾಳ ಮುಖ್ಯವಾದ ಅವರ ಈ ಹೇಳಿದಲ್ಲ ಈಗ ಕಾವ್ಯದ ಚಿಂತನೆ ಅಂತ, ಅದು ಅವರ ಕವಿತೆಗಳಲ್ಲೂ ಕೂಡ ಬೇಕಾದಷ್ಟು ಕಡೆ ಬರುತ್ತೆ. ಆಮೇಲೆ ಪೂತಿನ ಅವರು ಬರೆದಿರತಕ್ಕಂಥ ಕಾವ್ಯ ಮೀಮಾಂಸೆಗೆ ಸಂಬಂಧಿಸಿದ ಕೆಲವು ಬರಹಗಳಿದ್ದಾವೆ, ಅದು ನನಗೆ ಅಡಿಗರಾಗಲಿ ಪುಟ್ಟಪ್ಪನವರಾಗಲಿ ಬೇಂದ್ರೆಯವರಾಗಲಿ ಬರೆದ ಈ ಕಾವ್ಯ ಮೀಮಾಂಸಾ ಸಂಬಂಧವಾದ ಬರಹಗಳಿಗಿಂತ ಎಲ್ಲಕ್ಕಿಂತ ಬಹಳ ಮೇಲಿನದಾಗಿ ಕಾಣುತ್ತೆ ನನಗೆ. ಬರೀ ಒಂದು ಕಾವ್ಯ ಕುತೂಹಲವೇ ಸಾಕು, ಉಳಿದ ಕೃತಿಗಳನ್ನು ಬಿಡಿ, ತುಂಬ ಶ್ರೇಷ್ಠವಾದ ಬರವಣಿಗೆ ಅದು. ಅಷ್ಟೇ ಅಲ್ಲ, ಅವರ ಕವಿತೆಗಳಲ್ಲೇ ಬೇರೆಯವರ ಕವಿಗಳ ಕವಿತೆಗಳಲ್ಲೂ ಬಂದು ಇವರ ಕವಿತೆಗಳಲ್ಲೂ ಕೂಡ ಆ ಕಾವ್ಯ ಮೀಮಾಂಸೆಯ ಸ್ವರೂಪದ ಚರ್ಚೆ ಬರುತ್ತೆ. ರಸ ಸರಸ್ವತಿ ಅದೇ ಕವಿತೆ, ರಸ ಸರಸ್ವತಿ ಕವಿತೆ ಈ ಕಾವ್ಯದ ಸ್ವರೂಪ ಅದು ಏನನ್ನು ಮಾಡ್ತದೆ ಬದುಕಿಗೆ, ಇದನ್ನು ಕುರಿತಂಥ ಚಿಂತನೆಗಳ ಒಂದು ಕವಿತೆಯೇ ಅದು. ಇನ್ನೊಂದು ಬಿಡುವು ಅಂತ ಒಂದು ಕವಿತೆ ಇದೆ, ಬಿಡುವು ಜಗತ್ತಿನ ಜೊತೆಯಲ್ಲಿ ನಮ್ಮ ಸಂಬಂಧವನ್ನು ತಾತ್ಕಾಲಿಕವಾಗಿ ಕಡುಕೊಂಡು ನಾವು ಹೊರಗಿಂದ ಬಂದ ಯಾವನೋ ಒಬ್ಬ ಆಗಂತಕ ಅನ್ನೋ ಹಾಗೆ ಜಗತ್ತನ್ನು ನೋಡ್ತಾ ಇದ್ದರೆ, ಬಿಡುವು ಪಡ್ಕೊಂಡ್ರೆ ಈ ಲೋಕದ ಜೊತೆಯಲ್ಲಿ, ಆಗ ಹೇಗೆ ಕಾಣುತ್ತೆ ಲೋಕ ಅಂತ ತುಂಬ ಸುಂದರವಾದ ಕವಿತೆ ಅದು. ಅಲ್ಲಿ ಬರುತ್ತೆ ಒಂದು ಮಾತು, ಪ್ರತ್ಯಕ್ಷಕ್ಕಿಂತ ಆಯಿತು ಭವ ನಿಯುಕ್ತಿ ವಿಮುಕ್ತಿ, ಪ್ರತ್ಯಕ್ಷಕ್ಕಿಂತ ಆಯಿತು ಭವ ನಿಯುಕ್ತಿ ವಿಮುಕ್ತಿ, ಋಣಮುಕ್ತ ಬಂಧುವನು ಮಾನಿಸುವ ಕುಲದಂತೆ ಮನವ ಮಾನಿಸುತ್ತಿಹುದು ಕಂಡುದನೆ ಚೆಲುವೆಂಬ ಸತ್ಯದರಿವಿಂ ಸೃಷ್ಟಿ. ಸಾಲ ಮಾಡ್ಕೊಂಡಿರ್ತಾನೊಬ್ಬ ಬಂಧು, ತುಂಬ ತಲೆ ತುಂಬ ಸಾಲ ಇದೆ, ಯಾರೋ ಒಂದು ಮನೆಗೆ ಹೋಗಲ್ಲ, ಹೋದರೆ ಅವನ ಜೊತೆಯಲ್ಲಿದ್ದರೆ ಬೇರೆಯವರು ತಮ್ಮನ್ನು ಕಡಿಮೆಯಾಗಿ ನೋಡ್ಬೋದು, ಹಾಳಾದವನು ಕಂಡುಕೊಂಡವರಿಂದೆಲ್ಲ ಸಾಲ ತೊಗೊಂಡು ನೀವು ನಾವು ಹೋದರೆ ನಮ್ಮನ್ನು ಸಾಲ ಕೇಳ್ಬೋದು, ಏನು ಕಾರಣವೋ ಅಂತೂ ಎಲ್ಲ ಅವನ್ನ ದೂರ ಇಟ್ಟಿರ್ತಾರೆ. ಆದರೆ ಅವನು ಋಣಮುಕ್ತನಾದರೆ ಆಗ ಬಂಧು ಕುಲ ಎಲ್ಲ ಅವನನ್ನು ಮಾನಿಸುವ ಹಾಗೆ, ಈ ಲೋಕಕ್ಕೂ ನನಗೂ ಇರತಕ್ಕಂಥ ಸ್ವಾರ್ಥದ ಸಂಬಂಧವನ್ನು ಕಡಿದುಕೊಂಡು ಈ ಲೋಕವನ್ನು ನೋಡ್ತಾ ಇದ್ದಾಗ ಏನು ಸೊಗಸಾಗಿ ಕಾಣ್ತಾ ಇದೆ ಸೃಷ್ಟಿ, ತನ್ನ ನಿಜವಾದ ಸೌಂದರ್ಯದಲ್ಲಿ ಪ್ರತ್ಯಕ್ಷವಾಗ್ತಾ ಇದೆ. ಋಣಮುಕ್ತ ಬಂಧುವನ್ನು ಮಾನಿಸುವ ಕುಲದಂತೆ ಮನವ ಮಾನಿಸುತ್ತಿಹುದು ಕಂಡುದನೆ ಚೆಲುವೆಂಬ, ಕಂಡದ್ದೆಲ್ಲವೂ ಚೆಲುವಾಗಿ ಕಾಣ್ತಾ ಇದೆ, ಲೋಕದಲ್ಲಿ ವ್ಯಥೆ ದುಗಡ ಅನ್ನೋದೇನು ಇಲ್ಲವೇ ಇಲ್ಲ, ಕಂಡುದನೆ ಚೆಲುವೆಂಬ ಸತ್ಯದ ಅರಿವಿಂ ಸೃಷ್ಟಿ, ಅದೇ ಸತ್ಯವಾದ ಅರಿವು. ಜಗತ್ತು ಸುಂದರವಾಗೇ ಇದೆ, ಅದು ದುಃಖಕರವಾಗಿ ಕಂಡರೆ ನಮ್ಮ ಬದುಕಿನಲ್ಲಾಗಿರುವ ಯಾವುದೋ ಒಂದು ನೋವಿನಿಂದಾಗಿ ಆ ಸಂಬಂಧ ಜಗತ್ತಿನ ಜೊತೆ ನಮ್ಗೆ ಇರೋದರಿಂದ ನಮಗೆ ಕಾಣುತ್ತೆ ಹೊರತು, ಈ ಸ್ವಾರ್ಥ ಸಂಬಂಧವನ್ನು ಜಗತ್ತಿನ ಜೊತೆಯಲ್ಲಿ ಕಡಿದುಕೊಂಡು ಜಗತ್ತನ್ನು ನಿಟ್ಟಿಸಿದಾಗ ನಮಗೆ ಕಾಣುವ ಜಗತ್ತಿದೆಯಲ್ಲ ಅದು ಅತ್ಯಂತ ಸುಂದರವಾಗಿರುತ್ತೆ. ಇಂಥದ್ದೆಲ್ಲ ಕಾವ್ಯ ಸ್ವರೂಪದ ಬಗ್ಗೆ ಬಂದಿರತಕ್ಕಂಥ ಮಾತುಗಳು ಅವರ ಕವಿತೆಯಲ್ಲಿ. ಹಾಗೆ ಅವರ ನನಗೆ ಭಾಳ ಇಷ್ಟವಾದ ಪೂತಿನ ಅವರ ಬರವಣಿಗೆ ಅಂದರೆ ಪೂತಿನ ಅವರ ಲಿರಿಕ್ಸ್ಗಳಿಗಿಂತ ನನಗೆ ಹೆಚ್ಚಿಷ್ಟವಾದದ್ದು ಅವರ ಪ್ರಬಂಧಗಳು. ಅವರ ಈಚಲು ಮರದ ಕೆಳಗೆ ಕಿವಿಯ ಮೂಲಕ ಒಂದು ದಿನ ಅಂತಿದೆ, ಅದನ್ನೆಲ್ಲರೂ ಓದಲೇಬೇಕು ಆ ಪ್ರಬಂಧನ, ಅಂಥ ಪ್ರಬಂಧ ಅಂತ.

0: ಮಾಡೋದಕ್ಕಾಗಿ ಎಂತಹ ದೊಡ್ಡ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಇಷ್ಟು ದೊಡ್ಡ ಚಿಂತಕನಿಗೆ ಅನ್ನೋದಕ್ಕೆ ಐಚಲ್ ಮರ ಹೇಳುತ್ತೆ, ಅಲ್ಲೇ ನಿಂತ್ಕೊಂಡು ದೂರ ನಿಂತ್ಕೊಂಡಿದ್ದೆ, ಬಾ ಹತ್ರ ಬಾ ಕೂತ್ಕೋಬಾ ಇಲ್ಲಿ, ಅದೇನು ನಿಮ್ಮವರು ಭೂಮಿ ದುಂಡಿಗೆ ತಿರುಗತ್ತೆ ಭೂಮಿ ಅನ್ನೋದಕ್ಕೆ ಭಾಳ ದೊಡ್ಡ ದೊಡ್ಡ ಸಂಶೋಧನೆ ಎಲ್ಲ ಮಾಡಿದ್ದಾರೆ ಅಂತ. ನನ್ನ ಹತ್ರ ಬಾ, ನಾನು ಕೊಡೋ ಅಮೃತ ಕುಡಿ ಸ್ವಲ್ಪ, ಆವಾಗ ಭೂಮಿ ದುಂಡಿಗಿದೆ ಅನ್ನೋದು ಭೂಮಿ ತಿರುಗುತ್ತೆ ಅನ್ನೋದು ತಾನೇ ಗೊತ್ತಾಗುತ್ತೆ, ನನಗೆ ತಲೆ ತಿರುಗುತ್ತಲ್ಲ, ಭೂಮಿ ತಿರುಗುತ್ತೆ ಅನ್ನೋದು ತಾನೇ ಗೊತ್ತಾಗುತ್ತೆ ಅಂತ ಈಚಿನ ಮರ ಅವನಿಗೆ ಹೇಳುತ್ತೆ. ಇಂಥ ಎಲ್ಲ ತಮಾಷೆನ ಪುತಿನ ಅವರು ಮಾಡಬಲ್ಲವರಾಗಿದ್ದರು. ಒಂದು ಸಲ ಎಷ್ಟು ತಮಾಷೆಯನ್ನು ಕೇಳಿದ್ದರು, ಅದು ಸ್ವಲ್ಪ ವಯಸ್ಸಾಗಿತ್ತು, ಮನೆಗೆ ಯಾರೋ ಅಲ್ಲೇ ಅವರ ಹತ್ತಿರದ ಮನೆಯವರೊಬ್ಬರ ಏನೋ ತಿಂಡಿ ಕಳಿಸಿದ್ರು, ಅವ್ರ ಮನೆ ಹುಡುಗ ಬಂದು ತಿಂಡಿ ತಂದಿಟ್ಟು ಹೋದ. ಪುತಿನ ಅವ್ರಿಗೆ ಬಂದದ್ದು ಯಾರು ಅಂತ ಸರಿಯಾಗಿ ಕಾಣಲಿಲ್ಲ, ಅವ್ರವ್ರ ಹೆಂಡತಿ ಕೇಳಿದ್ರಂತೆ, ಯಾರೇ ಅದು ಏನೋ ಬಂದಿದ್ರಲ್ಲ, ಆ ಪಕ್ಕದ ಮನೆ ರಘು ಅಲ್ವೇ, ತಿಂಡಿ ಕಳಿಸಿದ್ರು ತಂದಿಟ್ಟು ಹೋಗಿದ್ದಾನೆ ಅಂತ. ಅವಾಗ ಇವ್ರು ಸುಮ್ಮನಿರಬಾರ್ದೆ, ಪರವಾಗಿಲ್ಲ, ಪರಪುರುಷರನ್ನು ಗುರುತಿಸೋದ್ರಲ್ಲಿ ಬಹಳ ಚುರುಕು ನಿನ್ನ ಕಣ್ಣು ಅಂದರೆ, ಯಾವ ಮಟ್ಟದಲ್ಲೂ ಕೂಡ ಅವರು ಒಂದು ಹ್ಯೂಮರ್ನ ಬಳಸಬಲ್ಲವರಾಗಿದ್ದರು ಹಾಗೆ ಅನ್ನೋದಕ್ಕೆ ಮಾತನ್ನು ಹೇಳಿದೆ ನಾನು. ಇರಲಿ, ಆ ಈಚಲ ಮರದ ಕೆಳಗಿನಲ್ಲಿ ಈಚಲ ಮರ ಹೀಗೆ ಹೇಳುತ್ತೆ, ಈ ಕಿವಿ ಮೂಲಕ ಒಂದು ದಿವಸದಲ್ಲಿ ನೋಡಿ, ವಸ್ತು ಸತ್ಯದ ಜ್ಞಾನಕ್ಕೆ ಒಂದಕ್ಕಿಂತಲೂ ಹೆಚ್ಚು ಇಂದ್ರಿಯಾನುಭೂತಿಗಳ ಸಮವಾಯ ಬೇಕು ಅಂತಾರೆ. ಒಂದು ವಸ್ತುವಿನ ಸತ್ಯ ತಿಳ್ಕೋಬೇಕಾದ್ರೆ ಒಂದು ಇಂದ್ರಿಯ ಸಾಕಾಗಲ್ಲ. ಈಗ ಹಗ್ಗನ ನೋಡಿದಾಗ ಅದು ಹಾವಿನ ಹಗ್ಗ ಕಾಣ್ಬೋದು, ಹಾವು ಹಗ್ಗನು ಅಂತ ತಿಳ್ಕೋಬೇಕಾದ್ರೆ ಬೇರೆ ಮುಟ್ಟಿ ತಿಳ್ಕೋಬೇಕಾಗತ್ತೆ. ಕಣ್ಣು ಹೀಗೂ ಇರ್ಬೋದು ಹಾಗೂ ಇರ್ಬೋದು, ಅನುಮಾನದಲ್ಲಿ ನಿಲ್ಲಿಸ್ಬಿಟ್ಟಿದೆ ನಮ್ಮನ್ನು. ಹಗ್ಗ ಇರ್ಬೋದು ಹಾವು ಇರ್ಬೋದು, ಹಗ್ಗವೇ ಹಾವಲ್ಲ ಅನ್ನೋಕ್ಕೆ ಇನ್ನೊಂದು ಇಂದ್ರಿಯದ ಸಹಾಯ ಬೇಕದಕ್ಕೆ. ಈ ಎರಡು ಇಂದ್ರಿಯಗಳು ಸ್ಪರ್ಧೆಗಿಳಿದ್ಬಿಟ್ರೆ, ಒಂದಕ್ಕೊಂದು ವಿರುದ್ಧವಾಗಿ ಹೇಳಿದರೆ ಆಗಲೇ ಕಲೆ ಶುರುವಾಗೋದು ಅಂತಾರದು. ಎರಡು ಇಂದ್ರಿಯಗಳು ಒಟ್ಟಾಗಿ ಹೋದಾಗ ಏನಿದ್ರು ಕೂಡ ಶಾಸ್ತ್ರ, ಆದರೆ ಒಂದು ಇಂದ್ರಿಯ ಮತ್ತೊಂದು ಇಂದ್ರಿಯ ಸ್ಪರ್ಧೆಗಿಳಿದಾಗ ಆಗ ಭ್ರಮೆ ಶುರುವಾಗುತ್ತೆ. ಭ್ರಮೆಯ ಕಲೆಯ ಮೂಲ, ಆ ಭ್ರಮಾತ್ಮಕ ಸ್ಥಿತಿಯಲ್ಲಿ ಕಲೆ ಸೃಷ್ಟಿಯಾಗುತ್ತೆ. ಏಕೇಂದ್ರಿಯ ಗ್ರಾಹ್ಯವಾದ ವಸ್ತುಗಳ ವಿಷಯದಲ್ಲಿ ಯಾವಾಗಲೂ ಭ್ರಮೆ ಇದ್ದೇ ಇರುತ್ತಂತೆ. ಹಗ್ಗ ಕಣ್ಣಿಗೆ ಹಾವಿನಂತೆ ಕಾಣುತ್ತೆ ಅಲ್ಲ ಅನ್ನೋದನ್ನು ಮುಟ್ಟಿ ಪರೀಕ್ಷಿಸ್ಕೊಳ್ಬೇಕು, ಮತ್ತು ಕೈ ಮುಟ್ಟಿ ಹೇಳಿದ್ದನ್ನು ಕಣ್ಣು ಒಪ್ಕೋಬೇಕು, ಆಗ ಅದು ಗೊತ್ತಾಗುತ್ತೆ. ಈ ಸ್ಪರ್ಧೆ ಸಂತತವಾಗಿ ಉಳಿದ್ರೆ ಅಂಥ ವಸ್ತು ಕಲಾವಸ್ತು, ಇಂದ್ರಿಯಾನುಭೂತಿಗಳ ಸಮವಾಯದಿಂದ ಸತ್ಯ. ಎಷ್ಟು ಚೆನ್ನಾಗಿದೆ ಮಾತಿದೆ, ಇಂದ್ರಿಯಾನುಭೂತಿಗಳ ಸಮವಾಯದಿಂದ ಸತ್ಯ, ವಿರೋಧದಿಂದ ಕಲೆ.
1: ಪೂತಿನ ಅವರ ಕಾವ್ಯವನ್ನು ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಈ ಕಾರ್ಯಕ್ರಮವನ್ನು 15/11/1998 ಮೈಸೂರಿನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು, ಈ ಕುರಿತು ಹೊಳೆನರಸೀಪುರ ತಾಲೂಕಿನ ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾ ಎಂಎಸ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 9:30:10. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸೋನು ನಿಗಮ್ ಮತ್ತು ಸಂಗಡಿಗರು ಹಾಡಿರುವ ಮೈನಾ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್, ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ, ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು ಆರ್ ವಿಸಿಟ್ vvce.ac.in.
1: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಕಾರ್ಯಕ್ರಮದಲ್ಲಿ ಇದೀಗ ಬಿರುಗಾಳಿ ಚಿತ್ರಕ್ಕಾಗಿ ಮೋಹಿತ್ ಚೌಹಾನ್ ಹಾಗೂ ಶಮಿತಾ ಮಲ್ನಾಡ್ ಅವರು ಹಾಡಿರುವ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅರ್ಜುನ್ ಜನ್ಯ ಅವರ ಸಂಗೀತಕ್ಕೆ ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.

0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಜೆಸ್ಸಿ ಗಿಫ್ಟ್ ಅವರು ಸಂಗೀತ ನೀಡಿರುವ ಕವಿರಾಜ್ ಅವರ ಗೀತೆ ಚಿತ್ರ ಸಂಜು ವೆಟ್ಸ್ ಗೀತ ಗೀತೆಯ ಗಾಯಕಿ ಶ್ರೇಯಾ ಘೋಷಾಲ್.

0: ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ನಂದೊಂದು ಪ್ರೊಡಕ್ಷನ್ ಓಪನ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಒಂದು 4-5 ಪ್ರಾಜೆಕ್ಟ್ಸ್ಗಳು ಮತ್ತು ಶಾರ್ಟ್ ಫಿಲಮ್ಸ್ ಆ್ಯಂಡ್ ವೆಬ್ ಸೀರೀಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಪ್ರೊಡಕ್ಷನ್ ಕೂಡ ಈಗ ಔಟ್ಸ್ಟ್ಯಾಂಡಿಂಗ್ ಅಂತ ಒಂದು ಸ್ಕೆಚ್ ಹಾಕೊಂಡು ಲೀಡ್ ಆಗಿ ಬರ್ತಾ ಇದೆ.
0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ FM 100.6.
2: ಕಾರ್ಯಕ್ರಮದಲ್ಲಿ ಇದೀಗ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿರುವ ಅಸುರ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಗುರುಕಿರಣ್.

ಕೇಳುಗರೇ ಗಮನಿಸಿ, ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆ 2.0 ಅಡಿಯಲ್ಲಿ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನರಹಿತರ ಸಮೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ನಾಳೆ ಕೊನೆಯ ದಿನಾಂಕವಾಗಿದ್ದು, ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿದಾರರು ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳನ್ನು ದಾಖಲೆಗಳೊಂದಿಗೆ https://pme.urban.gov.in ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಗಮನಿಸಿ, ಅರ್ಜಿ ಸಲ್ಲಿಸಲು ನಾಳೆ ಕೊನೆಯ ದಿನಾಂಕವಾಗಿದೆ. ಪ್ರಕಟಣೆ ಕೇಳಿದಿರಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಗೋಕುಲ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಮಧ್ಯಾಹ್ನ 2:40 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 9:57:05.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹಾಯ್, ಹಲೋ, ನಮಸ್ಕಾರ.
0: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ 2ನೇ ವರ್ಷದ ಸಂಭ್ರಮ.
3: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ 11:00 ನಾವು ಕಾಯ್ತಾ ಇರ್ತೀವಿ.
0: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ.
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮನೆ.
0: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.
4: ಎಲ್ಲರೂ ಭೇಟಿಯಾಗೋಣ ಇದೇ ಸೋಮವಾರ 11:00 2ನೇ ವರ್ಷದ ಗೇಮ್ ಶೋ ಸಂಭ್ರಮದಲ್ಲಿ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
3: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಸಮಯ ಸರಿಯಾಗಿ 10:10 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ ಆಲಿಸೋಣ. ಪಕ್ಕವಾದ್ಯ ಸಹಕಾರ ವಯಲಿನ್ ಪೆರಿ ಶ್ರೀರಾಮಮೂರ್ತಿ, ಮೃದಂಗ ಟಿಕೆ ಮೂರ್ತಿ ಹಾಗೂ ಘಟ ಎಸ್ ಕಾರ್ತಿಕ್. ಕಾರ್ಯಕ್ರಮದ ಮೊದಲಿಗೆ ತ್ಯಾಗರಾಜರ ಕೃತಿ ನಿರವಧಿ ಸುಖದ, ರಾಗ ರವಿಚಂದ್ರಿಕಾ, ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆಯನ್ನ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಲಚಿರಾಗ ರೂಪಕತಾಳದಲ್ಲಿ ಮುತ್ತಯ್ಯ ಭಾಗವತರ ರಚನೆ ಜಾಲಂಧರ

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರ ಯುಗಳ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ನುಡಿಸಿದವರು ಪೆರಿ ಶ್ರೀರಾಮಮೂರ್ತಿ, ಮೃದಂಗ ಟಿಕೆ ಮೂರ್ತಿ ಹಾಗೂ ಘಟ ಎಸ್ ಕಾರ್ತಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋ ನೆಟ್ ವಾದನ ಕೇಳುವಿರಿ. ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಹಾರಾಜಪುರಂ ಎಸ್ ರಾಮಚಂದ್ರನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಕೇಳಬಹುದು.
1: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-252-582 ಮತ್ತೊಂದು 251-05089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1 ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30:10 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕಲ್ ಹೋ ನಾ ಹೋ ಚಿತ್ರದ ಗೀತೆಯನ್ನ ಆಲಿಸೋಣ. ಹಾಡಿದ್ದಾರೆ ಶಾನ್ ಹಾಗೂ ಅಲ್ಕಾ ಯಾಜ್ಞಿಕ್.

0: 2512582.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದ್ ಹಾಡ್ ಬೇಕಿತ್ತು.
4: ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
10: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಅವರು ಹಾಡಿರುವ ಸಾಥಿಯಾ ಚಿತ್ರದ ಶೀರ್ಷಿಕೆ ಗೀತೆ

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಾವರಿಯಾ ಚಿತ್ರಕ್ಕಾಗಿ ಶಾನ್ ಅವರು ಹಾಡಿರುವ ಗೀತೆ.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿನ

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ, ಅಲ್ಕಾ ಯಾಜ್ಞಿಕ್ ಮತ್ತು ಸಂಗಡಿಗರು.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ನಮ್ಮ ನಿಲಯದಿಂದ ಸಂಜೆ 4:30 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ.
1: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ 4:45.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಮೈಸೂರು, ಮೈಸೂರು ಮಹಾನಗರ ಪಾಲಿಕೆ, ಡಾಕ್ಟರ್ ಫಗು ಹಳಕಟ್ಟಿ ಅವರ ಜಯಂತ್ಯೋತ್ಸವ ಸಮಿತಿ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 2/7/2026 11:00 AM ಕರ್ನಾಟಕ ಕಲಾಮಂದಿರದಲ್ಲಿ ಡಾಕ್ಟರ್ ಫಗು ಹಳಕಟ್ಟಿ ಅವರ ಜನ್ಮದಿನ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ.

0: ಹಾಯ್ ಹಲೋ ನಮಸ್ಕಾರ.
1: ತಮ್ಮೆಲ್ಲರ ಬುದ್ಧಿಗೆ ಕಸರತ್ತು ನೀಡಿ ಮನರಂಜಿಸಿದ ನಿಮ್ಮ ನೆಚ್ಚಿನ ಗೇಮ್ ಶೋಗೆ ಇದೀಗ
2: ಎರಡನೇ ವರ್ಷದ ಸಂಭ್ರಮ.
3: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ,
4: ಈ ಹರ್ಷೋಲ್ಲಾಸದ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇದೇ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವು ಕಾಯ್ತಾ ಇರ್ತೀವಿ.
1: ನಿಮ್ಮ ಸವಿನೆನಪುಗಳನ್ನು ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ,
4: ಈ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತನ್ನಿ.
5: ಬದುಕಿನ ಗತಿಯಲ್ಲಿ ತಿರುವೊಂದು ನಾ ಕಂಡಿರುವಾಗ ಇದ್ದು ಎದುರಿದ್ದು ಹಗ್ಮಾಡು ಸುಮ್ಮನೆ.
1: ನಮ್ಮ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಿದ ನಿಮ್ಮ ಅಭಿಮಾನಕ್ಕೆ ನಮ್ಮೆಲ್ಲರ ಅಭಿನಂದನೆ.

0: ಕರೆ ಮಾಡಿ ನಮ್ಮೊಂದಿಗೆ ಭಾಗವಹಿಸ್ತೀರಲ್ವಾ?
1: ಕೇಳುಗರೆ, ಜೂನ್ 29 ಮಧ್ಯಾಹ್ನ, ಅಂದರೆ ಇಂದು ಮಧ್ಯಾಹ್ನ 12:45, ಅಕಾಲ ಪ್ರೌಢಾವಸ್ಥೆ ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಅವರೊಂದಿಗೆ ಮಾತುಕತೆ ಇದೆ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ನಂದೊಂದು ಪ್ರೊಡಕ್ಷನ್ ಓಪನ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಒಂದು 4-5 ಪ್ರಾಜೆಕ್ಟ್ಸ್ಗಳು ಮತ್ತು ಶಾರ್ಟ್ ಫಿಲಮ್ಸ್ ಆ್ಯಂಡ್ ವೆಬ್ ಸೀರೀಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಪ್ರೊಡಕ್ಷನ್ ಕೂಡ ಈಗ ಔಟ್ಸ್ಟ್ಯಾಂಡಿಂಗ್ ಅಂತ ಒಂದು ಸ್ಕೆಚ್ ಹಾಕೊಂಡು ಲೀಡ್ ಆಗಿ ಬರ್ತಾ ಇದೆ.
0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವ ಸೆಲೆಬ್ರಿಟಿ FM 100.6.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 11 ಗಂಟೆಗಳ ಈ ಸಮಯದಲ್ಲಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ ಪ್ರಸ್ತುತಿ ದಿಗ್ವಿಜಯ್ ಬಿ ಕೀರ್ತನಾ ಹಾಗೂ ಚಿನ್ಮಯಿ.
1: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಮಧ್ಯೆ ಜಾಕಿ ಓ ಜೋಕರ್ ಎದುರಲ್ಲಿ ನೀಗಾಡು.
1: ಚೌಚೌ ಬಾತ್, ಒಗಟುಗಳು, ಗಾದೆ ಗಮ್ಮತ್ತು, ರಸಪ್ರಶ್ನೆಗಳು, ಹಾಡು ಹರಟೆ, ಪದಬಂಧ, ಲೆಕ್ಕಾಚಾರ, ಎಲ್ಲದಕ್ಕೂ ಒಂದೇ ವೇದಿಕೆ, ಇದು ಗೇಮ್ ಶೋ. ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ರಿ FM 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನು. ಸಿನಿಧನಿಯ ಮೋಜು ಮಸ್ತಿಯಿಂದ ಆರಂಭವಾದ ಈ ಪಯಣ ನಮ್ಮ ನಿಮ್ಮ ಬಂದ ಉಲ್ಟಾಪಲ್ಟಾ ಆಗದ ರೀತಿಯಲ್ಲಿ ಸಾಮರಸ್ಯದಿಂದ ಕೂಡಿ ಹೊಂದಿಸಿಕೊಂಡು ಅಂತ್ಯಾಕ್ಷರಿಯ ರೀತಿಯಲ್ಲಿ 2-3 ಅಕ್ಷರದ ಆಟಕ್ಕೆ ಸೈ ಎನಿಸಿ ಗಾದೆಯ ಜೊತೆಗೆ ಒಗಟನ್ನು ಮಿಶ್ರಿಸಿ ಸಿಹಿ ತಿನಿಸುವ ಹಲವಾರು ವಿಶೇಷದ ಆಟದ ಜೊತೆಗೆ ಗಮ್ಮತ್ತಿನಿಂದ ಉತ್ತರಿಸಿ ಸರಿ ತಪ್ಪಿನ ಈ ಆಟದಲ್ಲಿ ಕುಣಿಸುತ್ತಾ ನಲಿಸುತ್ತಾ ನಾಲಿಗೆಗೆ ಕಸರತ್ತನ್ನು ನೀಡಿ ಇದು ನಮ್ಮದೇ ಆಟ ಎನ್ನುವ ನಮ್ಮೆಲ್ಲ ಪ್ರೀತಿಯ ಕೇಳುಗ ಮನಸ್ಸುಗಳಿಗೆ ನಿಮ್ಮ ಗೇಮ್ ಶೋಗೆ 2ರ ಸಂಭ್ರಮ. ಈ ಆಟದಲ್ಲಿ ನಮ್ಮೊಂದಿಗೆ ಇದ್ದು ಪ್ರೋತ್ಸಾಹಿಸಿದ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಇಂದಿನ ಗೇಮ್ ಶೋ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ದಿಗ್ವಿಜಯವಿ, ನನ್ನ ಜೊತೆ
3: ನಾನು ನಿಮ್ಮ ಕೀರ್ತನಾವಿ,
4: ಹಾಗೆ ನಾನು ನಿಮ್ಮ ಚಿನ್ಮಯಿ KS.
2: ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11:00 to 12:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಮೂಡಿ ಬರ್ತಾ ಇದೆ. ಪ್ರತಿ ವಾರ ವಿಭಿನ್ನ ವಿಶಿಷ್ಟ ಆಟಗಳನ್ನು ಆಡ್ತಾ ಇದ್ದೀರಿ, ಹಾಗೆ ಕೇಳ್ತಾ ಇದ್ದೀರಿ ಕೂಡ. ನೀವು ಆಟ ಆಡಬೇಕಂದಲ್ಲಿ ಏನು ಮಾಡಬೇಕಂತ ಈಗಾಗಲೇ ಗೊತ್ತಿದೆ, ಕರೆ ಮಾಡಿ ಭಾಗವಹಿಸಬೇಕು. ಇವತ್ತು ಆಟದ ಈ ಒಂದು ವಿಚಾರಕ್ಕೆ ನಾವು ಬ್ರೇಕನ್ನು ಕೊಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ

0: ಈ ಒಂದು ಕಾರ್ಯಕ್ರಮವನ್ನು ಮುಡುಪಾಗಿಟ್ಟಿದ್ದೀವಿ ಅಂತ ಹೇಳ್ತಾ ಅದಕ್ಕೂ ಕರೆ ಮಾಡಬೇಕಲ್ವಾ? ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಒಮ್ಮೆ ನೋಟ್ ಮಾಡ್ಕೋತೀರಾ? 2512582251508 9, ಹಾಗೆ ಎಸ್ಟಿಡಿ ಕೋಡ್ 0821 2512582 2515089 ಎಸ್ಟಿಡಿ ಕೋಡ್ 0821. ಹಾಗೆ ವಾಟ್ಸಪ್ ಸಂಖ್ಯೆ ಕೂಡ ಇದೆ 9480858523. ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಪತ್ರ ಮುಖಾಂತರ ಬರೆದು ಕಳಿಸ್ಬೋದು. ವಿಳಾಸ ನಿಲಯ ನಿರ್ದೇಶಕರು ಗೇಮ್ ಶೋ ವಿಭಾಗ ಯಾದವಗಿರಿ ಆಕಾಶವಾಣಿ ಮೈಸೂರು, ಪಿನ್ಕೋಡ್ 5700020. ಹಾಗೆ ಇಮೇಲ್ ಕೂಡ ಮಾಡ್ಬೋದು, replyaarmysuru@gmail.com replyaarmysuru@gmail.com ಅಂತ ಹೇಳ್ತಾ ಇವತ್ತು ಯಾವುದು ಮುಖ್ಯ ಪ್ರಶ್ನೆಗಳು ಇರೋದಿಲ್ಲ ಕೀರ್ತನ.
1: ಖಂಡಿತ ಇಲ್ಲ ದಿಗ್ವಿಜಯ್.
0: ಇವತ್ತು ನಮ್ಮ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ನೀವು ಸಂದೇಶವನ್ನು ಕಳಿಸ್ಬೋದು. ಉತ್ತಮ ಸಂದೇಶವನ್ನು ಕಳಿಸಿ, ಉತ್ತಮವಾದ ಸಂದೇಶ ಇದೆ ಅಂತಂದರೆ ಬೇಕಾದ್ರೆ ನಾವು ಕರೆ ಮಾಡಿ ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾ ಹಾಡನ್ನು ಕೇಳೋಣ.
1: ಖಂಡಿತ ಕೇಳೋಣ.
0: ಇಲ್ಲ ಕರೆ ಸ್ವೀಕಾರ ಮಾಡೋಣ.
1: ಹಾಡು ಕೇಳ್ಕೊಂಡು ಬಂದು ಕರೆ ಸ್ವೀಕಾರ ಮಾಡೋಣ.
0: ಓಕೆ, ಮೊದಲು ಒಂದು ಹಾಡಿನ ತುಣುಕು, ನಂತರ ಕಾರ್ಯಕ್ರಮ ಮುಂದುವರಿಸೋಣ.

0: ಕೇಳುಗರೆ, ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. 2 ವರ್ಷದ ಈ ಸಂಭ್ರಮದಲ್ಲಿ ನೀವು ಕೂಡ ಖುಷಿಪಟ್ಟಿದ್ದೀರಿ, ಬೇಜಾರು ಮಾಡ್ಕೊಂಡಿದ್ದೀರಿ ಉತ್ತರ ಕೊಡ್ದಿರೋದಕ್ಕೆ, ಹಾಗೆ ಬಹಳಷ್ಟು ಜನ ಸಂತೋಷಪಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ ಕರೆ ಸಿಕ್ಕಿದ್ದಕ್ಕೆ, ಸಂದೇಶ ಕಳಿಸಿದ್ದೀರಿ, ಹಾಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ನಮ್ಮ ಕೇಳುಗರ ಬಹಳಷ್ಟು ವಿಷಯಗಳನ್ನು, ಕಾನ್ಸೆಪ್ಟ್ಗಳನ್ನು ನಾವು ಬಳಸ್ಕೊಂಡಿದ್ದೀವಿ ಈ 2 ವರ್ಷಗಳಲ್ಲಿ. ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ, ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಈಗ ಒಂದು ಕರೆಯನ್ನು ಸ್ವೀಕಾರ ಮಾಡೋಣ. ಕೀರ್ತನ,
1: ಖಂಡಿತ ದಿಗ್ವಿಜಯ್,
0: ಮೊದಲ ಕರೆಯ ನಿರೀಕ್ಷೆಯಲ್ಲಿ ಕರೆ ಇದೆ. ಹಲೋ, ನಮಸ್ಕಾರ.
2: ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
2: ನಾ ಮಂಜು ಚಿಂಗಾ ಸರ್, ನಿಪ್ಪಾಣಿಯಿಂದ.
0: ಮಂಜು ಚಿಂಗಾ ಮತ್ತು ಮಂಜು
2: ಸರ್ ಹೇಗಿದ್ರ?
3: ಮಂಜು ಚಿಂಗಾಳೆ.
0: ಚಿಂಗಾಳೆ, ಎಲ್ಲಿ ಎಲ್ಲಿ
2: ಹೇಗಿದ್ದೀರಾ?
3: ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
2: ನಾವು ಸೂಪರ್ ಆಗಿ ಬಂಬಟ ಹ್ಯಾಪಿ ಆಗಿದ್ದೀವಿ ಮೇಡಮ್ ಅವರೇ.
0: ಓಕೆ, ಇವತ್ತು ನಿಮ್ಮ ಗೇಮ್ ಶೋಗೆ 2 ವರ್ಷದ ಸಂಭ್ರಮ.
2: ಹೌದು ಸರ್, ಇವತ್ತು ನಿಮಗೆ ಗುರುವಿಗೆ ತಿರುಮಂತ್ರ. ಇವತ್ತು ಯಾವ ಡೇ ಹೇಳಿ?
0: ಯಾವ ಡೇ ಅಂದ್ರೆ ಸೋಮವಾರ.
2: ಇವತ್ತು ಯಾವ ಡೇ ಹೇಳಿಲ್ಲ,
1: ಸೋಮವಾರ ಮಂಡೇ.
2: ಆಹಾ, ಗೇಮ್ ಶೋಗೆ ಹಾಲಿಡೇ.
0: ಗೇಮ್ ಶೋ, ಗೇಮ್ ಶೋ ಹಾಲಿಡೇ ಇಲ್ಲ ನೋಡಿ, ಮಾಡ್ತಾ ಇದೀವಲ್ಲ ಗೇಮ್ ಶೋನ.
2: ಏ ಇದೆ ಸರ್.
0: ಬಹಳ ಸಂತೋಷ ಮಂಜು, ಬಹಳ ದೂರದಿಂದ ಕರೆ ಮಾಡ್ತೀರಿ, ಭಾಗವಹಿಸ್ತೀರಿ ಕಾರ್ಯಕ್ರಮದಲ್ಲಿ. ಏನಾದ್ರೂ ತಮ್ಮ ಹೊಸ ಅನಿಸಿಕೆಗಳೇನಾರ ಇದೆಯಾ?
2: ಅನಿಸಿಕೆ ಇದೆ ಸರ್. ಇದು 2 ವರ್ಷ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಹೇಗ್ ಕಂಪ್ಲೀಟ್ ಆಯ್ತದ ಅಂತೇಳಿ. ಒಂಥರ ಶಾಕ್ ಆಗಿದ್ದೇವೆ. ಇವತ್ತು ಗೇಮ್ ಶೋ ಇದೆಯಲ್ಲ, ಸಂಭ್ರಮ ಅಂದ್ರಲ್ಲ, 2 ವರ್ಷ ನಾವೇ ಶಾಕ್ ಆಗಿದ್ದೇವೆ.
0: ಶಾಕ್ ಯಾಕೆ?
2: ಒಂಥರ ಮಜಾ.
0: ಶಾಕ್ ಏನಕ್ಕೆ?
3: ಇಷ್ಟು ಬೇಗ 2 ವರ್ಷ ಆಯ್ತು ಅಂತಾನ?
2: ಎಷ್ಟು ಬೇಗ 2 ವರ್ಷ ಆಯ್ತು. ಹಂಗೆ.
0: ಓಕೆ ಮಂಜುರೆ, ಬಹಳ ಸಂತೋಷ ಹೀಗೆ ಕಾರ್ಯಕ್ರಮದಲ್ಲಿ.
2: ಇದೇ ತರ ಕಂಟಿನ್ಯೂ ಮಾಡಿ ಸರ್.
0: ನೋಡೋಣ,
2: ನಿಲ್ಸಬೇಡಿ,
0: ನೋಡೋಣ
2: ಈ ಕಂಟಿನ್ಯೂ ಮಾಡಿ ಸರ್.
0: ಓಕೆ ಮಂಜು, ಕರೆ ಮಾಡಿ ಧನ್ಯವಾದ, ನಮಸ್ಕಾರ.
1: ಹಲೋ, ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ, ಯಾರು, ಎಲ್ಲಿಂದ?
4: ಹಲೋ ಮೇಡಮ್, ಬಿಳ್ಕೆರೆಯಿಂದ ಮೇಡಮ್. ಚಿನ್ನಣ್ಣ.
1: ಚಿನ್ನಣ್ಣ ಅವರೇ ನಮಸ್ಕಾರ, ಹೇಳಿ ಹೇಗಿದೆ ನಿಮ್ಮ ಗೇಮ್ ಶೋ?
4: ಅಯ್ಯೋ, 2 ವರ್ಷ ಪೂರಾಯ್ತು. ನಮಸ್ಕಾರ, ಚೆನ್ನಾಗಿ ಬಂತು ಎಲ್ಲ ಕಾರ್ಯಕ್ರಮ, ಎಲ್ಲ ಚೆನ್ನಾಗಿ ಬಂತು. 1-4 ನಮಸ್ಕಾರಗಳು ಮೇಡಮ್.
1: ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
3: ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ, ಮಾತಾಡಿ.
5: ಹಲೋ,
3: ಯಾರು, ಎಲ್ಲಿಂದ?
5: ನಮಸ್ಕಾರ ಮೇಡಮ್, ಸೋಮಾವತಿ ಅಂತ ಹೇಳಿ ಮೇಡಮ್.
3: ಸೋಮಾವತಿ ಅವರೇ ಹೇಳಿ, ಗೇಮ್ ಶೋಗೆ ಆಗ್ಲೇ ಇದ್ದ ಈಗ 2 ವರ್ಷ ತುಂಬಿದೆ.
5: ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು. ನಿಮ್ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಮೇಡಮ್. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ದಿಗ್ವಿಜಯ್ ಸರ್, ಮತ್ತೆ ಕೀರ್ತನಾ ಮೇಡಮ್, ಮತ್ತೆ ಇನ್ನೊಬ್ರು ಹೆಸರೇನಿಲ್ಲ ಮೇಡಮ್,
1: ಚಿನ್ಮಯಿ.
5: ಹಾ ಚಿನ್ಮಯಿ ಮೇಡಮ್, ಎಲ್ಲ 100 ಜನನು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಮೇಡಮ್. ಗೇಮ್ಸ್ ಓದು ಶುಭಾಶಯಗಳು ಮೇಡಮ್, ನಿಮ್ಗೆ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ಮೂಡ್ ಬರುತ್ತೆ. ನಾನು ಸುಮ್ನೆ ಕರೆ ಮಾಡಿದೆ ಮೇಡಮ್, ಸಿಕ್ಬಿಡ್ತು
0: ನೋಡಿ, ಸುಮ್ನೆ ಕರೆ ಮಾಡಿದ್ರೆ ಸಿಕ್ಕುತ್ತೆ. ಆಯ್ತಾ,
5: ಈ ಪ್ರೋಗ್ರಾಮ್ ಬಂದಾಗ ಕೂತ್ಕೊಂಡ್ಬಿಡ್ತೀನಿ ಮೇಡಮ್, ಏನು ಕೆಲಸ ಮಾಡಲ್ಲ, ಮುಗಿಯೋ ತನಕನು ಕೇಳ್ಬಿಟ್ಟು ಆಮೇಲೆ ಮಾಡ್ತೀನಿ ಮೇಡಮ್. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಮೇಡಮ್ 3 ಜನನು.
0: ಓಕೆ ಸೋಮಾವತಿ ಅವರೇ, ಕರೆ ಮಾಡಿದ್ಕೆ ಧನ್ಯವಾದಗಳು, ನಮಸ್ಕಾರ. ಓಕೆ, ಈಗ ನಮ್ಮ ಕೇಳುಗರಿಗೆ ನಾವು ಪ್ರೋಗ್ರಾಮ್ ಚೆನ್ನಾಗಿತ್ತು ಅನ್ನೋದು ಜೊತೆಗೆ ಈಗ ಹೊಸ ಕಾನ್ಸೆಪ್ಟ್ ಏನಾದಿದ್ರೆ ಹೇಳಬಹುದು. ಏಕೆಂತಂದರೆ ಕಾನ್ಸೆಪ್ಟ್ಗಳನ್ನು, ಬಹಳಷ್ಟು ಕಾನ್ಸೆಪ್ಟ್ಗಳನ್ನ ನಾವು ಬಳಸಿದ್ದೀವಿ, ನೀವೇ ಕೊಟ್ಟಂತಹ ಕಾನ್ಸೆಪ್ಟ್ಗಳನ್ನ ಬಳಸಿದ್ದೀವಿ, ಮತ್ತು ನಾವು ಕೆಲವೊಂದು ಕಾನ್ಸೆಪ್ಟ್ಗಳನ್ನ ತಂದಿದ್ದೀವಿ. ಇನ್ನೂ ಹೊಸ ರೀತಿಯ ಕಾನ್ಸೆಪ್ಟ್ಗಳೇನಾದಿದ್ರೆ ಹೇಳಬಹುದು ಅಂತ ಹೇಳ್ತಾ ಮುಂದಿನ ಕರೆ. ಹಲೋ,
6: ಹಲೋ,
0: ನಮಸ್ಕಾರ.
6: ನಮಸ್ತೆ ಸರ್.
0: ಯಾರು, ಎಲ್ಲಿಂದ?
6: ಮಂಡ್ಯ ತಾಲೂಕು ದುದ್ದಾವುಗಳಿ ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ ಸರ್, ವಿಜಯ್ ಸರ್ಗೆ. ಹಾಗೆ
0: ನಮಸ್ಕಾರ ಚಂದ್ರು ಅವರೇ.
6: ಕಾರ್ಯಕ್ರಮ ಎಲ್ಲ 2 ವರ್ಷ
0: ತುಂಬಿತು,
6: ನಿಮ್ಗೆ ಧನ್ಯವಾದ ಸರ್.
0: ಓಕೆ, ನಿಮಗೂ ಧನ್ಯವಾದ.
6: ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇತ್ತು ಸರ್, ನಾವು ಸುಮ್ಮ ಕೇಳ್ತಾ ಇದ್ದೋ ಅಷ್ಟೇ, ಬೇರೆ ಭಾಗವಹಿಸ್ಲಿ ಉತ್ತರ ಹೇಳೋರು ಅಂತ. ನಮ್ಗೆ ಮೆಚ್ಚಿನ ಬಂದ್ರೆ ಕ್ರೀಡೆ ಪಡೆ, ಅದರ ಬಗ್ಗೆ ಮಾತಾಡಿದೀವಿ ಸರ್
0: ಅಷ್ಟೇ.
6: ಹೆಚ್ಚು ವರ್ಷ ಕಾರ್ಯಕ್ರಮ ಇಲ್ಲಿ ಪ್ರಸಾರ ಆಗಲಿ ಸರ್.
1: ಆಗ್ಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
0: ಓಕೆ ಚಂದ್ರು ನಮಸ್ಕಾರ.
1: ನಮಸ್ತೆ ಆಕಾಶವಾಣಿ. ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
7: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ಹೇಳಿ, ಯಾರು ಎಲ್ಲಿಂದ?
7: ನಾನು ಪಾರ್ವತಿ, ಚೆನ್ನೈ ಬಡಾವಣೆ ಮಂಡ್ಯದಿಂದ ಮಾತಾಡ್ತಿರೋದು. ದಿಗ್ವಿಜಯ ಸರ್, ಚಿನ್ಮಯಿ ಮೇಡಮ್ ಹಾಗೂ ಕೀರ್ತನ್ ಮೇಡಮ್ ಅವರಿಗೆ ಧನ್ಯವಾದಗಳು.
3: ನಮಸ್ಕಾರ, ಧನ್ಯವಾದಗಳು.
7: ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಿ. ಈ ಗೇಮ್ ಶೋ ಅನ್ನೋದು ನಿಜವಾಗ್ಲೂ ನಮ್ಗೆ ರೇಡಿಯೋದಲ್ಲಿ ಒಂದು ಹೊಸ ಬಾಂಧವ್ಯನ ಬಿಸ್ತು ಬಿಡ್ತು ಮೇಡಮ್. ಮತ್ತೆ ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತೇ ಇರ್ಲಿಲ್ಲ, ಈ ತರನು ಒಂದು ಗೇಮ್ ಇದೆ, ಕೇಳ್ಬೋದು, ಆಟಾಡ್ಬೋದು ಅಂತ ಹೇಳಿದ್ನ ನಿಮ್ಮ ನಮ್ಮ ಮೈಸೂರು ಆಕಾಶವಾಣಿ ಹೇಳ್ಕೊಡ್ತು. ಕೆಲವೊಂದು ಆಟಗಳನ್ನ ನಾನು ಊರಿಗೆ ಹೋದಾಗ ನಮ್ಮ ಫ್ಯಾಮಿಲಿ ಜೊತೆಲಿ ರೇಡಿಯೋ ಪ್ರೋಗ್ರಾಮ್ ಸೇರಿಸ್ಕೊಂಡು ಆಟ ಆಡಿದ್ದೀನಿ ಮೇಡಮ್. ಅಲ್ಲಿ ಖುಷಿ ಆಯ್ತದೆ. ಮತ್ತೆ ಗಾದೆಗಳಿರ್ಬೋದು, ಕರೆನ್ಸಿ ಬಗ್ಗೆ, ಮತ್ತೆ ರಾಜ್ಯ ರಾಜಧಾನಿ ಬಗ್ಗೆ ಅದ್ರಲ್ಲೆಲ್ಲ ಭಾಗವಹಿಸಿದ್ದೀನಿ. ತುಂಬಾ ಖುಷಿ ಆಗ್ತದೆ. ಈ 2 ವರ್ಷದ ಈ ಪುಟ್ಟು ಪಾಪನ ಕೈ ಹಿಡಿದು

0: ನಿಲ್ಲಿಸ್ಕೊಂಡು ನಾವು ನೀವೆಲ್ಲ ಕರ್ಕೊಂಡು ಹೋಗ್ತಿದೀವಿ, ಇದನ್ನ ದಯಮಾಡಿ ನಿಲ್ಲಿಸ್ಬಿಡಿ. ಇದು ದೊಡ್ಡದಾಗ್ಲಿ ಮಗು, ಅದರಿಂದ ಈ ಕಾರ್ಯಕ್ರಮ ತುಂಬಾ
1: ಎಷ್ಟು
0: ಚೆನ್ನಾಗಿ
1: ವರ್ಷ ಇನ್ನು ಎಷ್ಟು ಎಷ್ಟು ವರ್ಷ ದೊಡ್ಡದಾಗ್ಲಿ?
0: ದೊಡ್ಡದಾಗ್ಲಿ ಸರ್, ನಿಜವಾಗ್ಲಿ ಇದ್ರಲ್ಲಿ ಭಾಗವಹಿಸಕ್ ಒಂದು ಖುಷಿನೇ ಆಗ್ತದೆ ಸರ್. ಎಲ್ಲೇ ಹೋಗ್ಲಿ ಸರ್, ಈ ಪ್ರೋಗ್ರಾಮ್ ಟೈಮ್ಗೆ ಮನೇಲಿ ಇರ್ತೀವಿ ನಾವು. ಮತ್ತೆ ಇನ್ನೊಂದು ಊರಿಗೆ ಹೋದಾಗ ನೋಡಿ, ಬಸ್ಸಲ್ಲಿ ಹೋದಾಗ ನಾ ಕಾಲ್ ಮಾಡಿಲ್ಲ, ಯಾಕಂದ್ರೆ ನಮಗೂ ನಿಮಗೂ ಡಿಸ್ಟೆನ್ಸ್ ತುಂಬಾ ದೂರ ಇರುತ್ತೆ, ಆಮೇಲೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ ಊರಿಗೆ ಹೋಗಿ ತಲುಪಿದ ಮೇಲೆ ಕಾಲ್ ಮಾಡಿದೀನಿ. ಇಲ್ಲ, ಕಾರಲ್ಲಿ ಹೋಗೋ ಚಾನ್ಸ್ ಇದ್ದಾಗ ಮಾತ್ರ ಕಾಲ್ ಮಾಡಿ ನಾನು ಇದು ಭಾಗವಹಿಸಿದ್ದೀನಿ. ಕೆಲವೊಂದು ಭಾಗವಹಿಸಿಲ್ಲ, ಬೇಜಾರಿದೆ. ಅದು ಬೇರೆಯವ್ರ ಮುಖಾಂತರ ಕೇಳಿದ್ದೀನಿ ನಾನು, ಈ ವಾರ ಸೋಮವಾರ ಏನ್ ಪ್ರೋಗ್ರಾಮ್ ಬಂತು, ಯಾವ ಗೇಮ್ ಶೋ ಬಂತು ಹೇಳಿ ಅಂತ ನಾನು ಬೇರೆಯವ್ರಿಗೆ ಕಾಲ್ ಮಾಡಿ ತಿಳ್ಕೊಂಡಿದ್ದೀನಿ. ಅಷ್ಟು ಖುಷಿ ಆಗ್ತಿದೆ. ಮತ್ತೆ ಹೊಸದಾಗಿ ಏನಾದ್ರೂ ಒಂದು ಗೇಮ್ ಶೋ ನಡೆಸ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಸರ್ ಬೆಳಿಗ್ಗೆ ನೀವು 6 ಗಂಟೆಯಿಂದ ಸಂಜೆ ರಾತ್ರಿ 10:30 to 11 ಗಂಟೆವರೆಗೂ ಪ್ರೋಗ್ರಾಮ್ ಕೊಡ್ತೀರಲ್ಲ, ಆ ಪ್ರೋಗ್ರಾಮ್ದೆ ಒಂದು ಮೈನ್ ಫಸ್ಟ್ ಭಾಗದ ಮ್ಯೂಸಿಕ್ ಹಾಕ್ಬಿಟ್ಟು ನಮ್ನ ಕೇಳಂತದೊಂದು
2: ಸಿಗ್ನೇಚರ್ ಟ್ಯೂನ್ಸ್ ಹಾಕ್ತಿವಲ್ಲ,
0: ಅದು ಹಾಕ್ಬೇಕು ಅಂತ ನಾನು ಕಳ್ಸನ್ ಅಂತ ಇದ್ದೆ. ಈಗ ನೀವು ಕೇಳ್ತಿದ್ದೀರಲ್ವಾ, ಅದು ಒಂದಿನ ಮಧ್ಯದಲ್ಲಿ ಆಟದಲ್ಲಿ ನಮ್ನ ಕರ್ಕೊಳ್ಳಿ ಸರ್.
2: ಆಕಾಶವಾಣಿ 90ರ ಸಂಭ್ರಮ ಅಂತ ಏನು ಪ್ರೋಗ್ರಾಮ್ ಮಾಡಿದ್ವಿ, ಅದ್ರೊಳಗೆ ನಾವು ಸಿಗ್ನೇಚರ್ ಟ್ಯೂನ್ ನ ಪ್ಲೇ ಮಾಡಿ ಇದು ಯಾವ ಕಾರ್ಯಕ್ರಮದ್ದು ಅಂತ ಕೇಳಿದ್ವಿ.
0: ಹೌದೌದು, ನಾನು ಭಾಗವಹಿಸಿದ್ದೆ. ಆಗ ನಂಗೆ ನಾಟಕದ್ದು ಸಿಕ್ಕಿತ್ತು ರಾತ್ರಿ, ಅವಾಗ 9 ಗಂಟೆಗೆ ನಾಟಕ ಬರೋದು ಮೊದ್ಲು. ಈಗ ಸ್ವಲ್ಪ ಬೇಗ ಹಾಕ್ತಾ ಇದ್ದಾರೆ, 8 ಗಂಟೆಗೆ ಮತ್ತೆ ಸಾಯಂಕಾಲ 4 ಗಂಟೆಗೆ ಹಾಕ್ತಿದ್ರೆ ನಾನು ಅದ್ರಲ್ಲಿ ಭಾಗವಹಿಸಿದ್ದೆ. ಖುಷಿ ಆಯ್ತು, ನಾನು ಉತ್ತರನು ಹೇಳಿದೆ. ಆದ್ರೆ ಬರೀ ಈಗ ಏನ್ ಗೊತ್ತಾ, ನೀವು ಮ್ಯೂಸಿಕ್ ಅಲ್ಲೇ ಒಂದು ಮಾಡಿ ಅಂತ ನಂದೊಂದು ಅಭಿಪ್ರಾಯ.
1: ಓಕೆ ಪಾರ್ವತಿ ಅವರೇ, ಮುಂದಿನ ದಿನಗಳನ್ನು ನೋಡೋಣ ಸಾಧ್ಯ ಆಗುತ್ತಾ ಅಂತ ಹೇಳಿ. ಆಯ್ತಾ,
0: ಥ್ಯಾಂಕ್ ಯು ಸರ್.
1: ಓಕೆ, ನಮಸ್ಕಾರ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ
3: ಹಲೋ,
4: ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್, ವೆಂಕಟೇಶ್ ಬಿಆರ್ ಬದನಾಳ ಗ್ರಾಮದಿಂದ.
4: ವೆಂಕಟೇಶ್ ಅವರೇ ಹೇಳಿ, ಏನ್ ಅನ್ನಿಸ್ತಾ ಇದೆ ಗೇಮ್ ಶೋಗೆ 2 ವರ್ಷ ತುಂಬಿರೋದಕ್ಕೆ?
3: ಸಂಭ್ರಮ ಅನ್ನಿಸ್ತಾ ಇದೆ ಮೇಡಮ್. ಸಂಭ್ರಮಿಸ್ತಾ ಇದೀವಿ, ಮತ್ತೆ 2 ವರ್ಷದ್ದು. ಮತ್ತೆ ಸತತವಾಗಿ ಎಲ್ಲಾ ಗೇಮ್ ಶೋಗಳು ಕೂಡ ಜ್ಞಾನ ಮತ್ತು ಮನರಂಜನೆಯ ಪ್ರತೀಕವಾಗಿ ಮೂಡು ಬಂದು ಪ್ರತಿ ಸಲನು ನಮ್ಗೆ ಶ್ರೋತೃಗಳನ್ನ ಒಂದು ತಮಾಷೆ ಮಾಡಿಕೊಂಡು ಅವರ ಜ್ಞಾನ ತಿಳುವಳಿಕೆನ ಪರಿಶೀಲಿಸ್ತಕ್ಕಂತ ಕೆಲಸ ಮಾಡ್ತಾ ಬಂದ್ರಿ, ಮತ್ತೆ ಅವ್ರಿಗೆ ಜ್ಞಾನನ ತುಂಬ್ತಾ ಬಂದ್ರಿ ಆಟ ಆಡೋದ್ರ ಮುಖಾಂತರ, ಗೇಮ್ ಆಡೋದ್ರ ಮುಖಾಂತರ. ಅದು ಬಹಳ ಸಂತೋಷವಾಯ್ತು ಮೇಡಮ್. ಎಲ್ಲಾ ರೀತಿಯ ಸುಮಾರು ಶ್ರೋತೃಗಳಿಗೆ ಯಾವ ರೀತಿ ನೇರವಾಗಿ ಕೇಳೋದಕ್ಕಿಂತ ಹೆಚ್ಚಾಗಿ ತಮಾಷೆ ಮಾಡಿಕೊಂಡು ಮತ್ತೆ ಬಹಳ ಶ್ರೋತೃಗಳಿಗೆ ಹತ್ತಿರವಾಗಿ ಪ್ರಸಾರ ಮಾಡಿದ್ರಿ ಕಾರ್ಯಕ್ರಮಗಳು, ಬಹಳ ಇಷ್ಟವಾಯ್ತು. ಇದೇ ತರ ಗೇಮ್ ಶೋ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನಾಗಿ ಮೂಡ್ ಬರಲಿ ಅಂತ ಹೇಳ್ತಾ ಇದ್ದೀನಿ.
1: ಓಕೆ ವೆಂಕಟೇಶ್ ಅವರೇ, ಬಹಳ ಸಂತೋಷ ಕರೆ ಮಾಡಿದ್ದಕ್ಕೆ, ಹೀಗೆ ಕರೆ ಮಾಡಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ಕರೆ. ಹಲೋ
3: ಹಲೋ,
1: ನಮಸ್ಕಾರ.
3: ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ
3: ಸರ್? ಮಹೇಶ್, ಹೊಸೂರು ಶಿಕಾರಿಪುರ ಸರ್.
1: ಮಹೇಶ್ ಹೇಳಿ. ಮಹೇಶ್
3: ಸರ್, 2 ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. 2 ವರ್ಷ ಅಲ್ಲ, ಇನ್ನು 20 ವರ್ಷ ಈ ಕಾರ್ಯಕ್ರಮ ತುಂಬಾ ಮುಂದುವರಿಲಿ ಸರ್. ಪ್ರತಿ ಸೋಮವಾರ ಗೇಮ್ ಶೋ ಕೇಳೋದಕ್ಕೆ ಒಂಥರ ಏನೋ ಒಂಥರ ಖುಷಿ ಆಗಿದೆ ಸರ್. ಯಾವಾಗ ಸೋಮವಾರ ಬರುತ್ತೋ ಅನ್ಕೊಂತಿರ್ತೀನಿ ಸರ್ ನಾನಂತೂ.
1: ಇನ್ನು 20 ವರ್ಷ ಮುಂದುವರಿಸ್ಬೇಕು ಅಂತೀರಿ?
3: ಹೌದು ಸರ್, ಯಾಕಂದ್ರೆ ಆತರ ಇದೆ ಸರ್ ಈ ಪ್ರೋಗ್ರಾಮ್.
2: ನಿಮ್ ಹತ್ರ ಏನಾದ್ರೂ ಕಾನ್ಸೆಪ್ಟ್ಸ್ ಇದೆಯಾ?
3: ಏನ್ ಮೇಡಮ್,
2: ಕಾನ್ಸೆಪ್ಟ್ ಏನಾದ್ರೂ ಹೇಳ್ತೀರಾ ಈ ತರ ಆಡಿಸಬಹುದು ಅಂತ?
3: ನಾನು ಕಳಿಸ್ತೀನಿ ಮೇಡಮ್ ಅದು.
1: ಕಳಿಸಿ ಕಳಿಸಿ. ಈಗ ಅದೇ ನಿಮ್ಮ ಕರೆಯ ಮುಖಾಂತರ ಕೂಡ ನಾವು ಎಲ್ಲರಿಗೂ ಹೇಳೋದೇನಂತ ಹೇಳಿದ್ರೆ, ಇದು ಕೆಲವರಿಗೆ ಮಾತ್ರ ಸೀಮಿತ ಅಂತಲ್ಲ, ನಿಮಗೂ ಕೂಡ ಸೀಮಿತನೇ. ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಪರಿಕಲ್ಪನೆಗಳನ್ನ
3: ಎಷ್ಟೊತ್ತ ಕಾನ್ಸೆಪ್ಟ್ ಕೊಡಕ್ ಸರ್. ನಾವು ಇದು ಅಭಿಮಾನಿ ಶೋತೃಗಳು ಏನಾದ್ರು ಸಲಹೆ ಕೊಟ್ರೆ ಆ ತರದ ಇದನ್ನು ಮಾಡ್ತಿರಲ್ಲ, ಅದೊಂಥರ ತುಂಬಾ ಖುಷಿ ಆಗುತ್ತೆ ಸರ್. ಇದು
1: ಖಂಡಿತವಾಗ್ಲೂ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗ್ಲಿ, ಮತ್ತೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿ ಅನ್ನೋ ಉದ್ದೇಶ.
3: ಒಬ್ಬೊಬ್ರು ಕಲೆ ಒಂದೊಂದು ಅಭಿರುಚಿ ಇರುತ್ತೆ.
1: ಹಾಗಾಗಿ
3: ಅಂದ್ರೆ ಯಾವ ತರ ಇದ್ ಮಾಡ್ಬೇಕು ಅಂತ ಇದ್ ಮಾಡಿದ್ರೆ ಅವ್ರಿಗೂ ಒಂಥರ ಪ್ರೋತ್ಸಾಹ ಸಿಕ್ಕಂಗ ಸರ್. ಅದು ಎಷ್ಟೋ ಜನ ನಿಮ್ ಆಕಾಶವಾಣಿ ನೋಡ್ಲಿಕ್ಕೆ ಆಗೋದಿಲ್ಲ, ಆದ್ರೂ ನಿಮ್ಮ ಕಾರ್ಯಕ್ರಮದಿಂದ ನೋಡ್ತಾರಲ್ಲ ಸರ್, ಅದೊಂದು ಖುಷಿ ಆಗುತ್ತೆ. ನಾನು ನನಗೊಂದು ವಿನ್ ಆಗಿದೆ ಸರ್, ಬರಕ್ ಆಗ್ಲಿಲ್ಲ. ನೋಡೋಣ ಸರ್, ಮತ್ತೆ ಯಾವಾಗಾದ್ರೂ ಪ್ರಯತ್ನ ಪಡ್ತೀನಿ ಸರ್. ಮತ್ತೆ
1: ಖಂಡಿತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಕಾಶಗಳು ಸಿಗ್ತವೆ, ಬಳಸ್ಕೊಳ್ಳಿ ಆಯ್ತಾ?
3: ಓಕೆ ಸರ್.
1: ಓಕೆ ಮಹೇಶ್, ನಮಸ್ಕಾರ, ಧನ್ಯವಾದಗಳು. ಮುಂದಿನ ಕರೆ.
2: ನಮಸ್ತೆ ಆಕಾಶವಾಣಿ. ಹಲೋ, ಯಾರು ಮಾತಾಡ್ತಾ ಇರೋದು?

0: ಧನಲಕ್ಷ್ಮಿ ಮೈಸೂರಿಂದ ಮೇಡಮ್.
1: ನಮಸ್ತೆ ಧನಲಕ್ಷ್ಮಿ ಅವರೇ, ಹೇಳಿ.
0: ನಮಸ್ತೆ, ಎಲ್ಲ ಶುಭಾಶಯ. 2 ವರ್ಷ ಆಗೋಗಿದೆ, ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಇದು ತುಂಬಾ ಇನ್ನು ಮುಂದುವರಿಲಿ ಅಂತ ನಾನು ಬರ್ಕೋತೀನಿ. ಇನ್ನು ಒಳ್ಳೊಳ್ಳೆ ಚೆನ್ನಾಗಿರೋ ಪ್ರೋಗ್ರಾಮ್ಗಳು ಬರಲಿ. ನಾ ಎಲ್ಲ ಆಕಾಶವಾಣಿದು ಎಲ್ಲ ಪ್ರೋಗ್ರಾಮ್ ಕೇಳ್ತೀವಿ. ಇದು ಗೇಮ್ ಶೋ ಮಾತ್ರ ತುಂಬಾ ಚೆನ್ನಾಗಿದೆ.
1: ಆಗ್ಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಮೇಡಮ್.
2: ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಆಕಾಶವಾಣಿ. ಹಲೋ
3: ಹಲೋ, ನಮಸ್ಕಾರ. ಹಲೋ
2: ಹಲೋ
4: ಹಲೋ, ನಮಸ್ತೆ.
2: ನಮಸ್ತೆ, ಯಾರು, ಎಲ್ಲಿಂದ?
4: ನಾನು ಅಮ್ಮಣ್ಣಿ, ಕಾರ್ಕಳದಿಂದ.
2: ಅಮ್ಮಣ್ಣಿ ಅವರೇ, ಹೇಳಿ.
4: ದಿಗ್ವಿಜಯ ಸರ್ ಮತ್ತು ಕೀರ್ತನ ಮೇಡಮ್, ಚಿನ್ಮಯ ಮೇಡಮ್, ನಿಮಗೆ ನನ್ನ ಪ್ರೀತಿಯ ನಮಸ್ತೆ ಅಂತ ಹೇಳ್ತಾ ಇದ್ದೀನಿ.
3: ನಮಸ್ಕಾರ.
4: ನಂಗೆ ಸರ್, ನನ್ಗೆ ಏನು ಗೊತ್ತುಂಟ, ಗೇಮ್ ಶೋ ಅಂದ್ರೆ ಖಾಲಿ ಗೇಮ್ ಆಟ ಆಡುವುದು ಅಂತ ಮಾತ್ರವೇ ಅಲ್ಲ, ಇಲ್ಲಿ ಕೆಲವೊಂದು ಮಾಹಿತಿಗಳು ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನು ನೀವು ಕೇಳುವಾಗ, ಕೇಳುಗರದ್ದೇ ಒಂದು ವಿಷಯ ತಕೊಂಡು, ಟಾಪಿಕ್ ತಕೊಂಡು ನಮ್ಗೆ ಪ್ರಶ್ನೆ ಕೇಳುವಾಗ, ಇದು ಸ್ಪರ್ಧಾರ್ಥಕ ಪರೀಕ್ಷೆಗಳಿಗೂ ಇದು ಅನ್ವಯ ಆಗಿದೆ ಅಂತ ನಾನು ಹೇಳ್ತೀನಿ ಸರ್. ಅಂದ್ರೆ ಅಷ್ಟೊಂದು ಮಾಹಿತಿ ಪೂರ್ಣವಾಗಿ ಮೂಡಿ ಬರ್ತಾ ಉಂಟು, ಇದಕ್ಕೊಂದು ಅಭಿನಂದನೆ ಅಂತ ಹೇಳ್ತೇನೆ ನಾನು. ಮತ್ತು ಏನಂದ್ರೆ, ನನ್ನದೊಂದು ವಿಷಯ ಏನಪ್ಪ ಅಂದ್ರೆ, ಇವಾಗ ಗೇಮ್ ಶೋ ವಿನ್ನರ್ ಆಗ್ತಾರೆ, ನಾನು 2 ವರ್ಷ ಆಯ್ತು, ಇಷ್ಟವರೆಗೂ ವಿನ್ನರ್ ಆಗ್ಲಿಲ್ಲ. ವಿನ್ನರ್ ಆಗ್ಲಿಕ್ಕೆ ಅಂದ್ರೆ ನಂಗೆ ಕೆಲವೊಂದು ಮುಖ್ಯ ಪ್ರಶ್ನೆಗೆ ಆನ್ಸರ್ ಗೊತ್ತಿರ್ತದೆ, ಕೆಲವೊದಕ್ಕೆ ಗೊತ್ತಿರುದಿಲ್ಲ, ಲೇಟ್ ಆಗಿ ನನ್ನ ಸಂದೇಶ ಬರ್ತದೆ ಅಂತ ಒಂದು ಇದೆ ಸರ್, ಅದು ಇರಬಹುದೇನಾ? ಆದ್ರೂ ನಂಗೆ ಸಿಗ್ಲಿಲ್ಲ, ಬೇರೆಯವರ ಮಾತುಗಳನ್ನೆಲ್ಲ ಕೇಳಿ ನಾನು ಇಷ್ಟಪಡ್ತೇನೆ. ನಾನು ಇದ್ರಲ್ಲಿ ಕೂಡ ನೀವು ಪೋಸ್ಟ್ಗೆ ಹಾಕ್ತೀರಿ, ಆಗ ನಾವು ಲೈಕ್ ಕೂಡ ಮಾಡ್ತೇವೆ, ನಂಗೆ ಅದು ಇಷ್ಟ.
3: ಈಗ ಅಮ್ಮಣ್ಣಿ ಅವರೇ, ನೀವಿರೋದು ಕಾರ್ಕಳದಲ್ಲಲ್ವಾ?
4: ಹೌದು ಸರ್, ಕಾರ್ಕಳ.
3: ಈಗ ಮುಂದಿನ ದಿನಗಳಲ್ಲಿ ನೀವು ವಿನ್ನರ್ ಆಗ್ತೀರಿ ಅಂದ್ರೆ ಮೈಸೂರು ಆಕಾಶವಾಣಿ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ?
4: ಖಂಡಿತ ಆಗ್ತದೆ. ನನ್ಗೆ ಸರ್ ಈಗ ಏನ್ ಗೊತ್ತುಂಟ, ಇನ್ನೊಂದು ವಿಷಯ, ನನ್ನ ಮಗಳಿಗೆ ಈಗ ಲೇಟ್ ಇದೆ, ಕಾಲೇಜ್ ಸ್ಟಾರ್ಟ್ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಇದೆ. ನಾನು ಆನ್ಸರ್ ಮಾಡಿದ್ರು ಕೂಡ ನನ್ನ ಅಲ್ಲಿ ಹೆಸರು ಬರುದಿಲ್ಲ, ಯಾಕಂದ್ರೆ ಎಲ್ಲರದ್ದು ಮೊದಲು ಬಂದಿರ್ತದೆ, ಎಲ್ಲರು ಕೇಳುಗರೆ, ನಮ್ಮ ಹಾಗೆ ಪ್ರೀತಿಯ ಕೇಳುಗರೆ. ಹಾಗೆ ನಂಗೆ ನಾನು ಇಲ್ಲಿ ಎಂತ ಮಾಡುದು, ಮಗಳಿಗೆ ಜೋರ್ ಮಾಡುದು. ನೋಡು, ನೀನು ಹೇಳ್ತಿ ಮೊದ್ಲೇ, ಅಮ್ಮ ನೀವು ಅಷ್ಟು ಅಷ್ಟು ಆಸೆ ಪಟ್ಟು ಕೇಳ್ಬೇಡಿ ಅಮ್ಮ, ಕೇಳ್ಬೇಡಿ ಅಮ್ಮ ಅಂತ ಹೇಳ್ತಿ. ಈಗ ನೋಡು, ಇವತ್ತು ಆನ್ಸರ್ ಮಾಡಿದ್ದೆ, ನಾನು ಆನ್ಸರ್ ಬರ್ಲೇ ಆನ್ಸರ್ ಮಾಡಿದ್ರು ಕೂಡ ನಾನು ವಿನ್ನರೇ ಆಗ್ಲಿಲ್ಲ, ನಿನ್ನ ಒಂದು ಕೆಟ್ಟ ನಾಲಿಗೆ ಅಂತ ನಾನು ಅವಳಿಗೆ ಬೈಯುದು ಮನೆಯಲ್ಲಿ. ಆ ದಿವಸ ಏನಾಗ್ತದೆ, ಸಂಜೆ ತನಕ ಮೂಡ್ ಔಟ್ ಆಗಿರ್ತದೆ ಸರ್, ಮೂಡ್ ಫುಲ್ ಡೌನ್, ಎಂತ ಇಲ್ಲ, ಅಷ್ಟು ಸಿಟ್ಟು ಬರ್ತದೆ.
1: ಹಾಗೆಲ್ಲ ಮಾಡ್ಬೇಡಿ,
4: ವಿನ್ನರ್ ಆಗ್ಲಿಲ್ಲ ಅಂತ
1: ಹಾಗೆಲ್ಲ ನಿಮ್ಮ ಸಿಟ್ಟನ್ನ ತೋರಿಸ್ಬೇಡಿ.
4: ಅಲ್ಲ, ನಂಗೆ ಏನ್ ಗೊತ್ತಾ, ನಾನ್ 2 ವರ್ಷ, ಇವಾಗ 2 ವರ್ಷ ಆಯ್ತು, ಎಲ್ಲರೂ ಆನ್ಸರ್ ಮಾಡಿ ವಿನ್ನರ್ ಆಗ್ತಾರೆ, ನಂಗೆ ಅಂತ ಭಾಗ್ಯನೇ ಮೈಸೂರು ಆಕಾಶವಾಣಿಗೆ ಬರುವ ಚಾನ್ಸಸ್ ಇಲ್ಲ ಅಂತ ಅನಿಸ್ತು. ನಂಗೆ ಅಷ್ಟು ಸಿಟ್ಟು ಬಂತು, ನಾನ್ ಯಾರ್ಯಾರಿಗೂ ಅದರ ಏನು ಟಾರ್ಗೆಟ್ ತೋರಿಸುವುದು, ಬೈಯುವುದು ಅಂದ್ರೆ ನಂಗೆ ಅಷ್ಟು ಬೇಜಾರಾಗ್ತಿತ್ತು. ಈಗ ಏನ್ ಮಾಡಿದ್ದೇನೆ, ಒಂದು ಸುಮಾರು ತಿಂಗಳಿನಿಂದ ಆನ್ಸರ್ ಮಾಡುದನ್ನೇ ಬಿಟ್ಟು ಬಿಟ್ಟಿದ್ದೇನೆ, ಯಾಕಂದ್ರೆ ಕಾರ್ಯಕ್ರಮ ಕೇಳ್ತೇನೆ, ಯಾವಾಗ್ಲೂ ಕೇಳ್ತೇನೆ, ಆನ್ಸರ್ ಮಾಡ್ಲಿಕ್ಕೆ ಬರುದಿಲ್ಲ ನಾನು, ಯಾಕಂದ್ರೆ ನನ್ನದೇನು ಅಲ್ಲಿ ಬರುವ ಲಕ್ಷಿಲ್ಲ ಅಂತ ಹೇಳಿ.
1: ಆಗ್ಲಿ ಅಮ್ಮಣ್ಣಿ ಅವರ, ಈಗ ಏನ್ ಗೊತ್ತಾ, ನಾವು ಎಷ್ಟೋ ಕಾನ್ಸೆಪ್ಟ್ಗಳಿಗೆ ಕಾಲರ್ಸ್ಗೂ ಕೂಡ ಅವಕಾಶ ಕೊಟ್ಟಿದೀವಿ, ಅದೇ ರೀತಿ ಮುಂದಿನ ಸಲ ಕಾಲ್ ಮಾಡಿದವಾಗೆ ಅವಕಾಶ ಇರುತ್ತಲ್ಲ, ಅವಾಗ ನೀವು ಕೂಡ ಭಾಗವಹಿಸಿ ಗೆಲ್ಲೋ ಚಾನ್ಸಸ್ ಇರುತ್ತೆ, ಭಾಗವಹಿಸ್ತಾ ಇರಿ ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ, ಓಕೆ?
3: ಬಹಳಷ್ಟು ಜನ ಅಮ್ಮಣ್ಣಿ ಅವರೇ, ಬಹಳಷ್ಟು ಜನ ನಾನು ವಿನ್ನರೇ ಆಗೋದಿಲ್ಲ, ನನ್ನ ಉತ್ತರ ಬರೋದಿಲ್ಲ ಅನ್ನೋರು ಕೂಡ ವಿನ್ನರ್ ಆಗಿ ಆಕಾಶವಾಣಿಗೆ ಭೇಟಿ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ತಮಗೂ ಅವಕಾಶ ಖಂಡಿತ ಸಿಗಬಹುದು,
1: ಹೀಗೆ ಪ್ರಯತ್ನ ಪಡ್ತಾ ಇರಿ ಅಷ್ಟೇ.
4: ನಂಗೆ ಇನ್ನು ಇಷ್ಟು ಈ ತಿಂಗಳಲ್ಲಿ ಫುಲ್ಲು ಇದ್ದೇವೆ ನಾವು, ಮತ್ತೆ ನೆಕ್ಸ್ಟ್ ಅಲ್ಲಿ ಕಾಲೇಜ್ ಸ್ಟಾರ್ಟ್ ಆದ್ರೆ ಮತ್ತೆ ಹೋಗ್ಲಿಕ್ಕೆ ಇರ್ತದೆ, ಮತ್ತೆ ಏನಂದ್ರೆ ಬರ್ತೇವೆ. ಮತ್ತೆ ಸರ್ ಮೇಡಮ್, ನನ್ನ ಹತ್ರ ಒಂದು ನನ್ನದು ಇನ್ನೊಂದು ಸಣ್ಣ ವಿಷಯ ಉಂಟು,
1: ಏನು
4: ಗೊತ್ತಾ, ಈಗ ವಿನ್ನರ್ ಆಗ್ತಾರಲ್ಲ, ಈಗ ವಿನ್ನರ್ ಆಗುವುದವರನ್ನ ಅವರನ್ನು ನೀವು ಮಾತನಾಡಿಸ್ತೀರಿ, ನಾವು ಮಾತು ಕೇಳ್ತೇವೆ, ಕರೆಕ್ಟ್. ಆದ್ರೂ ಏನು ಗೊತ್ತಂತೆ, ಒಂದು 2 ನಿಮಿಷ ಆದ್ರೂ ಅವರನ್ನು ನಿಮ್ಮ ಜೊತೆಗೆ ಅಲ್ಲಿ ಸ್ಟುಡಿಯೋದೊಳಗೆ ವಿನ್ನರ್ ಆದ ಒಬ್ಬರನ್ನು ಮಾತ್ರ, ಎಲ್ಲರನ್ನಲ್ಲ ಒಬ್ಬರನ್ನು ಮಾತ್ರ ನೀವು ಅವರ ಹತ್ರ ಒಂದು ಸ್ವಲ್ಪ ಏನಾದ್ರು ಒಂದು ಪ್ರಶ್ನೆ, ಮೈನ್ ಮುಖ್ಯವಾದ ಪ್ರಶ್ನೆಯನ್ನು ಅವರ ಹತ್ರ ಕೇಳಿಸಿ ಆಮೇಲೆ ಅವರನ್ನು ಮನೆಗೆ ಬಿಡ್ಬೋದಲ್ವಾ ಅಂತ, ಅಂದ್ರೆ ಕೇಳುಗರಲ್ವಾ ಅಂತ. ಆದ್ರೆ ಏನಾದ್ರೂ ಆಗ್ತದ ನೋಡಿ, ನನ್ನ ಗೊತ್ತಿಲ್ಲ.
2: ತಮ್ಮ ಅನಿಸಿಕೆಯನ್ನ ಪರಿಗಣಿಸ್ತೀವಿ ಮುಂದಿನ ದಿನಗಳಲ್ಲಿ, ಆದ್ರೆ ಇದನ್ನ ಹೇಗೆ ಮಾಡಬಹುದು ಅಂತ ನೋಡ್ತೀವಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಅಮ್ಮಣ್ಣಿ ಅವರೇ.
4: ನಮಸ್ತೆ.
3: ಓಕೆ, ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಕೆಲವು ಸಂದೇಶಗಳಿದಾವೆ ಚಿನ್ಮಯಿ.
2: ಕೆಲವಲ್ಲ, ಸಾಕಷ್ಟು ಸಂದೇಶಗಳಿವೆ. ನಮಗೆ ಪ್ರತಿ ಬಾರಿ ಹೇಗೆ ನೂರಾರು ಸಂದೇಶಗಳು ಬರುತ್ತೋ ಇವತ್ತು ಕೂಡ ಹಾಗೆ ನಮಗೆ ಶುಭ ಹಾರೈಸಿ ತುಂಬಾ ಜನ ಸಂದೇಶವನ್ನು ಕಳಿಸಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ಈಗಿರುವಂತ ಸಮಯದಲ್ಲಿ ನಮಗೆ ಎಷ್ಟು ಜನದ್ದು ಓದೋದಕ್ಕಾಗುತ್ತೋ ಅದನ್ನ ನಾವು ಓದ್ತೀವಿ ಅಂತ ಹೇಳ್ತಾ, ಇದೀಗ ಆಶೀಶ್ ಕುಮಾರ್ ಅವರು ವಿಜಯನಗರದಿಂದ ಬರೆದಿದ್ದಾರೆ. 2 ವರ್ಷ ತುಂಬಿದ ಗೇಮ್ ಶೋ ಕಾರ್ಯಕ್ರಮಕ್ಕೆ ಶುಭಾಶಯಗಳು. ಕಾರ್ಯಕ್ರಮದ ನಿರೂಪಕರಾದ ದಿಗ್ವಿಜಯ್, ಕೀರ್ತನಾ ಮತ್ತು ಚಿನ್ಮಯಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಮ್ಮ ಕೆಲವೊಂದು ವಿಷಯಗಳನ್ನ ನಮ್ಮ ಸ್ನೇಹಿತರ ಗುಂಪಿನಲ್ಲಿ ನಿರೂಪಿಸಿಕೊಂಡಿರುತ್ತೇನೆ. ಮುಂದೆ ಹೊಸ ಹೊಸ ಕಾರ್ಯಕ್ರಮಗಳೊಂದಿಗೆ ಇನ್ನೂ ಚೆನ್ನಾಗಿ ಮೂಡಿ ಬರಲಿ ಅಂತ ಅವರು ಬರೆದಿದ್ದಾರೆ. ಹಾಗೆ ಶಕ್ತಿನಗರದಿಂದ ಹರ್ಷಿತಾ ಅವರು ಬರೆದಿರುವಂಥದ್ದು, ಆಕಾಶವಾಣಿ ಗೇಮ್ ಶೋ ಕಾರ್ಯಕ್ರಮಕ್ಕೆ ಇಂದು 2 ವರ್ಷದ ಸಂಭ್ರಮ. ಈ ಕಾರ್ಯಕ್ರಮದ ಮೊದಲ ವಿಜೇತೆಯಾಗಿ ನಾನು ಆಯ್ಕೆಯಾಗಿದ್ದು ನನಗೆ ತುಂಬಾ ಸಂತಸದ ವಿಷಯವಾಗಿದೆ. ಕಾರ್ಯಕ್ರಮದ ವಿನ್ನರ್ಗೆ ಬಹುಮಾನವಾಗಿ ಆಕಾಶವಾಣಿಯನ್ನು ಭೇಟಿ ಮಾಡುವ ಅವಕಾಶ ನೀಡಿತ್ತು. ಆಗ ನಾನು ನನ್ನ ಕುಟುಂಬದೊಟ್ಟಿಗೆ ಆಕಾಶವಾಣಿಯನ್ನು ವೀಕ್ಷಣೆ ಮಾಡಿ ಅಲ್ಲಿನ ಎಲ್ಲಾ ಸಿಬ್ಬಂದಿ ವರ್ಗದವರನ್ನು ಮಾತನಾಡಿಸಿ ಪರಿಚಯಿಸಿಕೊಂಡಿದ್ದು ನನಗೆ ಇನ್ನೂ ಹೆಚ್ಚು ಸಂತೋಷವನ್ನುಂಟು ಮಾಡಿತು. ಹೀಗೆ ಈ ಕಾರ್ಯಕ್ರಮವು ಇನ್ನಷ್ಟು ವರ್ಷಗಳ ಕಾಲ ಮುಂದುವರಿಯಲಿ, ಮತ್ತಷ್ಟು ಅಭಿಮಾನಿಗಳಿಗೆ ಆಕಾಶವಾಣಿ ಭೇಟಿ ನೀಡಲು ಅವಕಾಶ ದೊರೆಯಲಿ ಅಂತ ಆಶಿಸ್ತೀನಿ ಅಂತ ಬರೆದಿದ್ದಾರೆ. ಹಾಗೆ ಬೆಲ್ವತ್ತ ಗ್ರಾಮದಿಂದ ಲೋಕೇಶಾಚಾರ ಅವರು, 2 ವರ್ಷಗಳು ಪೂರೈಸಿದ್ದಕ್ಕೆ ಶುಭಾಶಯಗಳು. ನಮ್ಮನ್ನು ಮನರಂಜಿಸಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಶ್ರೀರಂಗಪಟ್ಟಣದಿಂದ ಟೈಲರ್ ಕೃಷ್ಣ ಅವರು ಕಳಿಸಿದ್ದಾರೆ, ಗೇಮ್ ಶೋ ಕಾರ್ಯಕ್ರಮಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು. 2ನೇ ವರ್ಷದ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಜಯಶ್ರೀ ಅವರು ರಾಮಕೃಷ್ಣನಗರದಿಂದ, ಗೇಮ್ ಶೋಗೆ 2 ವರ್ಷ ಪೂರೈಸಿದ್ದಕ್ಕೆ ಶುಭಾಶಯಗಳು. ನಾನು ಸೋಮವಾರಕ್ಕಾಗಿ ನಾನು ಕಾಯ್ತಾ ಇರ್ತೀನಿ, ಬಸ್ ಸ್ಟಾಪ್ನಲ್ಲಿ ಇದ್ದರೂ ಕೂಡ ವಾಟ್ಸ್ಯಾಪ್ನಲ್ಲಿ ಸಂದೇಶವನ್ನು ಕಳಿಸ್ತಾ ಇರ್ತೀನಿ. ಕೆಲವೊಮ್ಮೆ ಬರೋದಿಲ್ಲ, ಆವಾಗ ಬೇಸರ ಉಂಟಾಗುತ್ತೆ. ಹಾಗೆ ತ್ರಿಮೂರ್ತಿಗಳಿಗೂ ಧನ್ಯವಾದಗಳು, ಕಾರ್ಯಕ್ರಮನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀರಾ ಅಂತ ಕಳಿಸಿದ್ದಾರೆ. ಹಾಗೆ ಅಮ್ಮಣ್ಣಿಯವರು ಕಾರ್ಕಳದಿಂದ ಈಗಷ್ಟೇ ನಮ್ಮೊಂದಿಗೆ ಮಾತನಾಡಿದ್ರು, ಅವರು ಕೂಡ ನಮ್ಮೂವರಿಗೂ ಧನ್ಯವಾದಗಳನ್ನು ಹೇಳ್ತಾ ಅವರ ಒಂದು ಸಂದೇಶವನ್ನು ಕಳಿಸಿದ್ರು. ಲತಾ ಮತ್ತು ವೇದಾರಂಗಯ್ಯ ಅವರು ವಿದ್ಯಾರಣ್ಯಪುರಂನಿಂದ ಅವರ ಒಂದು ಸಂದೇಶವನ್ನು ಕಳಿಸಿದ್ದಾರೆ, ಗೇಮ್ ಶೋ 2 ವರ್ಷ ಪೂರೈಸಿದ್ದಕ್ಕೆ ಶುಭಾಶಯಗಳು. ಕೆಲವೊಮ್ಮೆ ತಪ್ಪಿದ್ರೂ ಕೂಡ ನಮ್ಮನ್ನು ತಿದ್ದುತ್ತಾ ನಮ್ಮ ಪ್ರಶ್ನೆಗಳನ್ನ ನಮ್ಮ ಉತ್ತರಗಳನ್ನ ಓದಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಾರಾ ಸೇತುರಾಮ್ ಅವರು ವಿಜಯನಗರದಿಂದ, ನಮಸ್ತೆ ದಿಗ್ವಿಜಯ್ ಸರ್, ಚಿನ್ಮಯಿ ಮೇಡಮ್ ಹಾಗೂ ಕೀರ್ತನಾ ಮೇಡಮ್, ಈ ಮೂವರಿಗೂ ಮನಃಪೂರ್ವಕ ಅಭಿನಂದನೆಗಳು. 2 ವರ್ಷ ತುಂಬಿದ ಕೂಸು ನಾವು, ನಿಮ್ಮಿಂದ ಈ ಸಮಯದಲ್ಲಿ ಏನೆಲ್ಲ ಕಲಿತೆವು, ಸೋಮವಾರಕ್ಕೆ ಕಾಯ್ತಾ ಇರ್ತೀವಿ, ಹೀಗೆ ಭರ್ಜರಿಯಾಗಿ ಮುಂದುವರಿಯಲಿ ಅಂತ ಹಾರೈಸ್ತೀನಿ, ನಿಮ್ಮ ಅಭಿಮಾನಿ ಅಂತ ಕಳಿಸಿದ್ದಾರೆ. ಹಾಗೆ ಕೆಲವೊಬ್ಬರು ಇಲ್ಲಿ ಕಾನ್ಸೆಪ್ಟ್ಗಳನ್ನ ಕೂಡ ಕಳಿಸಿದ್ದೀರಾ, ಖಂಡಿತ ಈ ಕಾನ್ಸೆಪ್ಟ್ಗಳನ್ನ ಕೂಡ ತಗೋತೀವಿ ಅಂತ ಹೇಳ್ತಾ, JP ನಗರದಿಂದ ರಾಧಾ ಜೈರಾಮ್ ಅವರು, ನಾನು 2 ವರ್ಷದಿಂದ ಗೇಮ್ ಶೋ ಕೇಳ್ತಾ ಇದ್ದೀನಿ ಸರ್, ನನ್ನ ತಂಗಿ ಗೇಮ್ ಶೋನಲ್ಲಿ ವಿನ್ ಆಗಿದ್ದಾಗ ಅವರ ಜೊತೆ ನಾನು ಆಕಾಶವಾಣಿಯನ್ನು ವೀಕ್ಷಿಸಿದ್ದೇನೆ, ಗೇಮ್ ಶೋಗೆ 2 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕಳಿಸಿದ್ದಾರೆ. ಹಾಗೆ ಸುಧಾರಾಜ ಅವರು ಕಳಿಸಿದ್ದಾರೆ, ಇವತ್ತು ಕರೆ ಸಿಗೋದು ಬಹಳ ಕಷ್ಟ, ಹಾಗಾಗಿ ನನ್ನ ಅನಿಸಿಕೆಯನ್ನು ಇಲ್ಲೇ ಹೇಳ್ತಾ ಇದ್ದೀನಿ. ಗೇಮ್ ಶೋ ಒಂದು ಉತ್ತಮ ಕಾರ್ಯಕ್ರಮ, ಯಾಕಂದರೆ ಮನೆಯಲ್ಲಿ ಇರುವಂತಹ ಗೃಹಿಣಿಯರಿಗೆ ಆಗಲಿ, ಕಾರ್ಯಕ್ರಮ ಕೇಳ್ತಾ ಬಟ್ಟೆ ಹೊಲಿಯೋರಿಗಾಗಲಿ, ವ್ಯಾಪಾರ ಮಾಡೋರಿಗಾಗಲಿ, ಎಲ್ಲರಿಗೂ ಕೂಡ ಕರೆ ಮಾಡೋ ಮೂಲಕ, ಸಂದೇಶ ಕಳಿಸೋ ಮೂಲಕ ಈ ಒಂದು ಆಟದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟಿದ್ದೀರಾ. ಜೊತೆಗೆ ನಾನು ಕಳಿಸಿದಂಥ ಕಾನ್ಸೆಪ್ಟ್ನ ಕೂಡ ತಗೊಂಡು ನೀವು ಕೆಲವು ಬಾರಿ ಅದನ್ನು ಪ್ರಸ್ತುತ ಪಡಿಸಿದ್ದೀರಾ, ಅದು ನನಗೆ ತುಂಬ ಸಂತೋಷ ಆಯಿತು. ಮೆದುಳಿಗೆ ಸಾಣೆ ಹಿಡಿಯುವ ಇಂತಹ ಕಾರ್ಯಕ್ರಮಗಳು ಎಲ್ಲ ವಯೋಮಾನದವರಿಗೂ ಅತ್ಯಗತ್ಯ. ಇದುವರೆಗೂ ನಾನು ಕಳುಹಿಸಿದ 5 ಕಾನ್ಸೆಪ್ಟ್ನ ಬಳಸ್ಕೊಂಡಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ 2 ವರ್ಷ ಪೂರೈಸಿದ್ದಕ್ಕೆ ಶುಭಾಶಯಗಳು ಮತ್ತು ಅಭಿನಂದನೆಗಳು ಅಂತ ಕಳಿಸಿದ್ದಾರೆ. ಹಾಗೆ ನಂದು ಅವರು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ ಕಳಿಸಿದ್ದಾರೆ, ಗೇಮ್ ಶೋಯಲ್ಲಿ ಸತತ 2 ವರ್ಷದಿಂದ ನೀವು ಶ್ರೋತೃಗಳಿಗೆ ಕೇಳಿದ ಪ್ರಶ್ನೆಗೆ ಶ್ರೋತೃವಿನ ಚಿನ್ಮಯಿ ಅಂದರೆ ಚಿತ್ ಪ್ಲಸ್ ಮಯಿ ಅಂದರೆ ಬುದ್ಧಿಯಿಂದ ಯೋಚಿಸಿ ಮಾಡಲ್ಪಟ್ಟ, ದಿಗ್ವಿಜಯದ ಅಂದರೆ ವಿಜಯವನ್ನು ನಾನಾ ದಿಕ್ಕುಗಳಲ್ಲಿ, ಕೀರ್ತನ ಅಂದರೆ ಕೀರ್ತನೆಯನ್ನು ಮೈಸೂರು ಆಕಾಶವಾಣಿಯ ಮೂಲಕ ನೀವು ಮೂವರು, ಚಿನ್ಮಯಿ, ದಿಗ್ವಿಜಯ್ ಮತ್ತು ಕೀರ್ತನ ಮೂವರು ಸತತ ಅಡಚಣೆ ಬಂದರೂ ನೀವು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಿದ ಎಲ್ಲ ಶ್ರೋತೃಗಳ ಹೆಸರುಗಳನ್ನು ಬಿತ್ತರಿಸುವಲ್ಲಿ ನಿಜವಾಗಿಯೂ ಜಗ್ಗದಿದ್ದ ದಿಗ್ಗಜರು ಅಂತ ಲಕ್ಷ್ಮೀ ವಿಲಾಸ ರಸ್ತೆಯಿಂದ ನಂದು ಅವರು ಕಳಿಸಿದ್ದಾರೆ.
3: ಓಕೆ, ಭಾಳಷ್ಟು ಸಂದೇಶಗಳು ಬಂದಿದ್ದಾವೆ, ಕೆಲವು ಕರೆಗಳನ್ನು ಸ್ವೀಕಾರ ಮಾಡೋಣ. ಸ್ವೀಕಾರ ಮಾಡಲಿಕ್ಕಿಂತ ಮುಂಚೆ ನಾನು ಹೇಳೋದೇನು ಏನಂತಂದರೆ, ಕೆಲವರ ಹೆಸರುಗಳನ್ನ ತಗೋತೀನಿ ನಾನು. ಈ ಸುಧಾರಾಜ್ ಆಗಿರ್ಬೋದು, ವೀಣಾ ಶ್ರೀಕಾಂತ್ ಅವರಾಗಿರ್ಬೋದು, ಕಲಾಪ್ರಸಾದ್ ಆಗಿರ್ಬೋದು, ಗೀತಾ ರೇವಣ್ಣ, ಅನಿತಾ ಅಶೋಕ್, ಹಾಗೆ ಗೋವಿಂದ ರಾಜು, ಇನ್ನು ಬಹಳಷ್ಟು ಜನ ನಮಗೆ ಬಹಳಷ್ಟು ಕಾನ್ಸೆಪ್ಟ್ಗಳನ್ನ ಕಳಿಸಿದ್ರು. ಮೂರ್ತಿ ಚಾಮಲಾಪುರದಿಂದ ಮೂರ್ತಿ ಆಗಿರ್ಬೋದು, ಹೆಸರು ನೆನಪಾಗ್ತಿಲ್ಲ ನನಗೆ, ತುಂಬ

0: ಕಾನ್ಸೆಪ್ಟ್ನ ಕಳಿಸಿದ್ರಿ, ಹೊಸ ಹೊಸ ಕಾನ್ಸೆಪ್ಟ್ನ ಬಳಸ್ಕೋತಾ ಇದ್ದೀವಿ, ಅದೇ ರೀತಿ ಕಾನ್ಸೆಪ್ಟ್ನ ಕಳಿಸಿ. ಯಾಕೆಂದರೆ ಇದು ಬರೀ ಇವ್ರಿಗೆ ಮಾತ್ರ ಸೀಮಿತ, ಅವ್ರು ಮಾತ್ರ ಬರೀತಾರೆ, ಇವ್ರು ಮಾತ್ರ ಬರೀತಾರೆ ಅಂತಲ್ಲ. ತಪ್ಪಾದರೂ ಪರವಾಗಿಲ್ಲ, ಇನ್ನಷ್ಟು ನಾವು ಅದನ್ನು ತಿದ್ದಿ ತೀಡಿ ನಮಗೆ ಹೇಗೆ ಬೇಕು ಕಾರ್ಯಕ್ರಮಕ್ಕೆ ಹಾಗೆ ನಾವು ಬಳಸ್ಕೋತೀವಿ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಸರ್.
0: ಯಾರು, ಎಲ್ಲಿಂದ?
1: ಬಂಗಾರಮ್ಮ ಸರ್, ಮರ್ಸೆಯಿಂದ.
0: ನಮಸ್ಕಾರ ಬಂಗಾರಮ್ಮ ಅವರೇ.
2: ನಮಸ್ಕಾರ. ನಮಸ್ತೆ. ನಮಸ್ತೆ.
1: ಧನ್ಯವಾದಗಳು ಸರ್.
0: ನಮಸ್ಕಾರ ಬಂಗಾರಮ್ಮ ಅವರೇ. ನಿಮ್ ಗೇಮ್ ಶೋಗೆ 2 ವರ್ಷ ಆಗೋಯ್ತಲ್ಲ.
1: ಎಷ್ಟು ಜಲ್ದಿ ಆಗೋಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. 7 ವರ್ಷದ ಶುಭಾಶಯಗಳು ಸರ್.
0: ಹ್ಮ್, ನಿಮ್ಗೂ ಶುಭಾಶಯ. ಹ್ಮ್,
1: ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ಹಿಂಗೆ ಮುಂದುವರ್ಲಿ ಸರ್. ತಿಳಿಸ್ಬೇಡಿ.
0: ಅಲ್ಲ, ನೀವು ಉತ್ತರ ಕೊಡ್ತಾ ಇದ್ರೆ ಮುಂದುವರ್ಸ್ತೀವಿ.
1: ಎಲ್ಲ ಉತ್ತರ ಕೊಡ್ತಾ ಇರಲ್ಲ ಸರ್, ಚೆನ್ನಾಗಿ ಬರ್ತಾ ಇದೆ, ಹಂಗೆ ಮುಂದುವರ್ಲಿ ಸರ್. ತುಂಬಾ ಚೆನ್ನಾಗಿದೆ ಸರ್.
2: ನಿಮಗೆ ಯಾಕೆ ಇಷ್ಟ ಗೇಮ್ ಶೋ ಅಂತ ಹೇಳಿ.
1: ಏನ್ ಸರ್?
2: ನಿಮಗೆ ಯಾಕೆ ಗೇಮ್ ಶೋ ಇಷ್ಟ ಆಗುತ್ತೆ?
1: ಗೇಮ್ ಶೋ
2: ಯಾಕೆ ಇಷ್ಟ ನಿಮಗೆ?
1: ಯಾಕೂ ಕೇಳಿಸ್ತಾ ಇಲ್ಲ.
0: ನಿಮಗೆ ಗೇಮ್ ಶೋ ಯಾಕೆ ಇಷ್ಟ ಆಗುತ್ತೆ?
1: ತುಂಬಾ ಇಷ್ಟ ಸರ್. ಇದು ತಲೆಗೆ, ಇದು ಮಿದುಳಿಗೆ, ನಮಗೆ ಕೊಡ್ತೀರಾ?
0: ಮಿದುಳಿಗೆ ಕೈ ಹಾಕ್ಬಿಡ್ತೀರಾ ಅಂತೀರಾ?
1: ಹೌದು ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ಹಿಂಗೆ ಬರ್ಲಿ. ನಮ್ಗೆ ಟೆನ್ಷನ್ ಎಲ್ಲ ಹೋಗುತ್ತೆ, ಅವಾಗ ಕೇಳಕ್ಕೆ ತುಂಬಾ ಚೆನ್ನಾಗಿರ್ತದೆ.
0: ಟೆನ್ಷನ್ ಮಾಡ್ಕೋಬೇಡಿ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಹ್ಮ್, ಆಯ್ತಾ?
1: ಇಲ್ಲ ಇಲ್ಲ ಸರ್, ಕೇಳ್ತಾ ಇದ್ರೆ ಟೆನ್ಷನ್ ಇಲ್ಲ, ಇರೋದಿಲ್ಲ ಸರ್ ನಮ್ಗೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ಹಿಂಗೆ ಮುಂದುವರ್ಲಿ ಸರ್.
0: ಸರಿ ಬಂಗಾರಮ್ಮವರೇ, ನಮಸ್ಕಾರ. ಮುಂದಿನ ಕರೆ.
2: ನಮಸ್ತೆ ಆಕಾಶವಾಣಿ.
3: ಹಲೋ.
2: ನಮಸ್ತೆ, ಯಾರು, ಎಲ್ಲಿಂದ?
3: ಮೇಡಮ್, ನಾನ್ ಗೋವಿಂದರಾಜು ಅಂತ.
2: ಹೇಳಿ ಗೋವಿಂದರಾಜು ಅವರೇ.
3: ತುಂಬಾ ಖುಷಿ ಆಯ್ತು, ನಮ್ಮ ಕಾನ್ಸರ್ಟ್ ತಗೊಂಡಿದ್ರಿ. ಪ್ರತಿ ಸಾರಿ ನಮ್ಗೆ ಪ್ರೇರಣೆ ಅಂದ್ರೆ ಏನಕ್ಕೆ ಗೇಮ್ ಶೋ ಅಂದ್ರೆ ನಮ್ಗೆ ಅತ್ಯುತ್ತಮವಾಗಿ ನಮ್ಗೇನು ನಮ್ಮ ಏನೇನು ಯಾರ್ಯಾರು ಏನೇನು ಕಲಿಬೇಕು ಅದೆಲ್ಲ ಅದ್ರಿಂದ ಕಲ್ತಿದ್ವಿ.
2: ಖಂಡಿತ ನೀವು ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕಾನ್ಸೆಪ್ಟ್ ಗಳನ್ನು ಕಳಿಸ್ತಾ ಇರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ತೆ ಆಕಾಶವಾಣಿ.
5: ನಮಸ್ಕಾರ. ಮಂಡ್ಯದಿಂದ ಆರ್ ರಮೇಶ್ ಅಂತ ಸರ್ ನನ್ನ ಹೆಸರು.
4: ರಮೇಶ್ ಅವರೇ ನಮಸ್ಕಾರ, ಹೇಳಿ.
5: ನಾನು ಮೊನ್ನೆ ನೆನಪು ಮಾಡಿದೆ ನಮ್ಮ ದಿಗ್ವಿಜಯ್ ಸರ್ಗೆ. ಇವತ್ತು 2+2 ಎಷ್ಟು?
4: 4.
5: ನಾಳೆಗೆ 30th ಆರನೇ ತಿಂಗಳು 2022 ನಮ್ಮ ಎಂ ಎಂ ಶೋ ಶಂಕರಪ್ಪಜ್ಜಿ ಅವರು ನಿವೃತ್ತಿಯಾಗಿ 4 ವರ್ಷ. ಅದೇ ತರ ಆರ್ ಪುಷ್ಪಲತ್ತ ಅಂತ ಟೆಕ್ನಿಷಿಯನ್ ಇದ್ರು ಅವರು, ಪ್ಲಸ್ ನಮ್ಮ ಮಂಜುನಾಥ್ ಗಿರಿ ಅಂತ ಅವರು ನಿವೃತ್ತಿಯಾಗಿ ನಾಳೆಗೆ 1 ವರ್ಷ. ಇವೆಲ್ಲ ನೆನಪು ಮಾಡುತ್ತಾ ಈ ನೆನಪಿನ ದೋಣಿಯಲ್ಲಿ ನಾವು ಹೇಗೆ ಅಂದ್ರೆ, ನಾವು ನನಗೆ ಚಿನ್ಮಯಿ ಮೇಡಮ್,
4: ಹಾ ಸರ್,
5: 24th 3rd 2025 ಒಂದು ಪ್ರಶ್ನೆ ಕೇಳಿದ್ರಿ. ಯಾವ ರೀತಿ ಕೇಳಿದ್ರಿ ಅಂದ್ರೆ, ಕೆಲ ಮನುಷ್ಯರ ಕಣ್ಣನ್ನು ಈ ಪ್ರಾಣಿಗೆ ಹೋಲಿಸುತ್ತಾರೆ ಅಂತ ಕೇಳಿದ್ರಿ. ಆಗ ನಟಕ್ಕೆ ಬೆಕ್ಕಿನ ಕಣ್ಣು ಅಂತ ಹೇಳಿದೆ. ದಿಗ್ವಿಜಯ್ ಗುರುಗಳು ಏನ್ ಹೇಳಿದ್ರು, ಯಾವ ಬೆಕ್ಕಿನ ಕಣ್ಣು ರಮೇಶ್ ಅವರೇ, ಅಲ್ಲ ಬೆಕ್ಕಿನ ಕಣ್ಣು ಅಂತ ಸಿನಿಮಾ ಇದೆಯಾ ಅಂದ್ಬಿಟ್ಟು, ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಸಮಯ ವ್ಯರ್ಥ ಮಾಡ್ತೀರಿ ನಿಜವಾಗ್ಲೂ. ಒಬ್ಬರಿಗೆ ಟಕ್ ಟಕ್ನೆ ವೆದರ್ ಇಟ್ ಈಸ್ ರೈಟ್ ಆರ್ ನಾಟ್ ಅಂದ್ಬಿಟ್ಟು ಬಿಟ್ಬಿಡ್ಬೇಕು ಮೇಡಮ್. ಇದು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು.
0: ಹೇಳಿ ಹೇಳಿ.
5: ಓ ಟಕ್ನ ಇದ್ರೆ, ಯಾಕೆಂದ್ರೆ ಈಗ ನನ್ಗೆ ಎಷ್ಟು 10 ಸಲ ರಿಂಗ್ ಆಗಿರೋದು. ಅಯ್ಯೋ ಎಷ್ಟು ಅಂದ್ರೆ ಬಾಪ ಅಲ್ಲ, ಆತರ ಏನೋ ಒಂದು ಕ್ಯೂರಿಯಾಸಿಟಿ ಇರ್ತದೆ, ನಾವು ಹೇಳ್ಬೇಕು ನಾವು ಹೇಳ್ಬೇಕು, ಪ್ರತಿಯೊಬ್ಬರಿಗೂ ಎಷ್ಟು ಇಷ್ಟ ಇರ್ತದೆ ಅಂದ್ಬಿಟ್ಟು, ಈ 2 ವರ್ಷದಲ್ಲಿ ಯಾರು ಕಳಿಸಿರಬಾರ್ದು ಆತರ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಂಡ್ಯದಲ್ಲಿ 1 ವಾರದಿಂದ ಇದ್ದೀನಿ, 1-2 ವಾರದ ಬಿಟ್ಟು ಯಾರು ಇದುವರೆಗೂ ಕಳಿಸಿರಬಾರ್ದು, ಮುಂದೆ ಕಳಿಸಬಾರಬಹುದು ಆತರ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇದ್ದೀನಿ.
2: ನಾವು ಕಾಯ್ತಾ ಇದೀವಿ ಆ ಕಾನ್ಸೆಪ್ಟ್ ನ ನೋಡಕ್ಕೆ.
5: ಅಯ್ಯೋ ನೋಡಕ್ಕಲ್ಲ, ಅದು ಕೇಳಕ್ಕೆ ಕೇಳುವಂತ ಕಾನ್ಸೆಪ್ಟ್ ಅದು.
2: ಅಲ್ಲ ನಾವು ನೋಡಿದ್ರೆ ಕಾನ್ಸೆಪ್ಟ್ ನ ನಮಗೆ ಅದನ್ನ ನಾವು ನೋಡಿ ಆಮೇಲೆ ತಾನೇ ಅಳವಡಿಸಬೇಕು. ನಾವು
5: ಅದ ಕೇಳಿ ಆನಂದಿಸಬೇಕು, ಅದು ನಾಟ್ ಟು ಸೀಯಿಂಗ್ ಹಿಯರಿಂಗ್. ಓಕೆ, ಎನಿವೇ ಗುಡ್,
0: ಒಳ್ಳೆದೇ.
2: ನಮಸ್ತೆ,
4: ಧನ್ಯವಾದಗಳು.
0: ಹಲೋ, ಓಕೆ, ಮುಂದಿನ ಕರೆ. ಹಲೋ, ನಮಸ್ಕಾರ.
6: ನಮಸ್ತೆ ಸರ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ.
0: ಜಯಶ್ರೀ ಅವರೇ ನಮಸ್ಕಾರ.
6: ಸರ್, ನಾನು ಹೊಸ ಕಾನ್ಸೆಪ್ಟ್ ಒಂದು ಹೇಳ ಹಾಕೊಂಡಿದ್ದೆ ಸರ್.
0: ಹೇಳಿ ಹೇಳಿ.
6: ಅದೇನು ಅಂದ್ರೆ ಸರ್, ಬರೀ ನಾನು ಸಿನಿಮಾ ಹುಚ್ಚು ಜಾಸ್ತಿ ಸ್ವಲ್ಪ, ಅದಕ್ಕೋಸ್ಕರನೇ ಹಿಂದಿ ಅವರು ಮಾಡಿದಾರಲ್ಲ ಸರ್, ನದಿ ರುಜಿಷ ಅವರು ತಬರಿ ನೀರಾದ ಮಗನೆ, ಆಮೇಲೆ ಅಂಬರೀಶ್ ಅವರು ಕಾಡು, ಆಮೇಲೆ ಆಶಾ ಭೋಂಸ್ಲೆ ಅವರು ದೂರದ ಪೆಟ್ಟದಲ್ಲಿ ಹಾಡಿದ್ದಾರೆ, ಆಮೇಲೆ ಇಂದು ಅವರು ಬಂಗಾರದ ಪಂಜರ, ಲತಾ ಮಂಗೇಶ್ಕರ್ ಸಂಗೊಳ್ಳಿ ರಾಯಣ್ಣ, ಆಮೇಲೆ ಕಲ್ಪವೃಕ್ಷದಲ್ಲಿ ಸುಮನ್ ಕಲ್ಯಾಣಪುರ್, ಆಮೇಲೆ ಕಲಾವತಿಯಲ್ಲಿ ಮನ್ನಾಡೆ, ಒಂದೇ ಬಳ್ಳಿಯಲ್ಲಿ ರಫಿ, ಕೋಬಾಯಿ ಕೊಳ್ಳದಲ್ಲಿ ಕಿಶೋರ್ ಕುಮಾರ್, ಆಮೇಲೆ ನಮ್ಮ ಭಾರತಿ ವಿಷ್ಣುವರ್ಧವರು ರಾಕೇಶ್ ರೋಷನ್ ಜೊತೆ ಘರ್ ಘರ್ ಕಿ ಕಹಾನಿಯಲ್ಲಿ ಒಂದು ಇದು ಆಕ್ಟಿಂಗ್ ಮಾಡಿದೆ ಸರ್. ಅದರಲ್ಲಿ ಇದು ಸಮಾಹೇ ಸುಹಾನ ಸುಹಾನ ಅಂತ ಒಂದು ಹಾಡು ಬರುತ್ತೆ ಸರ್ ಅವ್ರದ್ದು. ಬಿ ಸರಳದೇವಿ ಅವರು ಅವರು ಶಮ್ಮಿ ಕಪೂರ್ ಜೊತೆ ಜಾನೆ ಬಹಾರ ಹುಸ್ನಕ್ಕಿ ಅಂತ ಬರುತ್ತೆ, ಅದ್ರಲ್ಲಿ ಮಾಡ್ಯಾರೆ. ಆಮೇಲೆ ಭಾರತೀಯ ಮನೋಜ್ ಕುಮಾರ್ ಅಭಿನಯದ್ದು
0: ಏನ್ ಕಾನ್ಸೆಪ್ಟ್ ಏನು
6: ಅದು, ಸುಮ್ನೆ ಸಿನಿಮಾದ ಬಗ್ಗೆ ಅಂತ ಸರ್ ನಾನು ಅನ್ಕೊಂಡಿದ್ದು.
2: ನೀವೇ ಎಲ್ಲ ಉತ್ತರಗಳು ಹೇಳ್ಬಿಟ್ರಲ್ಲ,
6: ಇನ್ನೂ ಇದೆ
0: ಸರ್, ಬರೆದು ಕಳಿಸಿ.
6: ಇನ್ನೊಂದು ಸರ್, ಪುಟ್ಟಣ್ಣ ಕಣಗಲ್ ಅವರು ಎಲ್ಲಿ ಶೂಟಿಂಗ್ ತಗೊಂಡ್ಯಾರೆ ಅಂತ ಅದನ್ನ ಬರ್ದಿತ್ತೀನಿ ಸರ್.
0: ಅಲ್ಲ ಕಳಿಸಿ ನಮ್ಗೆ ಕಾನ್ಸೆಪ್ಟ್ ಕಳಿಸಿ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಈಗ ನಾನು ಅದನ್ನ ಹೇಳ್ತಾ ಇದ್ದೀನಿ ಎಲ್ರಿಗೂ ಕೂಡ, ಅಯ್ಯೋ ನನ್ನ ಕಾನ್ಸೆಪ್ಟ್ ಆಗತ್ತಾರೋ, ಇಲ್ಲ ಚೆನ್ನಾಗಿರುತ್ತೋ ಇಲ್ವ, ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದೆ ಆಗ್ಲಿ, ಖಂಡಿತವಾಗ್ಲೂ ಈ ಕಾರ್ಯಕ್ರಮ ಎಲ್ರಿಗೂ ಮುಕ್ತವಾಗಿದೆ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸಿ. ಯಾರು ರಮೇಶ್ ಅವರು ಕೂಡ ಅದೇ ಹೇಳಿದ್ರು, ನೀವು ತುಂಬಾ ಡ್ರ್ಯಾಗ್ ಮಾಡ್ತೀರಿ ಅಂತ ಹೇಳಿ. ಕೆಲವರಿಗೆ ಅದು ಇಷ್ಟ ಆಗಲ್ಲ, ಇನ್ ಕೆಲವರಿಗೆ ನೀವು ಜಲ್ದಿ ಕಟ್ ಮಾಡ್ತೀರಿ ಅಂತಾರೆ. ಕೆಲವರ ಅಭಿಪ್ರಾಯಗಳು ಒಂದೊಂದು ರೀತಿ ಇರ್ತವೆ ಅಲ್ವಾ. ಅದರಿಂದ ನೀವು ಕಾನ್ಸೆಪ್ಟ್ ನೀವೇ ಅಂತಲ್ಲ, ಯಾರ್ಯಾರು ಏನೇನು ಕಾನ್ಸೆಪ್ಟ್ ಇದೆ ಕಳಿಸಿ, ಅದು ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಕಾರ್ಯಕ್ರಮಕ್ಕೆ ಅಳವಡಿಸ್ಕೊಳ್ಳಕ್ ಆಗುತ್ತೋ ಅಳವಡಿಸ್ಕೊಳ್ತೀವಿ. ಆಯ್ತಾ
6: ಸರಿ ಸರ್, ಹಾಗೆ ನಮ್ಮ ಸಿನಿಮಾದ ಬಗ್ಗೆ ಜಾಸ್ತಿ ಇಷ್ಟ ಸರ್, ಅದಕ್ಕೋಸ್ಕರ ಕಳಿಸ್ತೀನಿ ಸರ್, ಎರಡು ನೋಡಿ ಇಷ್ಟ ಆದ್ರೆ ಕಳ್ಸಿ ಮಾಡ್ಬೋದು.
0: ಸರಿ ಆಯ್ತು ಜಯಶ್ರೀ ಅವರೇ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ. ಮುಂದಿನ ಕರೆ.
2: ಹಲೋ ಹಲೋ ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
7: ತ್ರಿಮೂರ್ತಿಗಳಿಗೂ ಶುಭಾಶಯಗಳು. ನಾನು ನಂಜೂರಿನ ಮಹೇಶ್ ಮಾತಾಡ್ತಾ ಇದ್ದೀನಿ.
0: ಮಹೇಶ್ ಹೇಳಿ.
2: ಹಾ,
7: ಪ್ರೋಗ್ರಾಮ್ ತುಂಬಾ ಅದ್ದೂರಿಯಾಗಿ ಬರ್ತಾ ಇದೆ ಎರಡು ವರ್ಷದಿಂದ. ಈಗ ಬಂತಲ್ಲ ಸರ್ ರಿಂಗ್ ಟೋನು ಮೊಬೈಲ್ಗೆ, ಅದನ್ನ ಹಂಗೆ ಇರ್ಲಿ ಸರ್, ಚೆನ್ನಾಗಿದೆ. ಪಲ್ಸ್ ಪೋಲಿಯೋ ಬಗ್ಗೆ ಯಾರಿಗಾದ್ರೂ ಮರ್ತೋಗಿದ್ರೆ ಚಕ್ಕಂತ ಹೋಗಿ ಪಲ್ಸ್ ಪೋಲಿಯೋ ಹಾಕುವ ರೀತಿ ಇದೆ.
0: ಅಲ್ಲ ಇದು ನಮ್ದಲ್ಲ, ಬಿ ಎಸ್ ಎನ್ ಎಲ್ ಅವ್ರದ್ದು.
7: ಓಕೆ ಸರ್, ಚೆನ್ನಾಗಿದೆ. ಮತ್ತೆ ಸರ್, ತಾವು ನಡ್ಸ್ಕೊಟ್ಟ ಒಂದು ಎಂಬತ್ತೊಂಬತ್ತು ಸಂಚಿಕೆನೋ ಆಗಿರ್ಬೋದು, ಕರೆಕ್ಟ್ ಗೊತ್ತಿಲ್ಲ.
0: ನಂಬರ್
7: ಒನ್ ಇಷ್ಟ ಆದದ್ದು ಭಾಷಾ ಸಾಮರಸ್ಯ ಅಂತ ಸರ್, ಅದ್ಭುತವಾಗಿತ್ತು. ದೇಶ ಒಂದು ಭಾಷೆ ಬೇರೆ ಅಂತ ತುಂಬಾ ಚೆನ್ನಾಗಿತ್ತು. ಯಾವ್ಯಾವ ಭಾಷೆಲಿ ಏನು ಎಷ್ಟೆಷ್ಟು ಭಾಷೆ ಮಾತಾಡ್ತಾರೆ. ಈಗ ನಾನು ಕನ್ನಡ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ನಮ್ಮ ಫ್ರೆಂಡ್ಸ್ ರಮ್ನಳ್ಳಿ ಉದ್ಬುರ್ಲಿದ್ದಾರೆ, ವ್ಯಾಪಾರ ಮಾಡ್ತಾರೆ, 5-6 ಭಾಷೆ ಮಾತಾಡ್ತಾರೆ. ಅವ್ರು ನೋಡಿದ್ರೆ ಆಶ್ಚರ್ಯ ನಮ್ಗೆ. ವ್ಯಾಪಾರಕ್ಕೆ ಹೋದ್ರೆ ಒಂದ್ ಭಾಷೆ ಮಾತಾಡ್ತಾರೆ, ಬಿಸ್ನೆಸ್ಗೆ ಹೋದ್ರೆ ಒಂದ್ ಭಾಷೆ ಮಾತಾಡ್ತಾರೆ, ಮನೆ ಒಳಗಿದ್ರೆ ಹಳ್ಳಿರಾಗ ಆಡ್ತಾರೆ. ಅವ್ರ ಮುಂದೆ ನಾವೇನು ಅಲ್ಲ ಅನಿಸ್ತೀವಿ ಸರ್. ಆಗ ಮತ್ತೆ ಇನ್ನೊಂದು ನಾಲಿಗೆ ನುಡಿ ಅಂತ ಮಾಡಿದ್ರಿ ಮೇಡಮ್, ಕಸ್ತೂರ್ ರಂಗರಾಯರು ಹೆಂಗೆಂಗೋ ಬರ್ತದೆ, ಅವತ್ತಿಗೆ ಸರಿ ಅದಾದ ಜ್ಞಾಪನ ಬರಲ್ಲ. ಮತ್ತೆ ಇನ್ನೊಂದು ಉಲ್ಟಾ ಪಲ್ಟಾ ಹೇಳಿದ್ರು ಅದೇ ಬರ್ತದೆ. ನಮ್ಮನ್ನ
8: ದ್ವಿಮುಖಿ ಪದಗಳು
7: ಹೇಳದೇ ಬರಲ್ಲ ಮೇಡಮ್ ನಮ್ಗೆ. ಈ ತರ ಅದ್ಭುತ ಕಾನ್ಸೆಪ್ಟ್ ಕೊಡ್ತಾ ಇದ್ರಿ, ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ 80ರ ದಶಕದ ಆಸ್ತಿ ನಟ ನರಸಿಂಹರಾಜು ಮತ್ತೆ ಎನ್ ಎಸ್ ರಾವ್ ಅವ್ರದ್ದು ಯಾವ್ದು ಕಾರ್ಯಕ್ರಮ ಬಂದಂಗ ಆಗಿಲ್ಲ. ಅವತ್ತಿನ ಹೀರೋ ಶಂಕರ್ ನಾಗ್, ಹೀರೋಯಿನ್ ಮಂಜುಳಾ, ಇಂಥವ್ರ ಬಗ್ಗೆ ಕಾರ್ಯಕ್ರಮಗಳನ್ನ ಪ್ರಸಾರ ತಗೊಳ್ಳಿ. ಮತ್ತೆ ಪೋಷಕ ನಟರಾದಂತ ಸಂಪತ್ತು, ಅಶ್ವತ್ತು, ಲೋಕನಾಥ್, ಪಂಡರ್ಬಾಯಿ, ಇಂಥವ್ರ ಬಗ್ಗೆ ಸ್ವಲ್ಪ ಜ್ಞಾಪನ ಮಾಡೋ ಕೆಲಸ ಆಗ್ಲಿ ಸರ್. ಯಾಕಂದ್ರೆ ಇವ್ರನ್ನೆಲ್ಲ ಮರಿತಾ ಇದ್ವಿ ಇವತ್ತಿನ ಪೀಳಿಗೆಗಳು. ಹಾಗೇನೆ ಸ್ವಾತಂತ್ರ್ಯ ಹೋರಾಟಗಾರರು, ರಾಜಮನೆತನ, ಕವಿಗಳು, ಇಂಥದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಸರ್. ಯಾರು ಕಳಿಸ್ತಾರೆ ಕಾನ್ಸೆಪ್ಟ್ ನ, ಅಂತವ್ರ ಇಂಥವ್ರಿಗೆ ಆದ್ಯತೆ ಕೊಡ್ಲಿ. ಇದುವರೆಗೆ ನಾನು ಹೆಚ್ಚು ಕಮ್ಮಿ ಒಂದ್ 5 ಪತ್ರ ಕಳಿಸ್ತೆ, 5ರಲ್ಲಿ 1 ಕಿಮ್ಮತ್ ಬರ್ಲಿಲ್ಲ. ಅದಕ್ಕೆ ನನ್ನ ಪತ್ರಕ್ಕೆ ಬೆಲೆ ಇಲ್ಲ ಅಂತ ನಾವ್ಬಿಟ್ಟಿದೀನಿ ಸರ್.
0: ಪತ್ರಕ್ಕೆ ಬೆಲೆ ಇಲ್ಲ ಅಂತ ಖಂಡಿತ ಅಲ್ಲ, ನಾನು ಆಗ್ಲೇ ಹೇಳ್ತಾ ಇದೀನಿ, ಎಲ್ರಿಗೂ ಬೆಲೆ ಇದೆ. ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನಾವು ಅಳವಡಿಸ್ಕೊಳ್ಳಿಕ್ ಸಾಧ್ಯ ಆಗಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಅದು ಸೂಕ್ತವಾಗಿರ್ಲಿಕ್ಕಿಲ್ಲ ಅನ್ನೋದಕ್ಕೆ ಮಾತ್ರ ಬಿಟ್ರೆ ಇನ್ನೇನು ಅಲ್ಲ ಮಹೇಶ್. ಆತರ
7: ನಾನೊಬ್ಬ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಓಪನ್ ಆಗಿ ಹಾಕೊಂಡಿದೀನಿ, ಬರೆದು ಇದೀನಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಿಮ್ಗೆ 33 ಮಾರ್ಕ್ ಮಾತ್ರ ಬರೆಯದು ನಾನು. ಇನ್ನೊಂದ 67 ನೀವ್ ಹಾಕಿ ಜಸ್ಟ್ ಪಾಸ್ ಆರು ಮಾಡ್ಬೇಕು. ಇದುವರೆಗೂ 5 ಪತ್ರಕ್ಕೂ ನಮ್ಗೆ ಇಲ್ಲಿ ಒಂದು ಬರ್ಲಿಲ್ಲ. ಅದರಿಂದ ನಿಜವಾಗ್ಲು ಬೇಜಾರಾಯ್ತು. ಅವಾಗಿಂದ ನಾನು ಪತ್ರ ಏನಕ್ಕೆ ಬರೀಬೇಕು, ಇಷ್ಟಪಟ್ಟು ಬರೆದ್ರು ಅವ್ರು ಕಷ್ಟಪಟ್ಟು ಪ್ರಸಾರ ಮಾಡ್ತಿಲ್ಲ ಅಂತ ತೀರ್ಮಾನ ಮಾಡಿ ಇದಕ್ಕಿಂತ ಕರೆ ಮಾಡಿ ಮಾತಾಡದೆ ಎಷ್ಟು ವಾಸಿ ಸಿಕ್ಕುತ್ತೆ ತಕ್ಕಂತ ಎಷ್ಟು ಬೇಕಾದ್ರು ಮಾತಾಡ್ಬೋದು.
0: ನಮಸ್ಕಾರ ಮಹೇಶ್, ಕರೆ ಮಾಡಿ ಧನ್ಯವಾದಗಳು. ಮುಂದಿನ ಕರೆ.
8: ನಮಸ್ತೆ ಆಕಾಶವಾಣಿ.
9: ಹಲೋ, ನಮಸ್ತೆ ಮೇಡಮ್, 3 ಜನಕ್ಕೂ ನಮಸ್ಕಾರಗಳು.
8: ನಮಸ್ಕಾರ, ಯಾರು ಎಲ್ಲಿಂದ ಮಾತಾಡ್ತಾ ಇರೋದು?
9: ನಾನು ಜಾಹ್ನವಿ, ರಾಮಕೃಷ್ಣನಗರದಿಂದ.
8: ಜಾಹ್ನವಿ ಅವರು ಹೇಳಿ, ಏನ್ ಅನ್ನಿಸ್ತು?
9: ತುಂಬಾ ಚೆನ್ನಾಗಿ ನಡೆದು ಬಂತು ಗೇಮ್ ಶೋನ. 2nd ವರ್ಷದ ಹುಟ್ಟಿದ ಹಬ್ಬ ಅಂತಾನು ಹೇಳ್ಬೋದು, ವಾರ್ಷಿಕೋತ್ಸವ ಅಂತ ಹೇಳ್ಬೋದು. ಶುಭ ಹಾರೈಕೆಗಳು. ಇದಕ್ಕೆ ಶ್ರಮ ವಹಿಸಿದ ನಿಮ್ ಎಲ್ಲರಿಗೂ ನಮ್ಮ ಹಾರ್ದಿಕ ಧನ್ಯವಾದಗಳು.
8: ಧನ್ಯವಾದ.

0: ತುಂಬ ಚೆನ್ನಾಗಿ ಬಂತು. ನಮ್ಮ ತಲೆಗೆ ಚೆನ್ನಾಗಿ ಕೆಲಸ ಕೊಟ್ರಿ. ತಲೆ ಕೆಲಸ ಕೊಟ್ರೆ ನಮ್ಮ ತಲೆ ಚುರುಕಾಗತ್ತೆ, ಇಲ್ಲ ಅಂದ್ರೆ ಮದ್ದು ತರ ಕೂತ್ಬಿಡುತ್ತೆ ತಲೆ. ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಕೆಲವು ಗೊತ್ತಿಲ್ಲದೆ ವಿಷಯ ಒಂದು ತಿಳ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ನಂಗೆ ಗೇಮ್ ಶೋ ಕಾಲ್ ಸಿಕ್ಕಿದ್ದೆ ಇವತ್ತು. ಅಯ್ಯೋ ಮಾಡಿ ಮಾಡಿ
1: ಇಷ್ಟು
0: ಸಾಕಾಗೋಗ್ಬಿಟ್ಟು
1: ದಿನ
0: ನನಗೆ.
1: ಮೆಸೇಜ್ ಮಾಡ್ತಾ ಇದ್ರಿ ಅಲ್ವಾ?
0: ಹೌದು, ಮೆಸೇಜ್ ಮಾಡ್ತಿದ್ದೆ, ಇವತ್ತು ಮಾಡಿದ್ದೇನೆ ಮೆಸೇಜು, ಕಾಲ್ ಸಿಗುತ್ತೋ ಇಲ್ವೋ ಅಂತ ಮೆಸೇಜ್ ಮಾಡಿದ್ದೇನೆ.
1: ಆಗ್ಲಿ,
0: ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದು. ಹೀಗೆ ಇನ್ನೂ ಮುಂದುವರಿಸಿ, ಆಲ್ ದ ಬೆಸ್ಟ್ ಎಲ್ಲರಿಗೂ.
2: ಓಕೆ ಜಾನುವಾರ,
0: ತುಂಬಾ
2: ಕರೆ ಮಾಡಿದ್ದೇನೆ.
0: ಎಲ್ಲರಿಗೂ
2: ನಮಸ್ಕಾರ,
0: ಧನ್ಯವಾದಗಳು.
2: ನಮಸ್ಕಾರ. ಮುಂದಿನ ಕರೆ. ಹಲೋ,
3: ಹಲೋ,
2: ನಮಸ್ಕಾರ.
3: ಹಲೋ ನಮಸ್ತೆ ಸರ್, ನಾನು ಮಂಡಿಮೊಹಲಾದಿಂದ ರೂಪ ಅಂತ ಮಾತಾಡ್ತಾ ಇರೋದು.
2: ನಮಸ್ಕಾರ ರೂಪ ಅವರೇ, ಮೊದಲನೇ ಬಾರಿ ಕರೆ ಮಾಡಿದೀರಾ?
3: ಹಾ ಹೌದು ಸರ್, ಬರೀ ಕೇಳ್ತಾ ಇದ್ದೆ. ಇವತ್ತು ಪ್ರಯತ್ನ ಮಾಡಿದೆ, ಸಿಕ್ಬಿಡ್ತು ಎರಡು ಸರಿನೆ.
2: ನೀವೊಬ್ರು ಕಾಂಪಿಟೇಟರ್ ಹುಟ್ಕೊಬಿಟ್ರಿ ನಮ್ ಕೇಳುಗರಿಗೆ. ಓಕೆ ರೂಪ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
3: ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್, ನಾನು ಒಂದಷ್ಟು ನಿಮ್ ಕಾರ್ಯಕ್ರಮ ಎಲ್ಲ ಬರ್ಕೊಂಡು ನಾವೆಲ್ಲಾರು ಸೇರಿದಾಗ ಅದನ್ನ ನಾಲಿಗೆ ನಿಲಿಗಳು ಎಣಿಸೋದು, ತಪ್ಪೆ ತಪ್ಪು ಉತ್ತರಗಳು, ಅದು ಎಲ್ಲ ಮಜಾ ಕೊಡುತ್ತೆ ಸರ್. ಎಲ್ಲ ಚೆನ್ನಾಗಿದೆ, ಎಲ್ಲರೂ ಅದರಿಂದನು ಜಾಸ್ತಿ ರೇಡಿಯೋ ಕೇಳಿ ಕೇಳಿ ಇವೆಲ್ಲ ಬರ್ಕೊಂಡ್ರೆ ಅಂತೆಲ್ಲ ಹೇಳ್ತಾರೆ, ಖುಷಿ ಆಯ್ತದೆ.
2: ಅವ್ರಿಗೂ ಕೇಳಿ ಅಂತಾನೆ, ನೀವು ಬರ್ಕಳಿ ಅನ್ನಿ.
3: ಹೌದ್ ಸರ್, ಅದೇ ಹೇಳ್ತೀನಿ ಸರ್, ಅವ್ರೆಲ್ಲ ಸ್ವಲ್ಪ ಕೆಲ್ಸಕ್ಕೆ ಹೋಗೋರು, ನಾನು ಗೃಹಿಣಿ ಮನೇಲಿ ಇರ್ತೀನಿ. ಮಕ್ಕಳು ನನಗೆ ಫೋನ್ ಮಾಡೋದಕ್ಕಿಂತ ಕೇಳೋದ್ರಲ್ಲಿ ಖುಷಿ ಜಾಸ್ತಿ ಸರ್. ಹಾಗಾಗಿ ಇವತ್ ನನ್ನ ಅದೃಷ್ಟ ಮನಸ್ಸನ್ನು ಸಿಕ್ಬಿಟ್ಟಿದೆ, ಸಂತೋಷ. ಎಲ್ಲ ಹೀಗೆ ನಡ್ಸಲಿ, ಮೂರ್ ಜನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ, ನೀವು ನಡ್ಕೊಂಡು ಬರ್ಲಿ ಅಂತ ಹೇಳ್ತೀವಿ ಸರ್.
1: ಆಗ್ಲಿ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ.
2: ಓಕೆ, ಧನ್ಯವಾದ ರೂಪ ಅವರೇ, ನಮಸ್ಕಾರ. ಓಕೆ, ಕೆಲವೊಂದು ಸಂದೇಶಗಳನ್ನ ಓದ್ಬೋದಾ ಚಿನ್ಮಯಿ?
4: ಖಂಡಿತ. ಇದೀಗ ಕೆ ಆರ್ ಪೇಟೆಯಿಂದ ಹಿರಿಯಣ್ಣೆ ಅವರು ಬರೆದಿರುವಂಥದ್ದು, ಗೇಮ್ ಶೋ 2 ವರ್ಷ ತುಂಬಿದ್ದು ಗೊತ್ತೇ ಆಗಲಿಲ್ಲ, ಇದರಲ್ಲಿ ಭಾಗವಹಿಸಿ ಹಲವಾರು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ, ಸಾಹಿತ್ಯ ಸಂಗೀತ ಒಳಗೊಂಡಂತೆ ಎಲ್ಲ ವಿಷಯಗಳನ್ನ ಅಳವಡಿಸಿಕೊಂಡಿರುವುದು ಸಂತಸ, ಹೀಗೆ ಮುಂದುವರಿಲಿ ಅಂತ ಹಾರೈಸ್ತೀನಿ ಅಂತ ಕಳಿಸಿದ್ದಾರೆ. ಹಾಗೆ ವಿದ್ಯಾರಣ್ಯಪುರಂನಿಂದ KG ಸುರೇಶರು, ಪ್ರತಿ ಸೋಮವಾರ ಕೆಲಸ ಹೋಗಿದ್ರು ಕೂಡ ಗೇಮ್ ಶೋಗಾಗಿ ಕಾಯ್ತಾ ಇರ್ತೀನಿ, ಗೇಮ್ ಶೋಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಶುಭಾಶಯಗಳು ಅಂತ ಕಳಿಸಿದ್ದಾರೆ. ಮತ್ತೊಬ್ಬರು ರಮೇಶ್ ಅವರು ಮೈಸೂರಿನ ಅಗ್ರಹಾರದಿಂದ, ಕಂಗ್ರ್ಯಾಚುಲೇಷನ್ಸ್ ಗೇಮ್ ಶೋ 2 ಇಯರ್ಸ್ಗೆ, ಇದು ಬೆಸ್ಟ್ ಪ್ರೋಗ್ರಾಮ್ ಗೇಮ್ ಶೋ ಅಂತ ಕಳಿಸಿದ್ದಾರೆ. ಟೈಲರ್ ಸುರೇಶ್ ಅವರು ಹಗೆನವಾಳು ಗ್ರಾಮದಿಂದ, ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗುತ್ತಿರುವ ಗೇಮ್ ಶೋ ಕಾರ್ಯಕ್ರಮಕ್ಕೆ ಇಂದಿಗೆ 2 ವರ್ಷದ ಸಂಭ್ರಮ, ಈ ಜನಪ್ರಿಯ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ನಮ್ಮ ಶುಭಾಶಯಗಳು ಅಂತ ಕಳಿಸಿದ್ದಾರೆ. ಹಾಗೆ ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಅವರು, ಗೇಮ್ ಶೋ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕಾರ್ಯಕ್ರಮವನ್ನು ದಯವಿಟ್ಟು ಮುಂದುವರಿಸಿ, ನಾವು ಕರೆ ಮಾಡದೇ ಇರುವೆ, ನಾನೊಬ್ಬ ರೈತ, ನಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಾ ನನ್ನ ತಲೆಗೆ ಚೌಕವನ್ನು ಕಟ್ಕೊಂಡು ತಲೆ ಮೇಲೆ ಮೊಬೈಲನ್ನು ಸಿಕ್ಕಿಸ್ಕೊಂಡು ನಮ್ಮ ಕೆಲಸವನ್ನು ಮಾಡ್ತಾ ಇರ್ತೀನಿ, ನನ್ನ ಮೆಚ್ಚಿನ ಆಕಾಶವಾಣಿಯನ್ನು ಕೇಳ್ತಾ ಇರ್ತೀನಿ, 2 ವರ್ಷದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ ಟು ನಮ್ಮ ದಿಗ್ವಿಜಯ್ ಸರ್, ಚಿನ್ಮಯಿ ಮೇಡಮ್ ಹಾಗೂ ಕೀರ್ತನಾ ಮೇಡಮ್, ಎಲ್ರಿಗೂ ಸುಸ್ವಾಗತ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಹಾಗೆ ನಮ್ಮ ಪ್ರೀತಿಯ ಗೇಮ್ ಶೋಗೆ ಸ್ವಾಗತ, ನಮ್ಮೊಂದಿಗೆ ಮೈಸೂರು ಆಕಾಶವಾಣಿಯು ಸತತ 2 ವರ್ಷಗಳಿಂದ ಮಾಹಿತಿ ಮನರಂಜನೆ ಪ್ರಶ್ನೆ ಉತ್ತರಗಳು ನಾವು ರೇಡಿಯೋದ ಜೊತೆ ಜೊತೆಯಲ್ಲೇ ಭಾಗವಹಿಸಿದ್ದಕ್ಕೆ ಪ್ರೇರಣೆಯಾದ ನಮ್ಮ ಪ್ರೀತಿಯ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಮಂಡ್ಯದಿಂದ ಕೃಪಾ ಅವರು ಕಳಿಸಿದ್ದಾರೆ. ಹಾಗೆ ಸಾಕಷ್ಟು ಸಂದೇಶಗಳು ಬರ್ತಾನೇ ಇದೆ. ಪೂರ್ಣಿಮಾ ಅವರು ಕಳಿಸಿರುವಂಥದ್ದು, ನಮಸ್ತೆ, 2 ವರ್ಷ ತುಂಬಿದ ಗೇಮ್ ಶೋಗೆ ಶುಭಾಶಯಗಳು, ಆ್ಯಪ್ ಮೂಲಕ ಕೇಳೋದ್ರಿಂದ ನಮ್ಮ ಉತ್ತರ ನಿಮಗೆ ಲೇಟಾಗೆ ಸಿಗುತ್ತೆ ಅಂತ ಪೂರ್ಣಿಮಾ ಅವರು ಸಲೆತೂರ್ನಿಂದ ಕಳಿಸಿದ್ದಾರೆ. ಹಾಗೆ 2 ವರ್ಷದ ಗೇಮ್ ಶೋ ಪಯಣ ಕೇಳುಗರ ಮನೋಲ್ಲಾಸಕ್ಕೆ ಪುಷ್ಟಿ ನೀಡಿದೆ, ಇಡೀ ಗೇಮ್ ಶೋ ಟೀಮ್ಗೆ ಅಭಿನಂದನೆಗಳು ಅಂತ ಬೆಮ್ಮೆಲ್ ನಗರದಿಂದ ಕಲಾಪ್ರಸಾದ್ ಅವರು ಕಳಿಸಿದ್ದಾರೆ. ನಮಸ್ತೆ, ಗೇಮ್ ಶೋನ 2ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಪ್ರೀತಿಯಿಂದ ಆತ್ಮೀಯ ಹಾರ್ದಿಕ ಅಭಿನಂದನೆಗಳು. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ತುಂಬ ತುಂಬ ಶ್ರಮದ ಅಗತ್ಯ ಇದೆ, ಹಾಗೆಯೇ ಈ ಗೇಮ್ ಶೋನು ಬಹಳ ವಿಜೃಂಭಣೆಯಿಂದ ನಡೆಯಲು ಕಾರಣರಾದ ಆಕಾಶವಾಣಿಯ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು, ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ, ಗೊತ್ತಿಲ್ಲದ ವಿಷಯ ತಿಳಿದುಕೊಂಡ್ವಿ, ಇದರಿಂದ ತಲೆ ಚುರುಕಾಯಿತು, ಧನ್ಯವಾದಗಳು ಅಂತ ರಾಮಕೃಷ್ಣ ನಗರದಿಂದ ಜಾಹ್ನವಿ ಅವರು ಕಳಿಸಿದ್ದಾರೆ. ಉಮಾ ಮೋಹನ್ ಮುರಳಿ ಅವರು ಚಿತ್ರದುರ್ಗದಿಂದ ಕಳಿಸಿದ್ದಾರೆ, ಶುಭೋದಯ, 2 ವರ್ಷ ಪೂರೈಸಿದ ಗೇಮ್ ಶೋ ಕಾರ್ಯಕ್ರಮಕ್ಕೆ ಹಾಗೂ ನಡೆಸಿಕೊಡುವ ನಿರೂಪಕರಿಗೆ ಶುಭಾಶಯಗಳು, ನಾನು ಇತ್ತೀಚೆಗಷ್ಟೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ, ಮೈಸೂರಿಗೆ ಬಂದಾಗ ಕಾರ್ಯಕ್ರಮ ಕೇಳಿ ಭಾಗವಹಿಸಿದ ಮೊದಲನೇ ದಿನವೇ ಗೇಮ್ ಶೋ ವಿಜೇತಳಾಗಿ ಆಕಾಶವಾಣಿಗೆ

0: ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯಿತು. ನನ್ನದೊಂದು ವಿನಂತಿ ಅಂದರೆ, ನಾನು ಆ್ಯಪ್ ಮೂಲಕ ಕೇಳೋದ್ರಿಂದ, ರೇಡಿಯೋದಲ್ಲಿ ಕೇಳೋದಕ್ಕಿಂತ ಅರ್ಧ ನಿಮಿಷ ತಡವಾಗಿ ಕೇಳಿಸೋದ್ರಿಂದ ಉತ್ತರಿಸೋದು ತಡವಾಗುತ್ತೆ. ಹಾಗಾಗಿ ಎಷ್ಟೋ ಬಾರಿ ಸಂದೇಶ ತೆಗೆದುಕೊಂಡಿರೋದಿಲ್ಲ. ದಯವಿಟ್ಟು ಈ ಕಡೆ ಗಮನ ಹರಿಸಿ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಹಾಗೆ ರಜನಿ ಅವರು ಮದ್ದೂರಿನಿಂದ, 2 ವರ್ಷ ಗೇಮ್ ಶೋಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಗೇಮ್ ಶೋ ವಿನ್ನರ್ ಆಗಿ ಆಕಾಶವಾಣಿಗೆ ಭೇಟಿ ನೀಡಿದ್ದೇನೆ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಿ ಗೇಮ್ ಶೋ ನಡೆಸುವಂತಹ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆ ಎಸ್ ಅವರಿಗೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ.
1: ಓಕೆ, ಈಗ ಸಂದೇಶಗಳು ತುಂಬ ಓದ್ಬಿಟ್ರಿ ಚಿನ್ಮಯಿ.
0: ಹೌದು,
1: ಕರೆ ಸ್ವೀಕಾರ ಮಾಡೋಣ.
0: ಹೌದು,
1: ಹಲೋ,
2: ಹಲೋ,
1: ನಮಸ್ಕಾರ.
2: ಹಲೋ
1: ಹಲೋ, ನಮಸ್ಕಾರ ಹೇಳಿ, ಯಾರು, ಎಲ್ಲಿಂದ?
2: ನಮಸ್ಕಾರ ಸರ್,
3: ಯಾರು ಮಾತಾಡ್ತಾ ಇರೋದು?
2: ನಾನು ದಟ್ಕಳಿಯಿಂದ ಸರಸ್ವತಿ ಅಂತ ಸರ್.
3: ಹೇಳಿ ಸರಸ್ವತಿ ಅವರೇ.
2: ಮಾಡಿ ಮಾಡಿ, ಸುಸ್ತಾ ಹೋಯ್ತು ಮೇಡಮ್ ಮಾತಾಡಕ್ಕೆ, ಉತ್ತರನೇ ಕೂಡ ಕಾಯ್ತಾ ಇಲ್ಲ.
3: ನಾವು ಪ್ರಶ್ನೆನೇ ಕೇಳಿಲ್ವಲ್ಲ.
1: ಪ್ರಶ್ನೆನೂ ನಿಮ್ದೇ, ಉತ್ತರನೂ ನಿಮ್ದೇ.
3: ಹೇಳಿ, ಹೇಗ್ ಅನ್ಸುತ್ತೆ ಗೇಮ್ ಶೋ?
2: ಸೋಮಾವತಿ.
1: ಸೋಮಾವತಿ ನಿಮ್ ತಂಗಿನಾ?
2: ಹಾ, ನಮ್ ತಂಗಿ ಸರ್.
3: ಓಕೆ, ಆಯ್ತಲ್ಲ, ಇವತ್ತು ಅಕ್ಕ ತಂಗಿ ಎಲ್ಲರಿಗೂ ಕರೆ ಸಿಕ್ತು.
1: ಇನ್ಯಾರು ತಮ್ಮ ಅಣ್ಣ ಯಾರವ್ರ? ಹಾ,
2: ಎಲ್ಲ ಇದ್ದಾರೆ ಸರ್.
1: ಅವರು ಮಾಡ್ತಾರ ತಗಳಿ ಹಾಗಾದ್ರೆ.
3: ಆಗ್ಲಿ, ಹೇಳಿ, ಹೇಗ್ ಅನ್ಸುತ್ತೆ ಗೇಮ್ ಶೋ ನಿಮ್ಗೆ?
1: ನೋಡೋಣ, ನಮಗೂ ಖುಷಿ ಆಗ್ತಿದೆ ಸರಸ್ವತಿ ಅವರೇ.
2: ಗೇಮ್ ಶೋಗೆ ತುಂಬಾ ನಮಸ್ಕಾರ ನಿಮ್ಗೆ. ಗೇಮ್ ಶೋ ನಡೆಸಿದ್ದಕ್ಕೆ ತುಂಬಾ ಇಷ್ಟ ಆಯ್ತು.
1: ನಮಸ್ಕಾರ ಸರಸ್ವತಿ ಅವರೇ.
2: ಅದಕ್ಕೆಲ್ಲ ಫೋನ್ ಮಾಡಲ್ಲ ಸರ್ ಗೇಮ್ ಶೋಗೆ.
1: ಈಗ ಮಾಡಿದಿರಲ್ಲ,
2: ಬರೀ ಆಡ್ ಕೇಳೋದಕ್ಕೆ.
3: ಆಗ್ಲಿ,
1: ಸರಿ ಆಯ್ತು ಸರಸ್ವತಿ ಅವ್ರ, ನಮಸ್ಕಾರ,
3: ಮಾಡಿದ್ದಕ್ಕೆ ಧನ್ಯವಾದಗಳು. ಹಲೋ
4: ಹಲೋ, ನಮಸ್ಕಾರ.
3: ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
4: ದಿಗ್ವಿಜಯ್ ಸರ್ ಗೆ.
3: ಒಂಚೂರು ರೇಡಿಯೋ ಇಂದ ದೂರ ಬರ್ತೀರಾ?
4: ಚಿನ್ಮಯ ಮೇಡಮ್ ಗೆ
0: ನಮಸ್ಕಾರ.
4: ಧನ್ಯವಾದಗಳು.
0: ಧನ್ಯವಾದಗಳು.
1: ಯಾರು?
4: ಇಂದ ಯೋಗಾನಂದ ರಂಪುರ ನಜರ್ಬಾದ್ ಮೈಸೂರು.
1: ಯೋಗಾನಂದ ಅವರೇ, ಕಾರ್ಯಕ್ರಮದ ಬಗ್ಗೆ ಹೇಳಿ. ನಮಸ್ಕಾರ.
4: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ.
1: ಹ್ಮ್,
4: ವಾರಕ್ಕೊಂದ್ಸಲ 1 ಗಂಟೆ ಟೈಮ್ ನಮ್ಮ ಕೆಲಸನ, ನಮ್ಮ ಸಂಪಾದನೆಯನ್ನ ನೀವು ಕಿತ್ಕೋತಾ ಇದೀರಿ.
1: ಅದೇ
4: ಇಲ್ಲಿ ನಾವು ಟೈಲರು,
1: ಗೊತ್ತು,
4: ಗಿರಾಕಿ ಬಂದು ನಿಂತ್ಕೊಬಿಟ್ಟಿರ್ತಾರೆ, ಆರ್ಡರ್ ತಗೊಳಕ್ ಆಗಲ್ಲ, ಕೆಲಸನು ಮಾಡಕ್ ಆಗಲ್ಲ.
1: ಈಗ ಅವ್ರನ್ನು ಕೂರ್ಸ್ಕೊಬಿಟ್ಟು, ಯೋಗಾನಂದ ಅವ್ರೆ, ಅವ್ರನ್ನು ಕೂರ್ಸ್ಕೊಬಿಟ್ಟು ಕೇಳಿಸಿ. ಅಲ್ವಾ
4: ಸರ್, ಕೇಳಿಸ್ತೀವಿ.
1: ಯಾಕೆಂದ್ರೆ ಒಂದ್ 1/2 ಗಂಟೆ ಇಲ್ಲ, ಒಂದ್ ಹತ್ತತ್ರ ಒಂದು 1/4 ಗಂಟೆ ಏನ್ ದೊಡ್ಡ ಇದಾಗೋದಿಲ್ಲ. ಅವನು ಕೂತ್ಕೊಂಡು ಕೇಳ್ಸರ್ ನಿಮ್ ಅಂಗಡಿ ಮುಂದೆ
4: ಟೋಟಲ್ ಮಾಡಿ ಸರ್, ಗಂಟೆ ವಾರಕ್ಕೊಂದ್ಗಂಟೆ ಅಂದ್ರೆ
1: ಕೇಳಿ ಇಲ್ಲಿ ಅವ್ರನ್ನೂ ಸೇರ್ಸ್ಕೊಂಡು ಬರೋರ್ನೆಲ್ಲ ಸೇರ್ಸ್ಕೊಂಡು ನೀವು ತುಂಬ್ಕೊಂಡ್ರೆ ಅಂಗಡಿ ಮುಂದೆ, ಇದ್ಯಾಕೆ ಇಷ್ಟೊಂದು ರಷ್ಯದಲ್ಲಿ ಅಂಗಡಿ ಮುಂದೆ ಅಂತ ಹೇಳಿ ಜನ ಜಾಸ್ತಿ ಬರ್ತಾರೆ,
0: ನಿಮ್ಗೆ ಡಿಮ್ಯಾಂಡ್
1: ಜಾಸ್ತಿ ಆಯ್ತದೆ.
4: ಹೌದೌದು,
1: ಕರೆಕ್ಟ್ ತಾನೇ?
4: ಹೌದು ಸರ್, ಹೌದು.
1: ನೋಡಿ,
4: ಸುಮಾರು ಕೇಳಿ ಆಗ್ತಾ ಇದಾರೆ, ಮಾಡ್ತಾ ಇದಾರೆ.
1: ಹಾ ನೋಡಿ ಅಲ್ವಾ, ನೋಡಿ ವ್ಯಾಪಾರ ಡಬ್ಬಲ್ ಆಯ್ತೆ ನಿಮ್ಗೆ.
4: ಹೌದು ಸರ್,
1: ಆಗ್ಲಿ, ಚೆನ್ನಾಗಿ ವ್ಯಾಪಾರ
4: ಎಲ್ಲ ಇದು ಸರ್.
3: ಆಗ್ಲಿ, ಗೇಮ್ ಶೋ ಬಗ್ಗೆ ಏನ್ ಅನ್ಸತ್ತೆ ಹೇಳಿ.
4: ತುಂಬಾ ಚೆನ್ನಾಗಿದೆ.
3: ಏನಾದ್ರೂ ಕಾನ್ಸೆಪ್ಟ್
4: ನನ್ ಸಿಕ್ಕಿತ್ತು, ಆನ್ಸರ್ ಅಚಾನಕ್ ನೀನೆ ಗೆದ್ದೆ ಅಂತ ಹೇಳ್ಬಿಟ್ರಲ್ಲ, ಅವತ್ತು ಒಂದ್ಸಲ ಒಂದು 10 ನಿಮಿಷ ತಡಕೊಳಕ್ಕೆ ಆಗ್ಲಿಲ್ಲ. ನಾನೇನ್ ಮಾತಾಡ್ದೆ, ಏನ್ ಇದ್ರ ಎಸ್ಟೇಟ್ ಮಾಡ್ದೆ, ಅರ್ಥನೇ ಆಗಿಲ್ಲ. ಆಮೇಲೆ ಸಹಬಂದಿಗ್ ಬಂದೆ ನಾನು, ತರ ಆಗ್ಬಿಡ್ತು.
3: ಬೇರೆ ಏನಾದ್ರೂ ಕಾನ್ಸೆಪ್ಟ್ಸ್ ಇದ್ರೆ ನಮ್ಗೆ ಕಳಿಸ್ಕೊಡಿ. ಹೀಗೆ ಕೇಳ್ತಾ ಇರಿ ಗೇಮ್ ಶೋನ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ,
4: ಶುಭಾಶಯಗಳು.
1: ಹಲೋ,
0: ನಮಸ್ತೆ ಆಕಾಶವಾಣಿ.
5: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
5: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
5: ನಾನು ರೇಖಾ ಮತ್ತು ಮಾದೇಶ್ವಾಮಿ ಅವ್ರ ಪರವಾಗಿ ಮಾತಾಡ್ತಾ, ಇಬ್ರು ಸೇರಿ ಮಾತಾಡ್ತಾ ಇದ್ದೀನಿ ಮೇಡಮ್.
0: ಹೇಳಿ ಹೇಳಿ.
5: ಆಕಾಶವಾಣಿಗೆ 2 ವರ್ಷ ತುಂಬಿದ್ದಕ್ಕೆ
0: ಶುಭಾಶಯ. ಆಕಾಶವಾಣಿಗಲ್ಲ, ಗೇಮ್ ಶೋಗೆ.
5: ಅಲ್ಲ, ಗೇಮ್ ಶೋಗೆ 2 ವರ್ಷ ತುಂಬಿದ್ದಕ್ಕೆ ಶುಭಾಶಯಗಳು ಮೇಡಮ್. ತಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಇನ್ನಿತರರು ಬಹಳ ಶ್ರಮ ಪಟ್ಟು ವಹಿಸಿ ನಡ್ಸ್ಕೊಡ್ತಾ ಇದ್ದಾರೆ ಮೇಡಮ್. ಇದೇ ರೀತಿ ಇದು ಮುಂದುವರಲಿ, ನಿರಂತರವಾಗಿ ಮುಂದುವರಲಿ, ಇವ್ರು ಶಕ್ತಿ ಕೊಟ್ಟು ಕಾಪಾಡ್ಲಿ ಅಂತ ನಾನು ಹಾರೈಸ್ತೇನೆ ಮೇಡಮ್. ಮತ್ತೆ ಇನ್ನೊಂದೇನಂದ್ರೆ, ಹೊಸ ಹೊಸ ವಿಷಯಗಳ ಮೂಡ್ ಬರ್ಸ್ತಾ ಇದೆ ಮೇಡಮ್. ಹೀಗೆ ನಿರಂತರವಾಗಿ ನಡೀಲಿ ಅಂತ ಆಶಿಸ್ತೇನೆ ಮೇಡಮ್. ನಾನು ನನ್ನ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಮೇಡಮ್, ಸಮಯ ಇದ್ದ ಕೇಳಿ ಭಾಗವಹಿಸಿ ಅಂತ ಹೇಳಿ. ಸುಮಾರು ಜನ ನನಗೂ ಹೇಳಿದ್ದಾರೆ ಮೇಡಮ್.
1: ಓಕೆ, ರೇಖಾ ಮತ್ತೆ ಮಾದೇಶ್ವಾಮಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ.
6: ನಮಸ್ತೆ ಸರ್.
1: ಯಾರು, ಎಲ್ಲಿಂದ?
6: ಪದ್ಮಾ ಅಂಕ್ಷಿಪುರ ಬಸರಾಳ ಹೋಬಳಿಯಿಂದ ಸರ್.
1: ಪದ್ಮಾ ಅವರೇ, ಕಾರ್ಯಕ್ರಮದ ಬಗ್ಗೆ ಮಾತಾಡಿ.
6: ಸಮೂಹರಿಗೂ 2 ವರ್ಷದ ಶುಭಾಶಯಗಳು.
0: ಧನ್ಯವಾದಗಳು.
1: ಥ್ಯಾಂಕ್ ಯು.
6: ನಾನು

0: ಕೇಳ್ತಾ ಇರ್ತಾರೆ ಯಾವಾಗ್ಲೂ ನಿಮ್ ಮನೇಲಿ ಟಿವಿ ಇಲ್ವಲ್ಲ ಹೆಂಗೆ ಕಲಕ ಐತಿ ಅಂತಾರೆ. ನಾನು ಆಕಾಶವಾಣಿ ಯಾವಾಗ್ಲೂ ನಮ್ಮ ಮನೇಲಿ ನೋಡ್ತಾ ಇರೋದ್ರಿಂದ ಎಲ್ಲರೂ ಖುಷಿ ಪಡ್ತಾರೆ. ಒಂದ್ ದಿವಸ ಇಲ್ಲ ಅಂದ್ರೂ ಪಕ್ಕ ಪಕ್ಕದವ್ರು ಕೇಳ್ತಾರೆ ನೀವೇನ್ ಮನೇಲಿ ಇರಲ್ವಾ ಆಕಾಶವಾಣಿ ಅಂತ.
1: ಓಕೆ, ಹೀಗೆ ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ.
0: ನಿಮಗೂ ಧನ್ಯವಾದಗಳು ಮೇಡಮ್. ಮತ್ತೆ ಕಾರ್ಯಕ್ರಮ ಇನ್ನೂ ಮುಂದುವರಿಲಿ ಅಂತ ಆಸಿಸ್ತೀನಿ
2: ಮೇಡಮ್.
1: ನಮಸ್ತೆ ಆಕಾಶವಾಣಿ. ಹಲೋ,
3: ರೇಡಿಯೋ ಸೆಟ್ ನ ದೂರ ಇಟ್ಟು ಮಾತಾಡಿ.
1: ಯಾರು ಮಾತಾಡ್ತಾ ಇರೋದು?
4: ಹಲೋ
1: ನಮಸ್ತೆ, ಯಾರು, ಎಲ್ಲಿಂದ?
4: ನಾವು ಗಣೇಶ್ ನಗರದಿಂದ ರಂಪೋರೆ ಚಂದ್ರಶೇಖರ್ ಮಾತಾಡ್ತಿರೋದು.
1: ಒಂಚೂರು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡ್ತೀರಾ?
4: ಹಲೋ
1: ಹೇಳಿ
4: ಸರ್. 7 ವರ್ಷದ ಶುಭಾಶಯಗಳು ಚಿನ್ಮಯ್ ಸರ್ ಮತ್ತೆ ನಮ್ಮ ದಿಗ್ವಿಜಯ್ ಸರ್ ಅವರಿಗೆ. ಕಾರ್ಯಕ್ರಮ ಮೆದುಳಿಗೆ ಕಸರತ್ತು ಬಹಳ ಚೆನ್ನಾಗಿದೆ ಸರ್. ನಮ್ಗೆ ಬಹಳ ಉಪಯುಕ್ತ ಮಾಹಿತಿ ಕೊಡ್ತಾ ಇದೀರಾ, ಮನೋರಂಜನೆ ಕೊಡ್ತಾ ಇದೀರಾ.
3: ಚಂದ್ರಶೇಖರ್ ರಾಮ್ಪುರೆ ಅವ್ರೆ, ನಿಮ್ ಅಣ್ಣ ಇಲ್ಲಿ?
4: ನಮ್ಮ ಅಣ್ಣ ಇಲ್ಲೇ ಇದಾರೆ ಸರ್.
3: ಯಾಕೆಂತಂದ್ರೆ ನೀವು ಟೈಲರ್ ಆಗಿದ್ರಿ, ನಿಮ್ಗೇನ್ ಲಾಸ್ ಆಯ್ತಾ ಇಲ್ವಾ?
4: ಇಲ್ಲ ಇಲ್ಲ ಸರ್, ನಮ್ಗೇನ್ ಲಾಸ್ ಆಗ್ತಾ ಇಲ್ಲ ಸರ್.
3: ಯಾಕೆ ಅಂತಂದ್ರೆ ಈಗ ಯಾರು ನಮ್ಮ ಯೋಗಾನಂದ ರಾಮ್ಪುರ ಹಂಗಂದ್ರಲ್ಲ, ಅದಕ್ಕೆ ನೀವು ಲಾಸ್ ಮಾಡ್ಕೋಬಿಡಿ, ಬಂದವ್ರನ್ನೆಲ್ಲಾನು ಕೂರ್ಸ್ಕೊಂಡು ಗುಡ್ಡೆ ಹಾಕೊಂಡು ಕೇಳಿಸಿ. ಖಂಡಿತ ಬರೋಣ. ಯಾಕೆ ಅಂತಂದ್ರೆ ಅಲ್ಲ, ನಿಮ್ಗೆ ಲಾಸ್ ಆಗಬಾರ್ದಲ್ಲ ನಾವು ಬಂದ್ರೆ.
4: ಹೌದು ಸರ್, ನಮ್ಗೆ ನಿಮ್ ಬಹಳ ಮಾಹಿತಿ ಕೊಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಒಂದೊಂದು ಒಂದ್ ರೀತಿ ಒಂದೊಂದು ಚಟುವಟಿಕೆ ಕೊಡ್ತಾ ಇದ್ದಾರೆ ಮೆದುಳಿ ಕಸರತ್ತು. ಇದೇ ತರ ನಮ್ಗೆ ಮುಂದುವರಿಲಿ ಸರ್. ಇನ್ನು ಅನೇಕ ಸ್ವಲ್ಪ ಮೈಸೂರು ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ರಸ ಮಂಜರಿ ಪ್ರತಿಭಟನೆ ಕೇಳಿ ಸರ್.
3: ದಿನಕರೆ
5: ನಮಸ್ತೆ ಆಕಾಶವಾಣಿ.
6: ನಮಸ್ಕಾರ.
5: ಯಾರು, ಎಲ್ಲಿಂದ?
6: ನಾನು ಎಸ್ ಮನೋರಮಾ, 86 ವರ್ಷ.
5: ನಮಸ್ತೆ ಮನೋರಮ ಅವ್ರೆ, ಹೇಳಿ, ಹೇಗ್ ಅನ್ನಿಸ್ತಾ ಇದೆ ಗೇಮ್ ಶೋಗೆ 2 ವರ್ಷ ತುಂಬಿದ್ದಕ್ಕೆ?
6: ಓ, ಫಸ್ಟ್ ಕ್ಲಾಸ್ ಆಗಿದೆ. ಆಟ ಅಂದ ತಕ್ಷಣ ಯಾವ್ಯಾವ ನಂಗೆ ಮೊದ್ಲಿಂದನು ಆಟ ಅಂದ್ರೆ ಇಷ್ಟ. ಆದ್ರೆ ಇವಾಗ ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ನಾನು ಈ ವಯಸ್ಸಲ್ಲೂ ಕಲ್ತ್ಕೊಳ್ಳೋ ಅಂತ ವಿಷಯ ಬೇಕಾದಷ್ಟಿದೆ. ಅದೆಲ್ಲ ನಾನು ಮಧ್ಯ ಮಧ್ಯದಲ್ಲಿ ಮಾಡೋ ನಂಗೆ ಇವತ್ತೇನೆ ನನ್ ಲಕ್ಕಿ ಅಂದ್ರೆ ಲಕ್ಕಿ. ಯಾಕೆಂದ್ರೆ 2 ವರ್ಷದಿಂದನೂ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ನಂಗೆ ಇವತ್ತೇ ಸಿಕ್ಕಿದ್ದು ತುಂಬಾ ಸಂತೋಷ. ಅದಕ್ಕೆ ತಕ್ಷಣ ಮೊನ್ನೆ ದಿವಸ ಒಂದ್ ಲೆಟರ್ ಸಹಿತ ಹಾಕಿದ್ದೀನಿ ನಾನು ಶುಭಾಶಯ ಅಂತೇಳಿ. ಆದ್ರೆ ಅದನ್ನ ಓದಿ, ಅದನ್ನ ಇವತ್ ತಲುಪಿರುತ್ತೆ ಅದು ಗೇಮ್ ಶೋ ಬಗ್ಗೆ.
5: ಬುಧವಾರ ಪತ್ರೋತ್ತರದಲ್ಲಿ ಓದ್ತಾರೆ.
6: ಅಲ್ಲ, ಓ ಬುಧ ಅಲ್ಲ, ಇದು ಶುಭಾಶಯದ ಪತ್ರ ಅಂತಾನೆ ಬರ್ದಿದ್ದೀನಿ.
1: ಆಗ್ಲಿ ಆಗ್ಲಿ, ಅದು ಪತ್ರೋತ್ತರದಲ್ಲಿ ಓದ್ತಾರೆ ಅದನ್ನ.
6: ಹೌದಾ,
1: ಹೇಳಿ, ಗೇಮ್ ಶೋ ಬಗ್ಗೆ ಇನ್ನೇನಾದ್ರೂ ಹೇಳಕ್ಕಿದ್ಯಾ?
6: ಅದೇ ಎಲ್ಲಾನು ನೋಡಿ, ಆಟಗಳದು ಎಲ್ಲ ನೋಡಿದ್ವಿ, ಆಮೇಲೆ ಲೆಕ್ಕದ ಇತ್ತು, ಆಮೇಲೆ ಸಮಾಜಶಾಸ್ತ್ರದ್ದೆಲ್ಲ ಇತ್ತು, ಸೈನ್ಸ್ ಬಗ್ಗೆ ಇತ್ತು. ಅಲ್ಲ, ನಾನು ಬೆಂಗಳೂರಲ್ಲೇ ಇದ್ದವಳು, ಇವಾಗ ಇತ್ತೀಚೆಗೆ ಬಂದಿರೋದು. ಬೇಕಾದಷ್ಟು ಹೊಸ ಹೊಸ ತರ ಆಟಗಳನ್ನ ನಂಗೆ ಈ ವಯಸ್ಸಲ್ಲೂ ಅಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲು ಅಲ್ಲಿ ಇಲ್ಲಿ ಹೋಗಿ, ಅದೇ ಈಗ ಸ್ವಲ್ಪ ಕಣ್ಣಿಗೆ ಪ್ರಾಬ್ಲಮ್ ಆಗಿ ರೆಟಿನಾ ಇಂಜೆಕ್ಷನ್ ಆಗ್ತಾ ಇದೆ. ಆದ್ರೆ ನಾನು ಇವಾಗ್ಲೂ ಇಲ್ಲಿಗೆ ಬಂದ್ರು ಸಹ ನನ್ನ ಮಕ್ಕಳನ್ನೆಲ್ಲ ಸೇರಿಸೋದು, ಏನಾದ್ರು ಒಂಥರ ಜನರಲ್ ನಾಲೆಜ್ ಆಗಿ ಇದು ಮಾಡ್ತಿದ್ದೆ. ಅದ್ರಲ್ಲಿ ನಿಮ್ಮ ಇದರಲ್ಲೂ ಬೇಕಾದಷ್ಟು ನನಗೆ ಬರ್ಕೊಂಡಿದ್ದೀನಿ, ಅದನ್ನೆಲ್ಲ ನನ್ನ ಮಕ್ಕಳಿಗೆ ಅಡ್ವರ್ಸ್ಬೇಕು. ಯಾಕೆಂದ್ರೆ ಮಕ್ಕಳು ಬರೀ ಮೊಬೈಲ್ ಮೊಬೈಲ್ ಮೊಬೈಲ್ ಅಂತ ನೋಡ್ಕೊಂಡು ಒದ್ದಾಡ್ತಾ ಇರ್ತಾರೆ, ಅದ್ ನಿಜವಾಗ್ಲೂ ತಪ್ಪು. ಅದಕ್ಕೆ ಬದಲಾಗಿ ಇದು ನಂಗೆ ಇನ್ನೂ ಒಂದೇನ ಆಸೆ ಆಗ್ತಾ ಇದೆ ಅಂದ್ರೆ, ಈ ಹಾರ ತುರಾಯಿಗಳನ್ನೆಲ್ಲಾರ್ಗು ಕೊಟ್ಟು ಚಿನ್ನದ್ದು ಬಳೆದು ಕೊಡೋದಕ್ಕಿಂತ ಒಬ್ಬೊಬ್ರು ಯಾರು ಏನಾರು ಕೊಟ್ಕೊಳ್ಳಿ, ಜೊತೆಗೆ ಒಂದೊಂದು ಟ್ರಾನ್ಸಿಸ್ಟರ್ನ ಅವರು ಪ್ರೆಸೆಂಟ್ ಮಾಡ್ಬೇಕು. ಬೇಕಾದಷ್ಟು ಹುಟ್ಟುಹಬ್ಬಗಳಾಗ್ತಾ ಇರತ್ತೆ, ಫಂಕ್ಷನ್ಗಳಾಗತ್ತೆ, ರಾಜಕಾರಣಗಳು, ಇದು ಮುಂದೆ ಬರ್ಬೇಕು. ಈಗ ಯಾರು ನೋಡ್ಲಿ, ಕೆಲವರೆಲ್ಲ ಅಯ್ಯೋ ನಮ್ಗೆ ಗೊತ್ತಿಲ್ಲ ಹಂಗೆ ಹಿಂಗೆಲ್ಲ ಹೇಳ್ತಾರೆ.
5: ಆಗ್ಲಿ ಮನೋರಮ ಅವರೇ,
6: ಇಬ್ಬರ ಮನೆಯಲ್ಲೂ ಇರ್ಬೇಕು ಟ್ರಾನ್ಸಿಸ್ಟರ್ ರೇಡಿಯೋ.
1: ಆಗ್ಲಿ ಮನೋರಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
5: ನಮಸ್ತೆ ಆಕಾಶವಾಣಿ.
7: ಹಲೋ, ನಮಸ್ತೆ ಚಿನ್ಮಯ್ ಮೇಡಮ್ ಅವ್ರಿಗೆ, ಕೀರ್ತನ ಅವ್ರಿಗೆ, ದಿಗ್ವಿಜಯ್ ಅವ್ರಿಗೆ, ನಾ ಕಲಾ ಪ್ರಸಾದ್ ಮಾತಾಡ್ತಾ ಇರೋದು.
5: ಹೇಳಿ ಕಲಾ ಅವರೇ.
7: ಬೆಮ್ಮೆಲ್ ನಗರದಿಂದ. 2 ವರ್ಷ ಆಗಿದೆ ಮೈಸೂರು ಆಕಾಶವಾಣಿಯ ಕೇಳುಗ ಅಭಿಮಾನಿಗಳ ಮನಗಿದ್ದ ಈ ಗೇಮ್ ಶೋಗೆ. ತುಂಬಾ ಚೆನ್ನಾಗ್ ಬಂತು 2 ವರ್ಷ. ನಾವು 11 ಗಂಟೆ ಆದ್ರೆ ಸಾಕು, ಸ್ವಲ್ಪ ಫ್ರೆಶ್ನೆಸ್ ಗೋಸ್ಕರ ರೇಡಿಯೋ ಹಾಕೊಂಡೇ ಹಾಕೊಳ್ತೀವಿ. ಮನೆ ಕೆಲಸ ಮಾಡಿ ಸುಸ್ತಾಗಿರೋದು, ಈ ಗೇಮ್ ಶೋ ಇಂದ ತುಂಬಾ ಮತ್ತೆ ನಮ್ಗೆ ಒಂಥರ ಮನೋರಂಜನೆ ಸಿಗುತ್ತೆ. ಅಷ್ಟೇ ಅಲ್ಲ, ಮತ್ತೆ ಪದ ವಿನೋದ, ಅಂತ್ಯಾಕ್ಷರಿ, ಅದ್ಬಿಟ್ಟು ರಾಜ್ಯಗಳು, ಭಾಷೆಗಳು, ದೇಶ, ರಾಜಧಾನಿಗಳು,

0: ಉತ್ತರ ಇಲ್ಲ ಇದೆ. ನನ್ನ ಮುಂದೆಯ ಕಾನ್ಸೆಪ್ಟ್ಗೆ ನನ್ನ ಅನಿಸಿಕೆ ಸ್ವಲ್ಪ ರಂಗ ಚಟುವಟಿಕೆಗಳ ಬಗ್ಗೆ ಒಂಚೂರು ತಗೊಳ್ಬೇಕು, ಮತ್ತೆ ಕವಿ ಮತ್ತೆ ಇವರು ಕಾವ್ಯನಾಮಗಳು, ಆಮೇಲೆ ದೇವಾಲಯಗಳು, ಅರಸರು ಕಟ್ಟಿರುವಂತಹ ದೇವಾಲಯಗಳು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಿ ಕಾರ್ಯಕ್ರಮ ನಡೆಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಎಷ್ಟೋ ಜನಕ್ಕೆ 50 ವರ್ಷದ ನಂತರ ಸ್ವಲ್ಪ ಮರು ಬಂದ್ಬಿಡುತ್ತೆ. ಆದ್ರೆ ಈ ಗೇಮ್ ಶೋ ಕೇಳುವಾಗ ನಮ್ಗೆ ನಾವ್ ಎಲ್ಲೋ ಎಂದೋ ಓದಿದ್ದು ಕೇಳಿದ್ದು ನೋಡಿದ್ದು ತಿರ್ಗಾ ಸ್ಮೃತಿಪಟಲಕ್ಕೆ ಬಂದು ಮತ್ತೆ ಮರು ವಾಪಸ್ ಹೋಗಿ ನಾವು ಮತ್ತೆ ಆಕ್ಟಿವ್ ಆಗ್ತಾ ಇದೀವಿ. ನನ್ನ ಒಂದು ಅನಿಸಿಕೆನೆ ನಾ ಹೇಳ್ತಾ ಇರೋದು, ಎಷ್ಟೋ ಸಲ ಮರ್ತೇ ಹೋಗ್ಬಿಡ್ತಿತ್ತು ಪದಗಳು. ದಿನನಿತ್ಯದ ಬಳಕೆಯಲ್ಲಿ ನಾವು ಪದಗಳು ಕೆಲವೊಂದ್ ಪದಗಳ ಬಳಸೋದೇ ಇಲ್ಲ. ಈಗ ಕುರ್ಚಿ ಮೇಜು ಈ ತರದೆಲ್ಲ ನೀವು ಸಮಾನ ಪದ ಕೇಳುವಾಗ ಒಂದ್ ಅಕ್ಷರ ನಾವು ಸೇರ್ಸಕ್ಕೆ ಅದು ಗೊತ್ತೇ ಇರಲ್ಲ ನಮ್ಗೆ. ಎಷ್ಟು ಯೋಚನೆ, ನೀವು ಆನ್ಸರ್ ಹೇಳಿದ್ಮೇಲೆ ನಮ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ, ಹೌದಲ್ವಾ ಇದು ನಾವು ಬಳಸದೇ ಇಲ್ವಲ್ಲ. ಅದಕ್ಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಇದೇ ಮುಂದೆ ಅವರಿಲಿ. ಅಷ್ಟೇ ನಾ ಹೇಳ್ಕೊಳ್ತೀನಿ. ಮತ್ತೆ ನಿಮ್ ಮೂರ್ ಜನ ಇಡೀ ಟೀಮ್ಗೆ ನಾನು ಹೇಳೋದು ಶುಭಾಶಯ ಕೋರ್ತೀನಿ. ಅಭಿನಂದನೆಗಳು ಎಲ್ರಿಗೂ.
1: ಧನ್ಯವಾದಗಳು ಕಲಾ ಅವರೇ.
2: ನಮಸ್ತೆ ಆಕಾಶವಾಣಿ.
3: ಹಲೋ
2: ನಮಸ್ತೆ, ಯಾರು ಎಲ್ಲಿಂದ?
3: ಮೂರ್ತಿ ಅಂದ್ಬಿಟ್ಟು ಚಾಮರಾಜಪುರದಿಂದ ಮೇಡಮ್.
2: ಹೇಳಿ ಮೂರ್ತಿ ಅವರೇ, ಹೇಗನ್ಸುತ್ತೆ ಗೇಮ್ ಶೋ ನಿಮ್ಗೆ?
3: ತುಂಬಾ ಚೆನ್ನಾಗಿದೆ. ಹೊಸ ಹೊಸ ಸಲಹೆ ಕೊಡೋಣ ಅನ್ನ ಅನಿಸ್ತಾ ಇದೆ ಮನಸ್ಸು.
1: ಕೊಡಿ.
3: ಮತ್ತೆ ನಾನು ಹಿಂದೆ ಇದು ಈ ಕಾರ್ಯಕ್ರಮ ಇಟ್ಕೊಂಡಿದ್ದು ಮೈಸೂರು ಆಕಾಶವಾಣಿ, ನಾನು ಕೂಡ ಕರೆ ಮಾಡಿ ಅದೆಲ್ಲ ಹೇಳಿದ್ದೆ. ಚಲನಚಿತ್ರ ನಟಿಯರು ಮೊದಲಿಗೆ ಯಾವ್ಯಾವ ಚಿತ್ರದಲ್ಲಿ ನಟಿಸಿದ್ರೆ ಈ ತರ ಒಂದು ಕಾರ್ಯಕ್ರಮ ಬಂದಿತ್ತು. ಆಮೇಲೆ ನಿರ್ದೇಶಕರು ಯಾರು ಆ ಚಿತ್ರದೆಲ್ಲ ಕೇಳ್ಕೊಂಡಿದ್ರು. ನನಗೆ ಬಂದಿತ್ತು ಜೂಲಿ ಲಕ್ಷ್ಮಿ ಅವ್ರದ್ದು ಮೊದಲನೇ ಚಿತ್ರ ಯಾವ್ದು ಅಂತ ಕನ್ನಡದಲ್ಲಿ. ಅದಕ್ಕೆ ಗೋವಾದಲ್ಲಿ CID 99 ಅಂತ ಹೇಳಿದ್ದೆ. ಮತ್ತೆ ನಿರ್ದೇಶಕರು ದುರೇ ಭಗವಾನ್ ಅಂತ ಹೇಳಿದ್ದೆ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಚೂರಿ ಚಿಕ್ಕಣ್ಣ ಚಿತ್ರ ನಿರ್ದೇಶಕರು ಯಾರಂತ ಕೇಳಿದ್ರು. ಅದಕ್ಕೆ ಆರ್ ರಾಮಮೂರ್ತಿ ಅಂತ ಹೇಳಿದ್ದೆ. ಲಾಂಛನ ಶ್ರೀರಾಮ್ ಎಂಟರ್ಪ್ರೈಸಸ್ ಅಂತ ಹೇಳಿದ್ದೆ. ಈ ತರ ಕಾರ್ಯಕ್ರಮ ಬಂದಿತ್ತು, ಈ ತರ ಕಾರ್ಯಕ್ರಮ ಮತ್ತೆ ನೀವು ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ.
2: ಆಗ್ಲಿ ಆಗ್ಲಿ, ಮಾಡೋಣ ಮುಂದಿನ ದಿನಗಳಲ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
4: ಹಲೋ ಹಲೋ, ನಮಸ್ಕಾರ.
5: ನಮಸ್ಕಾರ ಸರ್.
4: ಯಾರು ಇಲ್ಲ
5: ಸರ್, ನಾನು ರಾಮಕೃಷ್ಣನಗರದಿಂದ ನಿರ್ಮಲ ಮಾದೇವ್.
4: ನಮಸ್ಕಾರ ನಿರ್ಮಲ ಅವರೇ, ಮಾತಾಡಿ ಕಾರ್ಯಕ್ರಮದ ಬಗ್ಗೆ.
5: ನಾನು ಈ ವರ್ಷ ಬಂದಿದ್ದೆಪ್ಪ June 21 ಆಕಾಶವಾಣಿಗೆ ಗೇಮ್ ವಿನ್ನರ್ ಆಗಿ, ಕ್ವಿಜ್ ಗೇಮ್ ಶೋ ವಿನ್ನರ್ ಆಗಿ ಬಂದಿದ್ದೆ.
2: ಓಕೆ,
5: ತುಂಬಾ ಖುಷಿ ಇದೆ.
4: ಧನ್ಯವಾದಗಳು. ಇನ್ನೇನು ಕಾರ್ಯಕ್ರಮ ಮುಗಿಸುವಂತ ಸಮಯ ಕೂಡ ಆಗ್ತಾ ಇದೆ. ಒಂದೆರಡು ಮೂರು ಸಂದೇಶಗಳನ್ನ ಓದಿ ಚಿನ್ಮಯ ಮುಗಿಸ್ಬೋದಾ?
1: ಆಯ್ತು. ಮೈಸೂರಿನಿಂದ ಸುಬ್ಬಾರಾವ್ ಅವರು ಕಳಿಸಿರುವಂಥದ್ದು. ಗೇಮ್ ಶೋ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು. ದಿಗ್ವಿಜಯ್ ಸರ್, ಚಿನ್ಮಯಿ ಮೇಡಮ್ ಹಾಗೂ ಕೀರ್ತನಾ ಮೇಡಮ್, ನೀವು ಮೂವರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ನಿಜವಾಗ್ಲೂ ಆಟ ಮನರಂಜನೆಯ ಜೊತೆಗೆ ಯಾವುದೇ ಕ್ಷೇತ್ರದ ಹೊಸ ವಿಷಯ ಬಂದಾಗ ಬಹಳ ಚೆನ್ನಾಗಿ ಅದರ ಬಗ್ಗೆ ವಿವರಣೆ ನೀಡುವುದು ತುಂಬ ಇಷ್ಟ ಆಗುತ್ತೆ. ಒಂದು ಸಲಹೆ, ಇದು ರಿಯಾಲಿಟಿ ಶೋ ಆಗಿದ್ದರೂ ಇದರ ರೆಕಾರ್ಡೆಡ್ ವರ್ಷನನ್ನು ಮತ್ತೊಮ್ಮೆ ಬಿತ್ತರಿಸಿದರೆ ಅನೇಕ ಹೊಸ ವಿಚಾರಗಳು ಆ ಸಮಯದಲ್ಲಿ ಕೇಳದೆ ಇರೋರಿಗೆ ಉತ್ತಮ ಮಾಹಿತಿಯನ್ನು ಒದಗಿಸಿದಂತಾಗುತ್ತೆ ಅಂತ ಕಳಿಸಿದ್ದಾರೆ. ಹಾಗೆ KRPET ಶ್ರೀಲಕ್ಷ್ಮಿ ಹಿರಿಯಣ್ಣ ಅವರು, ಗೇಮ್ ಶೋ 2 ವರ್ಷ ತುಂಬಿದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಇದರಲ್ಲಿ ಭಾಗವಹಿಸಿ ಹಲವಾರು ವಿಷಯಗಳನ್ನ ತಿಳಿದುಕೊಂಡಿದ್ದೀನಿ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಗೇಮ್ ಶೋನಲ್ಲಿ ಅಳವಡಿಸಿದ ಎಲ್ಲ ವಿಷಯಗಳು ಅಡಕವಾಗಿದ್ದು ಪುರಾತನ ಪ್ರಸಕ್ತ ಕ್ರೀಡೆ ಒಳಗೊಂಡಂತೆ ಎಲ್ಲ ವಿಷಯಗಳನ್ನು ಅಳವಡಿಸಿಕೊಂಡಿರುವುದು ಸಂತಸ, ಹೀಗೆ ಮುಂದುವರಿಯಲಿ ಅಂತ ಹಾರೈಸ್ತೀನಿ ಅಂತ ಕಳಿಸಿದ್ದಾರೆ. ಹಾಗೆ ಗಾಯತ್ರಿ ಅವರು ಬೆಂಗಳೂರಿನಿಂದ, ಗೇಮ್ ಶೋ 2 ವರ್ಷದ ಶುಭಾಶಯಗಳು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಗೇಮ್ ಶೋನಲ್ಲಿ ವಿಜೇತಳಾಗಿ ಮೈಸೂರು ಆಕಾಶವಾಣಿಗೆ ಭೇಟಿ ನೀಡಿದ್ದೆ. ಅಲ್ಲಿ ನಿಮ್ಮನ್ನೆಲ್ಲ ಕಂಡು ಮನಸ್ಸಿಗೆ ಬಹಳ ಸಂತೋಷವಾಯಿತು. ಹೀಗೆ ಕಾರ್ಯಕ್ರಮ ಮೂಡಿ ಬರಲಿ ಅಂತ ಆಶಿಸ್ತೀನಿ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಕ್ಯಾತ್ಪಾರ್ನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜ್ ಅವರು ಕಳಿಸಿದರೆ, 2 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ಗೇಮ್ ಶೋ ಕಾರ್ಯಕ್ರಮದ ನಿರೂಪಕರಿಗೂ ಕಾರ್ಯಕ್ರಮಕ್ಕೂ ಅಭಿನಂದನೆಗಳು ಅಂತ ಕಳಿಸಿದ್ದಾರೆ. ಗಾಯತ್ರಿ ರಂಗನಾಥ್ ಅವರು, ಗೇಮ್ ಶೋ ಕಾರ್ಯಕ್ರಮ 2 ವರ್ಷ ತುಂಬಿದ್ದಕ್ಕೆ ಶುಭಾಶಯಗಳು. ಇದರಲ್ಲಿ ಬಿತ್ತರವಾದ ಗೇಮ್ ಶೋ ಕಾರ್ಯಕ್ರಮವನ್ನು ಪುನಃ ಆಲಿಸಲು ಅವಕಾಶ ಇದೆಯಾ ಅಂತ ಇವರು ಕೂಡ ಅವರ ಒಂದು ಅದೇ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಕಾಂತರಾಜಮ್ಮ ಅವರು ಕಳಿಸಿರುವಂಥದ್ದು, ಮಾನ್ಯರೇ, ದಿಗ್ವಿಜಯ್ರವರೇ ಹಾಗೂ ತ್ರಿಮೂರ್ತಿಗಳಿಗೆ ನಮಸ್ಕಾರಗಳು ಹಾಗೂ ಗೇಮ್ ಶೋಗೆ 2ನೇ ವರ್ಷದ ಶುಭಾಶಯಗಳು. ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತೀರಾ ಹಾಗೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನ್ನದೊಂದು ಕೋರಿಕೆ ಏನಂದರೆ, ಮ್ಯೂಸಿಕ್ನಲ್ಲಿ ಹಾಡುಗಳನ್ನ ಪ್ರಸಾರ ಮಾಡಲು ಸಾಧ್ಯವಿದ್ದರೆ, ಅಂದರೆ ಆಕಾಶವೇ ಬೀಳಲಿ ಮೇಲೆ ತಮ್ನಂ ತಮ್ನಂ ನನ್ನೀ ಮನಸ್ಸು ಬರೆದೇ ನೀನು ನಿನ್ನ ಹೆಸರು ಬಾಳಿನಲ್ಲೂ ನೀನೇ ಭುವಿಯಲ್ಲೂ ನೀನೇ ಸರ್.

0: ಪೂರ್ಣ ಪ್ರಮಾಣದಲ್ಲಿ ಪ್ರಸಾರಿಸಲು ಸಾಧ್ಯವಾಗುವುದೇ? ಇಂದು ಅಸಂಖ್ಯಾತ ಅಭಿಮಾನಿಗಳು ಕೇಳುಗರ ಕೋರಿಕೆಯಾಗದೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಅವರು ಮಾಡ್ತಾ ಇರುವಂಥ ಮನವಿ ಅಂತ ಕಳಿಸಿದ್ದಾರೆ. ಹಾಗೆ ಯೋಗಾನಂದ ರಂಪುರಿ ಅವರು ಈಗಷ್ಟೇ ಕರೆ ಮಾಡಿ ಮಾತನಾಡಿದ್ರಿಂದ ಅವರ ಒಂದು ಸಂದೇಶವನ್ನು ಓದ್ತಾ ಇಲ್ಲ. ಹೆಚ್ ಎನ್ ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ ಕಳಿಸಿದರೆ, ಶ್ರೋತೃಗಳ ಮನದಾಳದಲ್ಲಿ ಎರಡು ಬೃಹತ್ ಹೆಜ್ಜೆ ಗುರುತು ಮೂಡಿಸಿ ಉತ್ತಮ ಮಾಹಿತಿಯೊಂದಿಗೆ ನಿಮ್ಮ ಜ್ಞಾನ ಭಂಡಾರ ವೃದ್ಧಿಸುತ್ತಿರುವ ನಿಲಯಕ್ಕೆ ಕಾರ್ಯಕ್ರಮ ರೂವಾರಿ ತ್ರಿಮೂರ್ತಿಗಳಿಗೆ ಮನಃಪೂರ್ವಕ ನಮನಗಳು. ನನ್ನದೊಂದು ಮನವಿ, ಗೇಮ್ ಶೋ ಮುಖ್ಯ ಪ್ರಶ್ನೆಯನ್ನು ಕಾರ್ಯಕ್ರಮದ ನಡುವೆ ಕೇಳುವ ಬದಲು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದರೆ ಸೂಕ್ತ ಎನಿಸುತ್ತದೆ. ಮಧ್ಯದಲ್ಲಿ ಮುಖ್ಯ ಪ್ರಶ್ನೆಗೆ ಉತ್ತರ ಹೇಳುವಾಗ ಇತರೆ ಪ್ರಶ್ನೆಗಳಿಗೆ ಉತ್ತರಿಸಲು ಕಷ್ಟವಾಗ್ತಾ ಇದೆ, ಸಾಧ್ಯವಾದರೆ ಇದನ್ನು ಪರಿಗಣಿಸಿ ಅಂತ ಹೆಚ್ ಎನ್ ವಿಶ್ವನಾಥ್ ಅವರು ಕಳಿಸಿದ್ದಾರೆ.
1: ಓಕೆ, ಇನ್ನೂ ಸಂದೇಶಗಳು ಬಹಳಷ್ಟು ಇದಾವೆ,
0: ಬಹಳಷ್ಟಿದೆ.
1: ಸಮಯ ಕೂಡ ಇಲ್ಲ, ಸಮಯದ ಅಭಾವ ಅಂತ ಹೇಳ್ತಾ ಎರಡು ವರ್ಷದ ಸಂಭ್ರಮದಲ್ಲಿ ಇವತ್ತು ಗೇಮ್ ಶೋ ಇದೆ. ನಾವೆಲ್ಲರೂ ಕೂಡ ಕಲಿಸಿದ್ದೀವಿ, ಕಲಿತಾ ಇದ್ದೀವಿ. ನಿಮ್ಮೆಲ್ಲರ ಈ ಒಂದು ಪ್ರೋತ್ಸಾಹ, ಹಾರೈಕೆ, ಕಾರ್ಯಕ್ರಮದ ಮೇಲಿರುವ ಪ್ರೀತಿ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು. ವಿಳಾಸ ನಿಲಯ ನಿರ್ದೇಶಕರು, ಗೇಮ್ ಶೋ ವಿಭಾಗ, ಯಾದವಗಿರಿ, ಆಕಾಶವಾಣಿ ಮೈಸೂರು, ಪಿನ್ ಕೋಡ್ 5200020 ಆಗಿ ಇಮೇಲ್ ಕೂಡ ಮಾಡ್ಬೋದು. replyair@gmail.com ಅಂತ ಹೇಳ್ತಾ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿ ಆಗ್ತೀವೋ ಇಲ್ವೋ ಅಂತ ನೋಡೋಣ. ನಮಸ್ಕಾರ.
2: ಗೇಮ್ ಶೋ ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.
3: ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ KS.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 12:00 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ. ನಂತರ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. 12:15:15 ಈ ಸಮಯದಲ್ಲಿ ಇನ್ನೀಗ ನಮ್ಮ ನಿಲಯದಿಂದ ಈ ಮಧ್ಯಾಹ್ನ ಹಾಗೂ ಸಂಜೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮ ವಿವರಣೆ ನಂತರ 12:35 ದೇವರ ನಾಮ, 12:45 ನಮ್ಮ ಆರೋಗ್ಯ, ಅಕಾಲ ಪ್ರೌಢಾವಸ್ಥೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಅರುಣ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ಅಂಬಿಕಾ ಕೆರಾಮ್ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 1:30 ಹಾಗೂ 5:20 ಸಂದೇಶಾಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನವನ್ನು ಆಲಿಸಲಿದ್ದೀರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, ಪ್ರಸ್ತುತಿ ಕೆಜಿ ನಂದಿನಿ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಡಯಾಬಿಟಿಕ್ ರೆಟಿನೋಪತಿ, ಭಾಗವಹಿಸುತ್ತಾರೆ ಡಾಕ್ಟರ್ ಕೃಷ್ಣ ನಗರ್ದ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಕುವೆಂಪು ನಗರ ಮೈಸೂರು. ಸಂಜೆ 6:50 ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಹೊಳೆನರಸೀಪುರ ತಾಲೂಕಿನ ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಎಂಎಸ್ ನಾಗರಾಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ, ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಎಂ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ

0: ವಹಿಸುತ್ತಾರೆ ಬಿ ದಿಗ್ವಿಜಯ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಹಾರಾಜಪುರಂ ಎಸ್ ರಾಮಚಂದ್ರನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳು ಮೂಡಿಬರಲಿವೆ. 10:00 ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. ಇಂದು ರಾತ್ರಿ 10:30 ಕಾರ್ಯಕ್ರಮ ಸವಿ ನೆನಪು. ಇವಿಷ್ಟು ನಮ್ಮ ನಿಲಯದಿಂದ ಈ ಮಧ್ಯಾಹ್ನ ಹಾಗೂ ಸಂಜೆ ಮೂಡಿಬರಲಿರುವ ಕಾರ್ಯಕ್ರಮಗಳು.
1: ಕಸ್ತೂರಿ ಮಾತ್ರೆ
0: ವಾರಕ್ಕೊಂದು,
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
0: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ,
0: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇನ್ನೀಗ ರಾಜ್ಕುಮಾರ್ ಭಾರತಿಯವರು ಹಾಡಿರುವ ಪುರಂದರದಾಸರ ಕೀರ್ತನೆಯೊಂದನ್ನು ಕೇಳೋಣ. ದೇವಕೀ ನಂದನ ಕಂದ ಮುಕುಂದಾ.

0: ಇದುವರೆಗೆ ರಾಜ್ಕುಮಾರ್ ಭಾರತಿಯವರು ಹಾಡಿದ ಪುರಂದರದಾಸರ ಕೀರ್ತನೆಯನ್ನ ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಕಾಲ ಪ್ರೌಢಾವಸ್ಥೆ, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಅರುಣ್ ಕುಮಾರ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
2: ಕೇಳುಗರೆ, ಇತ್ತೀಚೆಗೆ ನಾವು ಮಕ್ಕಳಲ್ಲಿ ಬೇಗ ಪ್ರೌಢಾವಸ್ಥೆಯ ಲಕ್ಷಣಗಳನ್ನು ಕಾಣ್ತಾ ಇದ್ದೀವಿ. ಯಾಕಾಗಿ ಈ ಲಕ್ಷಣಗಳು ಬೇಗನೆ ಬರ್ತಾ ಇದೆ, ಇದಕ್ಕೆ ಕಾರಣಗಳೇನು, ಚಿಕಿತ್ಸೆ ಏನಿದೆ, ನಾವು ಏನೇನು ಮಾಡಬೇಕಾಗತ್ತೆ ಇದನ್ನು ಮುಂದಕ್ಕೆ ತಳ್ಳೋದಕ್ಕೆ, ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಆದ ಡಾಕ್ಟರ್ ಅರುಣ್ ಅವರು. ಡಾಕ್ಟರ್ ಅರುಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್ ಅರುಣ್ ಅವರೇ, ಮೊದಲೆಲ್ಲ ಆದರೆ 13-14 ವರ್ಷಗಳ ನಂತರ ಒಂದು ಹೆಣ್ಣುಮಗು ಋತುಮತಿ ಆಗೋದು, ಋತುಚಕ್ರ ಆರಂಭ ಆಗೋದು ಇತ್ತು. ಆದರೆ ಈಗ 8-9 ವರ್ಷಕ್ಕೆ ಆ ಮಗು ಋತುಮತಿ ಆಗಿಬಿಡತ್ತೆ. ಅದಕ್ಕೆ ಪಾಪ ಏನೂ ಗೊತ್ತಿರಲ್ಲ, ಹೈಜೀನ್ ಬಗ್ಗೆ ಗೊತ್ತಿರಲ್ಲ, ಯಾವ ವಿಷಯದ ಬಗ್ಗೆನೂ ಗೊತ್ತಿರಲ್ಲ. ಯಾಕೆ ಬೇಗ ಶುರುವಾಗತ್ತೆ ಋತುಚಕ್ರ?
3: ನಮ್ಮ ಮಕ್ಕಳಲ್ಲಿ ಇವಾಗಿರುವಂತಹ ಡೇಟಾ ಪ್ರಕಾರ ನಾರ್ಮಲ್ ಪ್ಯೂಬರ್ಟಿ ಅಂದ್ರೆ ಯೌವನಾವಸ್ಥೆ ಶುರು ಆಗುವಂತ ವಯಸ್ಸೇನಿದೆ, ಹೆಣ್ಣು ಮಕ್ಕಳಲ್ಲಿ ಅದು 8-12 ಅಂತ ಹೇಳ್ತೀವಿ. ಅದೇ ಗಂಡು ಮಕ್ಕಳಲ್ಲಿ 9-14 ಅಂತ ಹೇಳ್ತೀವಿ. ಸೊ ಯಾವಾಗ ಮಗು ಹುಟ್ಟುತ್ತೆ ಆವಾಗಿನಿಂದಲೇ ಈ ಹಾರ್ಮೋನ್ಗಳ ಬದಲಾವಣೆ ಸ್ವಲ್ಪ ಶುರುವಾಗಿರುತ್ತೆ. ಆದ್ರೆ ಮಗುವಿನ ದೈಹಿಕ ಬೆಳವಣಿಗೆ ಪೂರ್ತಿ ಆಗೋವರೆಗೆ, ಅಂದ್ರೆ ಮಗು 8-9 ವರ್ಷ ರೀಚ್ ಆಗೋವರೆಗೂ ಕೂಡ ಈ ಹಾರ್ಮೋನ್ಗಳು ಏನಿರುತ್ತೆ ಶರೀರದಲ್ಲಿ ಅದನ್ನ ಹೋಲ್ಡ್ ಮಾಡಿ ಇಡಲಾಗತ್ತೆ, ಅದಕ್ಕೆ ತಡೆ ಹಿಡಿಯಲಾಗಿರುತ್ತೆ. ಯಾವಾಗ ಮಗು ಒಂದು 9-10 ಆಗುತ್ತೆ, ಈಗ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಮತ್ತೆ ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಈ ಪೊಟೆನ್ಷಿಯಲ್ ಅಟೈನ್ ಆಗಬೇಕು ಅಂತಂದ್ರೆ ಈ ಹಾರ್ಮೋನ್ಗಳು ರಿಯಾಕ್ಟಿವೇಟ್ ಆಗುತ್ತೆ ಮತ್ತೆ ಅದು ಕೆಲಸ ಮಾಡಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ಈ ಸಮಯದಲ್ಲಿ ಏನಾಗುತ್ತೆ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂದ್ರೆ ಗಂಡು ಮಕ್ಕಳಲ್ಲಿ ಮತ್ತೆ ಹೆಣ್ಣು ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಾದ್ರೆ ಶರೀರ ಬೆಳವಣಿಗೆ ಆಗ್ತಾ ಹೋಗುವಂಥದ್ದು, ಮಾಂಸಖಂಡಗಳು ಬೆಳವಣಿಗೆ ಆಗ್ತಾ ಹೋಗುವಂಥದ್ದು, ಅವರ ಧ್ವನಿ ಬದಲಾವಣೆ ಆಗ್ತಾ ಹೋಗುವಂಥದ್ದು, ಗುಪ್ತಾಂಗಗಳಲ್ಲಿ ಕಂಕ್ಲಗಳಲ್ಲಿ ಕೂದಲು ಬರಕ್ಕೆ ಶುರುವಾಗುವಂಥದ್ದು, ಮುಖದಲ್ಲಿ ಮೀಸೆಗಡ್ಡ ಶುರುವಾಗುವಂಥದ್ದು, ಇದೆಲ್ಲ ಲಕ್ಷಣಗಳು ಶುರು ಆಗುತ್ತೆ. ಅದೇ ಹೆಣ್ಣು ಮಗುವಲ್ಲಿ ಅಂದ್ರೆ 8 ಆದ್ಮೇಲೆ ಹೆಣ್ಣು ಮಗುವಲ್ಲಿ ಎದೆಯ ಒಬ್ಬುವಿಕೆ ಅಂದ್ರೆ ಎದೆ ಬೆಳವಣಿಗೆ ಶುರು ಆಗುತ್ತೆ, ಸ್ತನಗಳ ಬೆಳವಣಿಗೆ ಶುರು ಆಗುತ್ತೆ, ಗುಪ್ತಾಂಗಗಳಲ್ಲಿ ಕೂದಲುಗಳು ಶುರು ಆಗುತ್ತೆ, ಮಗುವಿನ ಎತ್ತರ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ಶುರುವಾಗಿ ಒಂದು 2-2.5 ವರ್ಷದಲ್ಲಿ ಮಗುವಿಗೆ ಮೊದಲ ಋತುಚಕ್ರ ಶುರು ಆಗುತ್ತೆ, ಅದನ್ನ ನಾವು ಮೆನಾರ್ಕೆ ಆಗಿದ್ದು ಅಥವಾ ಮೈ ನಿರ್ದಿದ್ದು ಮಗು ಅಂತ ಕರಿತೀವಿ. ಸೊ ಹಾಗಾಗಿ ಈ ಎಲ್ಲ ಪ್ರೋಸೆಸ್ಸು ಒಂದು ಸ್ಪೆಸಿಫಿಕ್ ಟೈಮ್ ಪೀರಿಯಡ್, ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ

0: ಆಗಿ ಮಾಡ್ತಾರೆ. ಸೊ ಎಲ್ಲ ಮೈಲ್ ಸ್ಟೋನ್ಸ್ ಫಾಸ್ಟ್ ಆದಂಗೆ ಇವಾಗಿನ ಈಗ ಟೈಮ್ ವಿತ್ ಎವಲ್ಯೂಷನ್ ಅನ್ನೋ ತರ ಹೋಗ್ತಾ ಹೋಗ್ತಾ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಸ್ವಲ್ಪ ಬೇಗ ಆಗಲಿಕ್ಕೆ ಶುರು ಆಗಿದೆ. ಸೊ 10 ವರ್ಷ 11 ವರ್ಷ ನಾರ್ಮಲ್ ಏಜ್ ಗ್ರೂಪ್ ಅಂತ ತಗೋತೀವಿ. ಆದರೆ ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ, 8 ವರ್ಷಕ್ಕೆ ಮುಂಚೆನೆ ಮಗು ಇನ್ನೂ 8.5 ವರ್ಷ ಆಗಿರುತ್ತೆ, 9 ವರ್ಷ ಆಗಿರುತ್ತೆ. ಅಂದರೆ ಮಗು ಒಂದು 3ನೇ ಕ್ಲಾಸು 4ನೇ ಕ್ಲಾಸು ಇರುತ್ತೆ, ಆ ಮಗುವಿಗೆ ಋತುಚಕ್ರ ಶುರು ಆಗ್ಬಿಡುತ್ತೆ. ಸೊ ಹಾಗಾದಾಗ ಏನಂತೀವಿ ನಾವು ಅದನ್ನು ಅಕಾಲಿಕ ಪ್ರೌಢಾವಸ್ಥೆ ಅಂದರೆ ಪ್ರಿಕಾಷಸ್ ಪ್ಯೂಬರ್ಟಿ ಅಂತ ಕರಿತೀವಿ. ಸೊ ಆವಾಗ ತೊಂದರೆಗಳಾಗುತ್ತೆ. ಸೊ ಈ ಅಕಾಲಿಕ ಪ್ರೌಢಾವಸ್ಥೆಗೆ ನೀವು ಕೇಳಿದಾಗೆ ಕಾರಣಗಳೇನು ಅಂತ ಹುಡುಕ್ತಾ ಹೋದ್ರೆ, ಈಗ ಒಂದು ಮಗು 8 ವರ್ಷಕ್ಕೋ 8.5 ವರ್ಷಕ್ಕೋ ಆ ಮಗುವಿಗೆ ಋತುಚಕ್ರ ಶುರು ಆಯಿತು, ಅದರಲ್ಲೂ ಹೆಣ್ಣು ಮಗುವಿಗೆ ಅಂತಂದರೆ, ಒಂದು ಸ್ಪೆಕ್ಟ್ರಮಲ್ಲಿ ಏನು ಬರುತ್ತೆ ಅಂತಂದರೆ, ಕೆಲವೊಂದು ಮಕ್ಕಳಿಗೆ ಬ್ರೈನ್ ಟ್ಯೂಮರ್ಸ್ ಇರುತ್ತೆ, ಬ್ರೈನಲ್ಲಿ ಏನೋ ಲೀಜನ್ ಇರುತ್ತೆ, ಗೆಡ್ಡೆಗಳಿರುತ್ತೆ, ಆ ಥರ ಮಕ್ಕಳು ಈ ಥರ ಪ್ರೆಸೆಂಟ್ ಆಗೋದು ಇರುತ್ತೆ. ಆದರೆ ಬಹುತೇಕ ಮಕ್ಕಳು ಅಂದರೆ 80-90% ಮಕ್ಕಳಲ್ಲಿ ನಮಗೆ ಕಾರಣ ಏನು ಅಂತಲೇ ಗೊತ್ತಿರಲ್ಲ, ಅದನ್ನು ಈಡಿಯೋಪತಿಕ್ ಅಂತ ಕರಿತೀವಿ. ಸೊ ಮುಂಚೆ ಈ ಈಡಿಯೋಪತಿಕ್ ಅನ್ನುವಂಥ ಎಂಟಿಟಿ ಏನಿತ್ತು ತುಂಬ ಕಮ್ಮಿ ಇತ್ತು. ಮುಂಚೆ ಯಾರನ್ನೂ ನಾವು ನೋಡ್ತಿರಲಿಲ್ಲ, ತುಂಬ ಕಮ್ಮಿ ಇತ್ತು. ಅಯ್ಯೋ ಸರ್ ತುಂಬ ಬೇಗ ಋತುಮತಿ ಆಯ್ದು ಅಂತಂದರೆ ಓ ಬೇರೆ ಏನೋ ತೊಂದರೆ ಇರ್ಬೋದು ಅಂತ ನಾವು ಹುಡುಕಾಡ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇಗ ಋತುಮತಿ ಆಯ್ದು ಅಂತಂದರೆ ಅದು ಬಹಳ ಕಾಮನ್ ಆಗಿಬಿಟ್ಟಿದೆ. ಸೊ ಇದರಿಂದ ಇರುವಂಥ ಕಾರಣಗಳೇನು ಅಂತ ಹುಡುಕ್ತಾ ಹೋದರೆ ಮುಂಚಿನದಕ್ಕೂ ಅಂದರೆ 15-20 ವರ್ಷ ಮುಂಚೆ ಮತ್ತು ಇವಾಗ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕೋವಿಡ್ ಬಂದ ನಂತರ ಏನಾಗಿದೆ ಅಂತಂದರೆ ಮಕ್ಕಳ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಈಗ ಮಕ್ಕಳು ಎಲ್ರಿಗೂ ಗೊತ್ತಾಯಿತು ನಾವು ಶಾಲೆಗೆ ಹೋಗಿ ಕಲಿಬೇಕು ಅಂತೇನಿಲ್ಲ, ಮನೇಲಿ ಕೂತು ಕಲಿಬೋದು. ಮಕ್ಕಳು ಒಂದೇ ಕಡೆ ಕೂತಿರ್ತಾರೆ, ಮನೆಯಿಂದ ಆಚೆ ಹೋಗ್ದೂ ಕೂಡ ಅವರಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಅವರು ಫೋನಲ್ಲೇ ನೋಡ್ತಾರೆ, ಫೋನಲ್ಲೇ ಆಟ ಆಡ್ತಾರೆ, ಮೂವೀಸ್ ನೋಡ್ತಾರೆ. ಸೊ ಮಕ್ಕಳು ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗಿದೆ, ಮತ್ತು ಮಕ್ಕಳು ತಿನ್ನುವಂಥ ಊಟದಲ್ಲಿ ಬದಲಾವಣೆ ಆಗಿದೆ, ಜಂಕ್ ಫುಡ್ಸ್ ಇರುತ್ತೆ, ಪ್ರೊಸೆಸ್ ಫುಡ್ಸ್ ಇರುತ್ತೆ, ಸೊ ಅದನ್ನೆಲ್ಲ ತಿಂತಾ ಇದ್ದಾರೆ. ಸೊ ಹಾಗಾಗದೇನಾಗುತ್ತೆ, ಶರೀರದಲ್ಲಿ ಹೋಗಿ ಮಕ್ಕಳದು ಒಂದು ಹಾರ್ಮೋನ್ ವ್ಯವಸ್ಥೆ ಏನಿರುತ್ತೆ ಅದು ಬಿಗಡಾಯಿಸುತ್ತೆ, ಜೊತೆಗೆ ಮಕ್ಕಳಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಒಬೆಸಿಟಿ ಅಂದರೆ ಸ್ಥೂಲಕಾಯ ಶುರು ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಪ್ರಿಕಾಷನ್ಸ್ ಪ್ಯೂಬರ್ಟಿ ಅಂದರೆ ಅಕಾಲಿಕ ಪ್ರೌಢಾವಸ್ಥೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಬರುತ್ತಿರುವಂಥ ವಿಚಾರ ಏನಂತಂದರೆ, ನಮ್ಮ ಜೀವನ ಶೈಲಿಯಲ್ಲಿ ಪ್ಲಾಸ್ಟಿಕ್ ಏನಾಗಿದೆ ಅದೊಂದು ಅವಿಭಾಜ್ಯ ಹಂಗಾಗ್ಬಿಟ್ಟಿದೆ. ನಾವು ಮುಂಚೆ ನೋಡಿದ್ರೆ ನೀರನ್ನ ತುಂಬಿಸಿಡೋಕ್ಕಾಗ್ಬೋದು, ಊಟ ತುಂಬಿಸಿಡೋಕ್ಕಾಗ್ಬೋದು, ಊಟ ತೊಗೊಂಡು ಹೋಗೋಕ್ಕಾಗ್ಬೋದು, ಎಲ್ಲದಕ್ಕೂ ತಾಮ್ರದ ಇರ್ತಿತ್ತು ಅಥವಾ ಸ್ಟೀಲ್ದು
1: ಇರ್ತಿತ್ತು.
0: ಆದರೆ ಇವಾಗ ಕುಡಿಯೋ ನೀರಿನ ಬಾಟ್ಲಿಂದ ಹಿಡಿದು ಪ್ರತಿಯೊಂದು ಕೂಡ ಪ್ಲಾಸ್ಟಿಕ್ಕಲ್ಲೇ ಬರುತ್ತೆ. ಈ ಪ್ಲಾಸ್ಟಿಕ್ ಏನಿರುತ್ತೆ ಅದರಲ್ಲಿ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಟ್ಯಾಲೆಟ್ಸ್ BPA ಅಂತ ಕರಿತೀವಿ. ಸೊ ಈ ಎಲ್ಲ ಕೆಮಿಕಲ್ಸ್ ಏನಾಗುತ್ತೆ, ನಿಧಾನಕ್ಕೆ ಬಾಡಿ ಒಳಗಡೆ ಇಂಟ್ರೊಡ್ಯೂಸ್ ಆದಾಗೇ ಅದು ಹೋಗಿ ಅದು ಹಾರ್ಮೋನ್ ಥರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಹಾರ್ಮೋನ್ ಮಿಮಿಕರ್ ಅಂತ ಕರಿತೀವಿ ನಾವು ಅದನ್ನು. ಅದೇನು ಮಾಡುತ್ತೆ, ಹಾರ್ಮೋನ್ ಥರ ಕೆಲಸ ಮಾಡಿ ಮಕ್ಕಳಲ್ಲಿ ಪ್ಯೂಬರ್ಟಿನ ಇಂಡ್ಯೂಸ್ ಮಾಡ್ತಿರುತ್ತೆ, ಬ್ರೈನ್ ವೆಯ್ಟ್ ಮಾಡ್ತಿರುತ್ತೆ, ಮಗುಗೆ 8 ವರ್ಷ ಆಗಲಿ, 9 ವರ್ಷ ಆಗಲಿ, 10 ವರ್ಷ ಆಗಲಿ, ಓ ಇವಾಗ ನಾನು ಶುರು ಮಾಡ್ತೀನಿ, ಮಗುಗೆ ಇವಾಗ ಪ್ರೌಢಾವಸ್ಥೆ ವಿಚಾರಗಳು ಬರಬೇಕು ಅಂತ. ಆದರೆ ಆಚೆಯಿಂದ ಬಂದಿರೋ ಕೆಮಿಕಲ್ಸ್ ಅದನ್ನೆಲ್ಲ ಕೇಳಲ್ಲ, ಅದು ಹೋಗುತ್ತೆ, ತಕ್ಷಣ ಬಾಡಿನ ಸ್ಟಿಮ್ಯುಲೇಟ್ ಮಾಡುತ್ತೆ, ಮಕ್ಕಳೇನಾಗುತ್ತೆ ಪ್ರೌಢಾವಸ್ಥೆ ಫೀಚರ್ಸು ತುಂಬ ಬೇಗ ಅಂದರೆ 8 ವರ್ಷಕ್ಕೋ 8.5 ವರ್ಷಕ್ಕೋ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗಿರುವಂಥ ಮಕ್ಕಳ ಲೈಫ್ ಸ್ಟೈಲ್ ಜೀವನ ಶೈಲಿ ಏನಾಗಿದೆ ಅದು ಬದಲಾಗಿದೆ, ಮತ್ತು ನಾವು ಉಪಯೋಗಿಸ್ತಿರುವಂಥ ಊಟಗಳಾಗಿರ್ಬೋದು, ಮತ್ತು ನಮ್ಮ ಜೀವನ ಶೈಲಿ ಏನಿದೆ ಅದೆಲ್ಲದರಿಂದ ಕೂಡ ಮಕ್ಕಳಲ್ಲಿ ಅಕಾಲಿಕ ಪ್ರೌಢಾವಸ್ಥೆಯ ಈ ಪ್ರಮಾಣ ಏನಾಗಿದೆ ಜಾಸ್ತಿ ಆಗಿದೆ.
1: ಜಂಕ್ ಫುಡ್ಡಲ್ಲಿ ಅಂದರೆ ಈ ಗೋಬಿ ಮಂಚೂರಿ ಇರ್ಬೋದು, ಆ ಥರ ಬೇರೆ ಬೇರೆ ಜಂಕ್ ಫುಡ್ಡಲ್ಲಿ ಆಹಾರ ಪದಾರ್ಥಗಳಲ್ಲಿ ಹೊರಗಡೆ ಸಿಗುವಂಥ ಆಹಾರ ಪದಾರ್ಥಗಳಲ್ಲಿ ಬಳಸುವಂಥ ಕೆಮಿಕಲ್ಸ್ ಅದರಿಂದನೂ ನಮಗೆ ಅಕಾಲ ಪ್ರೌಢಾವಸ್ಥೆ ಉಂಟಾಗಬಹುದು.
0: ಖಂಡಿತ, ಯಾಕಂದರೆ ನಮ್ಮ ಶರೀರದಲ್ಲಿ ಹಾರ್ಮೋನ್ಸ್ ಅಂತ ಕರಿತೀವಿ. ಹಾರ್ಮೋನ್ ಅಂದರೆ ಇಂಗ್ಲೀಷ್ ಪದದ ಅರ್ಥ ಹಾರ್ಮನಿ ಅಂತಂದರೆ ಎಲ್ಲವನ್ನು ಬ್ಯಾಲೆನ್ಸ್ನಲ್ಲಿ ಇಡುವಂಥದ್ದು ಅಂತ. ಸೊ ಯಾವಾಗ ಎಲ್ಲ ಹಾರ್ಮೋನ್ಗಳೇನಿರುತ್ತೆ ತುಂಬ ಸೆನ್ಸಿಟಿವ್, ಆ ಸಂವೇದನಾಶೀಲ ಕೆಮಿಕಲ್ಸ್ ಅಂತ ಕರಿಬೋದು. ಸೊ ಯಾವಾಗ ನಾವು ಆಚೆಯಿಂದ ಯಾವುದೋ ಕೆಮಿಕಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಆ ಹಾರ್ಮೋನ್ಸ್ಗಳನ್ನ ಹಾರ್ಮನಿಯಲ್ಲಿ ಡೆಫಿನೆಟ್ಲಿ ಮೇಲೆ ಕೆಳಗಡೆ ಆಗಬಹುದು, ಅದರಿಂದ ಮಕ್ಕಳು ಅಕಾಲಿಕ ಪ್ರೌಢಾವಸ್ಥೆಗೆ ತುತ್ತಾಗ್ಬೋದು.
1: ಜೊತೆಗೆ ಈ ಸ್ಕ್ರೀನ್ ಟೈಮು ತುಂಬ ಕಾರಣ ಆಗತ್ತೆ ಅಂತ ಅನ್ಕೊಳ್ತೀನಿ. ಸ್ಕ್ರೀನ್ ಟೈಮಿಂದನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ತುಂಬ ಆಕ್ಟಿವ್ ಆಗಿರೋದ್ರಿಂದನು ಅವ್ರಿಗೆ ಬೇಗ ಹಾರ್ಮೋನ್ಸ್ ರಿಲೀಸ್ ಆಗಿ ಅವರು ಪ್ರೌಢಾವಸ್ಥೆಯನ್ನು ಬೇಗ ತಲುಪಬಹುದು ಅಂತ.
0: ಹೌದು, ಸ್ಕ್ರೀನ್ ಟೈಮಿಂದ ಏನಾಗುತ್ತೆ ಅಂತಂದರೆ, ಸ್ಕ್ರೀನ್ ಟೈಮ್ ಡೈರೆಕ್ಟಾಗಿ ಈಗ ಜಾಸ್ತಿ ಹೊತ್ತು ಫೋನ್ ನೋಡಿದ್ರು ಅದಕ್ಕೆ ಅಕಾಲಿಕ ಪ್ರೌಢಾವಸ್ಥೆ ಆಯಿತು ಅಂತ ಇಲ್ಲ ಅಂದರೂ, ಪರೋಕ್ಷವಾಗಿ ಬಹಳಷ್ಟು ಎಫೆಕ್ಟ್ಸ್ ಇದ್ರ ಮೇಲಿದೆ. ಈಗ ಮಕ್ಕಳು ಸ್ಕ್ರೀನಲ್ಲೇ ತುಂಬ ಇರ್ತಾರೆ ಅಂತಂದರೆ, ಒಂದು ಅವ್ರ ಆಟದ ಸಮಯ ಕಮ್ಮಿ ಆಯಿತು, ಆಟದ ಸಮಯ ಕಮ್ಮಿ ಆಯಿತು ಅಂತಂದರೆ ಮಕ್ಕಳಲ್ಲಿ ಕ್ಯಾಲ್ರಿ ಬರ್ನ್ ಆಗಲ್ಲ. ನಾವೆಲ್ಲ ಮುಂಚೆ ಅಂದರೆ ಶನಿವಾರ ಭಾನುವಾರ ಅಂದರೆ 10-12 ಗಂಟೆ ಆಟ ಆಡ್ತಿದ್ವಿ, ಪ್ರತಿದಿನ 3-4 ಗಂಟೆ ಮಕ್ಕಳು ಆಚೆ ಹೋಗೋರು ಆಟ ಆಡೋರು. ಇವಾಗಿನ ಕರಿಕ್ಯುಲಮ್ ಇರ್ಬೋದು, ಮಕ್ಕಳು ತುಂಬ ಓದೋದಿರುತ್ತೆ, ಮತ್ತು ಫೋನಲ್ಲೇ ಮುಳುಗಿರ್ತಾರೆ ತುಂಬ ಮಕ್ಕಳು. ಸೊ ಅವಾಗೇನಾಗುತ್ತೆ, ಮಕ್ಕಳು ಆಟ ಆಡಲಿಕ್ಕೆ ಅವರಿಗೆ ಟೈಮ್ ಸಿಗಲ್ಲ. ಎರಡನೇದು ಸ್ಕ್ರೀನ್ ಟೈಮಿಂದ ಏನಾಗುತ್ತೆ, ಮಕ್ಕಳ ನಿದ್ರಾವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ಯಾವಾಗಲೂ ಮಲಗೋದು, ಯಾವಾಗಲೂ ಎದ್ದೇಳೋದು. ಈಗ ನಾವು ಯಾವಾಗಲೂ ಹಾರ್ಮೋನ್ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಯಾವಾಗಲೂ ಬೆಳಿಗ್ಗೆ ಹೊತ್ತು 8-9 ಗಂಟೆ ಮಧ್ಯೆ ಮಾಡಿಸಪ್ಪ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲ ಹಾರ್ಮೋನ್ಗಳು ಚೆನ್ನಾಗಿ ರಿಲೀಸ್ ಆಗುವಂಥದ್ದು ನಾವು ಮಲಗಿದ್ದಾಗ.

0: ಅದರಲ್ಲೂ ಬೆಳಗಿನ ಜಾವದಲ್ಲಿ. ಸೊ ಹಾಗಾಗಿ ನಮ್ಮ ಸ್ಲೀಪ್ ವೇಕ್ ಸೈಕಲ್ ಏನಿದೆ ಅದು ಡಿಸ್ಟರ್ಬ್ ಆಗಬಾರ್ದು ಯಾವಾಗ್ಲೂ. ಅದು ಡಿಸ್ಟರ್ಬ್ ಆಯಿತು ಅಂತಂದರೆ ಡೆಫಿನೆಟ್ಲಿ ಅದು ಇಂಡೈರೆಕ್ಟ್ ಆಗಿ ಮಕ್ಕಳ ಪ್ಯುಬರ್ಟಿ ಚೇಂಜಸ್ ಮೇಲೂ ಕೂಡ ಅಫೆಕ್ಟ್ ಮಾಡಬಹುದು.
1: ಈ ಅಕಾಲ ಪ್ರೌಢಾವಸ್ಥೆ ಯಾವಾಗ ಆ ಮಗುವಿಗೆ ಸಮಸ್ಯೆ ಆಗುತ್ತೆ?
0: ಅಕಾಲಿಕ ಪ್ರೌಢಾವಸ್ಥೆ ಈಗ ಒಂದು ನಾವು ಹೇಳಿದ್ವಿ ಮಗುವಿನಲ್ಲಿ ಫಿಸಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ಅಂದರೆ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಮಗು, ಹೆಣ್ಮಗು, ಅದರಲ್ಲಿ ಮಗುವಿಗೆ ಸ್ತನಗಳ ಬೆಳವಣಿಗೆ ಆಗ್ತಿದೆ, ಮಗುವಿಗೆ ಋತುಚಕ್ರ ಶುರುವಾಗಿದೆ. ಅಂದರೆ ಅದು ಮಾನಸಿಕವಾಗಿ ಆ ಮಗುವಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಎಲ್ಲರೂ ಏನೋ ಒಂಥರ ನೋಡ್ತಿದ್ದಾರೆ ಅಂತ ಅನಿಸುತ್ತೆ. ಮಗುವಿಗಿಂತ ಹೆಚ್ಚಾಗಿ ತಂದೆ ತಾಯಂದರಿಗೆ ತುಂಬ ಜಾಸ್ತಿ ತೊಂದರೆ ಆಗಿ ಪರಿಣಮಿಸುತ್ತೆ. ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ, ಏನಪ್ಪ ಇನ್ನೂ ಚಿಕ್ಕ ಮಗು ನಂದು. ಅಂದರೆ ನಮ್ಮಲ್ಲಿ ಒಂದು ಏನು ವಿಚಾರ ಅಂತಂದರೆ ಮಗು ಋತುಮತಿ ಆದಲು ಅಂತಂದರೆ ಅವಳಲ್ಲಿ ದೈಹಿಕ ಬದಲಾವಣೆಗಳಿದೆ, ಮಾನಸಿಕ ಬದಲಾವಣೆ ಆಗಿದೆ, ಮಗು ದೊಡ್ಡವಳು ಅಂತ ಅರ್ಥ. ಆದರೆ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಮಗುವಿನಲ್ಲೇ ಈ ಥರ ತೊಂದರೆಗಳು ಶುರು ಆಯಿತು ಅಂತಂದಾಗ ಮಗು ಮತ್ತು ತಂದೆ ತಾಯಿ ಇಬ್ಬರೂ ಮಾನಸಿಕವಾಗಿ ಕುಗ್ಗೋಗ್ತಾರೆ. ಇದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ಮಗುವಿನ ಎತ್ತರದಲ್ಲಿ ಕಮ್ಮಿ ಆಗುತ್ತೆ. ಅಂದರೆ ನಾವೇನು ಹೇಳ್ತೀವಿ ಅಂತಂದರೆ ಮಗು ಒಂದು 10ರಿಂದ 11 ವರ್ಷ ಋತುಮತಿ ಆಗೋವರೆಗೂ ಒಂದು ಹೈಟ್ಗೇನಿರುತ್ತೆ. ಅಂದರೆ ಮಿನಿಮಮ್ 5ರಿಂದ 6 ಸೆಂಟಿಮೀಟ್ರ್ ಒಂದು ವರ್ಷಕ್ಕೆ ಹೈಟ್ಗೇನಿರುತ್ತೆ ಅಂತ. ಸೊ 10 ವರ್ಷ ಋತುಮತಿ ಆಗುವಂಥ ಪ್ರೊಸೆಸ್ಸಲ್ಲಿ 3 ವರ್ಷದಲ್ಲಿ ತುಂಬ ಚೆನ್ನಾಗಿ ಒಂದು 25ರಿಂದ 26 ಸೆಂಟಿಮೀಟ್ರ್ ಹೈಟ್ಗೇನ್ ಆಗುತ್ತೆ. ಆದರೆ ಈ ಮಕ್ಕಳು ಏನು ಋತುಮತಿ ಬೇಗ ಆದಲು, ಅಂದರೆ 10 ವರ್ಷಕ್ಕೆ ಆಗಬೇಕಿರೋಳು 8 ವರ್ಷಕ್ಕೆ ಆಯಿತು ಅಂತಂದರೆ ಆ 2 ವರ್ಷ ಏನು ಮಗು ಬೆಳಿಬೇಕಿತ್ತು ಆ ಹೈಟ್ ಕಮ್ಮಿ ಆಗುತ್ತೆ. ಹಾಗಾಗಿ ಫೈನಲ್ ಅಡಲ್ಟ್ ಹೈಟ್, ಅಂದರೆ ಆ ಮಗು ದೊಡ್ಡವಳಾದ್ಮೇಲೆ ಏನು ಎತ್ತರ ಬರಬೇಕಿತ್ತು ಅದು ಕಮ್ಮಿ ಆಗುತ್ತೆ. ಅವಳ ಜೀವನ ಪರ್ಯಂತ ಅದು ನಾನು ಕುಳ್ಳಕ್ಕಿದ್ದೀನಿ ಅನ್ನುವಂಥ ಒಂದು ಮಾನಸಿಕ ತೊಂದರೆ ಕೂಡ ಅವಳನ್ನ ಕಾಡ್ತಾ ಇರುತ್ತೆ.
1: ಹೆಣ್ಣು ಮಕ್ಕಳಿಗೆ ಅಂದರೆ ಋತುಚಕ್ರ ಆರಂಭ ಆಗುತ್ತೆ, ಆದರೆ ಈ ಗಂಡು ಮಕ್ಕಳಲ್ಲಿ ಪ್ರೌಢಾವಸ್ಥೆ ಬೇಗ ಬಂದರೆ ಅವ್ರಿಗೆ ಯಾವ್ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
0: ಗಂಡು ಮಕ್ಕಳಲ್ಲಿ ಅವರ ವಾಯ್ಸಲ್ಲಿ ಗಡಸುತನ, ಅಂದರೆ ಶಬ್ದ ಸ್ವಲ್ಪ ಕರ್ಕಶ ಆಗ್ತಾ ಹೋಗುತ್ತೆ, ಶರೀರದಲ್ಲಿ ಬೆಳವಣಿಗೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳ ಗುಪ್ತಾಂಗಗಳಲ್ಲಿ ಬೆಳವಣಿಗೆ ಆಗುತ್ತೆ ಮತ್ತು ಕೂದಲುಗಳು ಬೆಳೆಯೋಕ್ಕೆ ಶುರು ಆಗುತ್ತೆ. ನಮ್ಮಲ್ಲಿ ತಂದೆ ತಾಯಿದ್ರು ಕರ್ಕೊಂಬರೋದು ಯಾವಾಗಲೂ ಇದೇ ಕಾರಣಕ್ಕೆ, ಸರ್ ಮಗುವಿನಲ್ಲಿ ಗುಪ್ತಾಂಗಗಳಲ್ಲಿ ಕೂದಲು ಬರ್ತಾ ಇದೆ, ಅದರದ್ದು ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ರಿಷಣಗಳು ದೊಡ್ಡದಾಗ್ತಾ ಹೋಗ್ತಾ ಇದೆ ಅಂತ. ಸೊ ಈ ಥರ ಲಕ್ಷಣಗಳು ಏನಾದರೂ ಬಂತು, ಅದರಲ್ಲೂ ಗಂಡು ಮಕ್ಕಳಲ್ಲಿ ಅಕಾಲಿಕ ಪ್ರೌಢಾವಸ್ಥೆ ಬಂತು ಅಂತಂದರೆ ಯಾವಾಗಲೂ ಕೂಡ ನಾವು ಏನಾದರೂ ತೊಂದರೆ ಇದೆ ಅನ್ನೋದನ್ನು ಹುಡುಕಲೇಬೇಕಾಗುತ್ತೆ. ಸೊ ಹೆಚ್ಚಿನ ಮಕ್ಕಳು, ಗಂಡು ಮಕ್ಕಳು ಯಾರು ಅಕಾಲಿಕ ಪ್ರೌಢಾವಸ್ಥೆ ಜೊತೆ ಬರ್ತಾರೆ ಅವರಲ್ಲಿ ಒಂದಿಲ್ಲ ಒಂದು ತೊಂದರೆ, ಅಂದರೆ ಬ್ರೈನಲ್ಲಿ ಏನೋ ಗೆಡ್ಡೆನೋ ಮತ್ತೆ ಇನ್ನೊಂದು ತೊಂದರೆನೋ ಯಾವಾಗಲೂ ಕಂಡು ಬಂದೇ ಬರುತ್ತೆ.
1: ಏನಾದರೂ ಚಿಕಿತ್ಸೆ ಇದೆಯಾ ಈ ಅಕಾಲ ಪ್ರೌಢಾವಸ್ಥೆಯನ್ನು 10-11 ಅಂತ ನೀವು ಇವಾಗ ಏನು ಒಂದು ಗಡುವು ಹೇಳಿದ್ರಿ, ಅಲ್ಲಿಗೆ ತಳ್ಳೋದಕ್ಕೆ ನಾವು ಏನು ಮಾಡಬಹುದು? ಚಿಕಿತ್ಸೆ ಇದೆಯಾ? ವೈದ್ಯರಾಗಿ ನೀವು ಚಿಕಿತ್ಸೆ ಮಾಡಬೇಕಾದ್ದು, ಹಾಗೆ ಪೋಷಕರಾಗಿ ನಾವುಗಳು ಏನು ಮಾಡಬೇಕಾಗತ್ತೆ?
0: ಒಂದು ನಮ್ಮ ವೈದ್ಯಕೀಯ ಇದರಲ್ಲಿ ಬಂದಾಗ ನಾವು ಮಕ್ಕಳನ್ನು ನೋಡ್ತೀವಿ ಏನು ತೊಂದರೆ ಇದೆ ಅಂತ. ನಾನು ಹೇಳ್ದಂಗೆ ಕೆಲವೊಂದು ಮಕ್ಕಳಿಗೆ ಬ್ರೈನಲ್ಲಿ ಗೆಡ್ಡೆನೋ ಅಥವಾ ಬೇರೆ ಇನ್ನೊಂದು ತೊಂದರೆನೋ, ಪ್ರೆಜರ್ಸ್ ಜಾಸ್ತಿ ಇರೋದು ಅಂತ ಇತ್ತು ಅಂತಂದರೆ ಅದಕ್ಕೆ ತಕ್ಕನಾದಂಥ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಕೆಲವೊಂದು ಮಕ್ಕಳು ಈಗ ಇಡಿಯೋಪತಿಕ್ ಅಂತ ಹೇಳಿದ್ವಿ, ಕಾರಣ ಏನು ಅಂತ ಗೊತ್ತಿರಲ್ಲ, ಏನೋ ಕಾರಣಕ್ಕೆ ಮಗುವಿಗೆ ಬೇಗ ಋತುಚಕ್ರ ಶುರು ಆಗಿರುತ್ತೆ, ನಾವು ಕಾರಣಗಳನ್ನೆಲ್ಲ ಹುಡುಕಿದಾಗ ಏನೂ ಸಿಗೋದಿಲ್ಲ ನಮಗೆ. ಆ ಮಕ್ಕಳಲ್ಲಿ ನಾವೇನು ಮಾಡ್ಬೋದು ಅಂದರೆ ಕೆಲವೊಂದು ಇಂಜೆಕ್ಷನ್ಸ್ ಬರುತ್ತೆ. ಈಗ ಮಗುಗೆ 8.5 ವರ್ಷಕ್ಕೆ ಇದೆಲ್ಲ ಶುರು ಆಗಿರುತ್ತೆ, ಅಕಾಲಿಕ ಪ್ರೌಢಾವಸ್ಥೆ ಲಕ್ಷಣಗಳೆಲ್ಲ ಬರ್ತಾ ಇರುತ್ತೆ. ಆ ಮಕ್ಕಳಿಗೆ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಒಂದು ಇಂಜೆಕ್ಷನ್ ಬರುತ್ತೆ, ಆ ಇಂಜೆಕ್ಷನ್ ಕೊಟ್ಟು 11ರಿಂದ 12 ವರ್ಷದವರೆಗೂ ಕೂಡ ಈ ಪ್ರೌಢಾವಸ್ಥೆಯನ್ನು ಮುಂದೂಡ್ಬೋದು. ಯಾವಾಗ ಮಗು 11-12 ವರ್ಷ ರೀಚ್ ಆಗ್ತಾಳೆ ಆ ಇಂಜೆಕ್ಷನ್ಸ್ನ ನಾವು ಸ್ಟಾಪ್ ಮಾಡಿ ವಿತಿನ್ ಒಂದು 6 ತಿಂಗಳಿಂದ ವರ್ಷದ ಒಳಗಡೆ ಮಗುವಿಗೆ ಮತ್ತೆ ಋತುಚಕ್ರ ವಾಪಸ್ ಬರುತ್ತೆ.
1: ಅಂದರೆ ಆ ಲಕ್ಷಣಗಳನ್ನು, ಅಂದರೆ ಎದೆ ಭಾಗ ದೊಡ್ಡದಾಗೋದು, ಅವಾಗ ಅವಾಗ ನೋಡಿ ಪೋಷಕರು ಕರ್ಕೊಂಡು ಬರ್ತಾರ?
0: ಹೌದು, ಖಂಡಿತ ಕರ್ಕೊಂಡ್ಬರ್ತಾರೆ ಮೇಡಮ್. ಯಾಕಂದರೆ ಪೋಷಕರಿಗೆ ಈ ವಿಚಾರ ಏನಿರುತ್ತೆ, ಮಾನಸಿಕವಾಗಿ ಸಾಕಷ್ಟು ತೊಂದರೆ ಕೊಡುತ್ತೆ. ಈಗ 2-3ನೇ ಕ್ಲಾಸ್ ಮಗು ತಂದೆ ತಾಯಂದರು ಬಂದು ಕಣ್ಣೀರು ಹಾಕ್ತಾರೆ ನಮ್ಮ ಮುಂದೆ, ಸರ್ ಇನ್ನೂ 3ನೇ ಕ್ಲಾಸು, ಸರ್ ಮಗು ಈಗ ಇವಳಿಗೆ ಪೀರಿಯಡ್ಸ್ ಎಲ್ಲ ಆಯಿತು, ಋತುಚಕ್ರ ಆಯಿತು ಅಂತಂದರೆ ಹೇಗೆ ಮ್ಯಾನೇಜ್ ಮಾಡುತ್ತೆ, ಇನ್ನೂ ಪುಟ್ಟ ಮಗು ಹೈಜೀನನ್ನು ಕಲ್ತಿಲ್ಲ, ಹೇಗೆ ಇದನ್ನೆಲ್ಲ ಕಾಳಜಿ ಮಾಡಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಅಂತ. ಸೊ ಹಾಗಾಗಿ ತುಂಬ ಪೋಷಕರು ಕರ್ಕೊಂಡ್ಬರ್ತಾರೆ, ಬಟ್ ಕೆಲವೊಂದು ಪೋಷಕರು ಏನು ಮಾಡ್ತಾರೆ, ಸುಮಾರು ವಯಸ್ಸಾದ್ಮೇಲೆ ಕರ್ಕೊಂಡ್ಬರ್ತಾರೆ, ಆವಾಗ ನಮ್ಮಲ್ಲಿ ಏನು ಮಾಡಲಿಕ್ಕೆ ಉಳಿದಿರಲ್ಲ. ಸೊ ಹಾಗಾಗಿ ಯಾವಾಗ ಈ ಲಕ್ಷಣಗಳನ್ನ ನೋಡ್ತಾರೆ ಮಕ್ಕಳಲ್ಲಿ, ಆ ತಕ್ಷಣವೇ ಕರ್ಕೊಂಡ್ಬಂದರೆ ನಾವು ಕೂಡ ಅದನ್ನು ಸರಿಯಾದ ತರಹದಲ್ಲಿ ಚಿಕಿತ್ಸೆ ಮಾಡ್ಬೋದು. ಮತ್ತು ನೀವು ಕೇಳ್ದಂಗೆ ಹೇಗೆ ತಡೆಗಟ್ಟಬೇಕು ಅಂತ, ಒಂದು ಆ ಥರದ್ದು ಏನಾದರೂ ಬ್ರೈನಲ್ಲಿ ಗೆಡ್ಡೆಗಳಿರ್ಬೋದು, ಆರ್ಗ್ಯಾನಿಕ್ ಕಾಸ್ ಅಂತ ಇರುತ್ತೆ, ಅದು ನಮ್ಮ ಕೈಲಿರಲ್ಲ. ಆದರೆ ಈ ಇಡಿಯೋಪತಿಕಲಿ ನಾವಾಗಲೇ ಮಾತಾಡ್ದಂಗೆ ಎಷ್ಟೊಂದು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳು, ಈಗ ಮಕ್ಕಳಲ್ಲಿ ಮಕ್ಕಳು ತಿನ್ನುವಂಥ ಊಟದಲ್ಲಿ ಬದಲಾವಣೆ ಮಾಡಬೇಕು. ತುಂಬ ಜಾಸ್ತಿ ಕಾರ್ಬೋಹೈಡ್ರೇಟ್ ತಿಂತೀವಿ ನಾವು, ತುಂಬ ಜಾಸ್ತಿ ಜಂಕ್ ಫುಡ್ಸು, ಪ್ರೋಸೆಸ್ ಫುಡ್ಸ್ ಎಲ್ಲ ತಿಂತೀವಿ. ಸೊ ಅದರ ಪ್ರಮಾಣವನ್ನು ಕಮ್ಮಿ ಮಾಡ್ತಾ ಹೋಗಬೇಕು. ಯಾವ ಊಟದಲ್ಲಿ ಕೆಮಿಕಲ್ಸ್ ಜಾಸ್ತಿ ಮಿಕ್ಸ್ ಇರುತ್ತೆ, ಆ ಥರದ ಊಟಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಹೋಗಬೇಕು. ಆದಷ್ಟು ಮನೆಯ ಊಟನ ಮಕ್ಕಳಿಗೆ ಪ್ರಿಫರ್ ಮಾಡ್ತಾ ಹೋಗಬೇಕು. ಸಮತೋಲನ ಆಹಾರ ಅಂತ ಕರಿತೀವಿ, ಅಂದರೆ ಊಟದಲ್ಲಿ ಇಷ್ಟೇ ಕಾರ್ಬೋಹೈಡ್ರೇಟ್ ಇರಬೇಕು, ಇಷ್ಟೇ ಪ್ರೋಟೀನ್ ಇರಬೇಕು, ಇಷ್ಟೇ ಫ್ಯಾಟ್ ಇರಬೇಕು. ಸೊ ಸಮತೋಲನ ಆಹಾರ ಮನೆಯವರು ಎಲ್ರಿಗೂ ಕೂಡ ಕೊಡಬೇಕು. ಜೊತೆಗೆ ಮಕ್ಕಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಮಕ್ಕಳು ಕನಿಷ್ಠ ಪಕ್ಷ ಒಂದು ದಿನಕ್ಕೆ 1 ಗಂಟೆ ಆದರೂ ಆಚೆ ಹೋಗ್ಬಿಟ್ಟು ಆಟ ಆಡಬೇಕು. ಮತ್ತು ನಮ್ಮಲ್ಲಿ ಏನು ಪ್ಲಾಸ್ಟಿಕ್ ಕಂಟೈನರ್ಸ್ ಪ್ರತಿಯೊಂದಕ್ಕೂ ನಾವು ಉಪಯೋಗಿಸ್ತೀವಿ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಲೋಹದ ವಸ್ತುಗಳು ಅಂದರೆ
1: ಪಾತ್ರೆಗಳನ್ನು,
0: ಸೊ ಲೋಹದ ಪಾತ್ರೆಗಳು ಸ್ಟೀಲ್ ಆಗಬಹುದು, ಅಲ್ಯೂಮಿನಿಯಂ ಆಗ್ಬೋದು, ಆ ಥರದನ್ನು ನಾವು ಯೂಸ್ ಮಾಡಬಹುದು.
1: ಧನ್ಯವಾದಗಳು ಡಾಕ್ಟರ್ ಅರುಣ್ ಅವರೇ. ಇದುವರೆಗೂ ಮಕ್ಕಳಲ್ಲಿ ಅಕಾಲ ಪ್ರೌಢಾವಸ್ಥೆ ಯಾಕೆ ಉಂಟಾಗುತ್ತೆ, ಕಾರಣಗಳೇನು, ಅದನ್ನು ನಾವು ತಡೆಗಟ್ಟೋದು ಹೇಗೆ, ಇದ್ರ ಬಗ್ಗೆ ಎಲ್ಲ ನಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಇದಕ್ಕಾಗಿ ನಿಮಗೆ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಅಕಾಲ ಪ್ರೌಢಾವಸ್ಥೆ, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಅರುಣ್ ಕುಮಾರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಇನ್ನೇನು 1 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಇದು ಆಕಾಶವಾಣಿ ಮೈಸೂರು FM 100.6. ಇನ್ನೀಗ ಅಂಬಿಕಾ ಕೇರಾಮ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಡಾಕ್ಟರ್ GS ಶಿವರುದ್ರಪ್ಪ ಅವರ ರಚನೆ, ಅವರಿಲ್ಲ ಇವರಿಲ್ಲ ಜಗವೆಲ್ಲ ಸುಳ್ಳು, ನಾನು ನೀನೆಂಬುದೊಂದೇ ನಿಜದ ಸೊಲ್ಲು.

ಇದುವರೆಗೆ ಅಂಬಿಕಾ ಕೇರಾಮ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಮತ್ತು ಕೆಎಸ್ ನರಸಿಂಹಸ್ವಾಮಿ ಅವರ ಕವನಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ಭಾವಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 1:31 ಈ ಸಮಯದಲ್ಲಿ ಇನ್ನೀಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆರಂಭಿಸುವ ಸಮಯ. ಕೇಳುಗರೆ, ನೀವು ಕೂಡ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಬೇಕು ಅಂತಿದ್ರೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9 ಈ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ನೆನಪಿರಲಿ, ಸಂದೇಶಗಳು ಈ ಮೊದಲನೆಯ ಹಾಡಿನ ನಂತರ ಬಂದಂತಹ ಸಂದೇಶಗಳನ್ನು ಮಾತ್ರ ಹಾಡುಗಳ ಆಯ್ಕೆಗೆ ನಾವು ಇಟ್ಕೊಳ್ತೀವಿ. ಹಾಗಾಗಿ ಹಾಡಿನ ನಂತರ ನೀವು ಸಂದೇಶಗಳನ್ನು ಕಳಿಸಬಹುದು. ಕಾರ್ಯಕ್ರಮದ ಆರಂಭ ಜೋಡಿ ಹಕ್ಕಿ ಚಿತ್ರಕ್ಕಾಗಿ ರಾಜೇಶ್ ಮತ್ತು ಚಿತ್ರ ಅವರು ಹಾಡಿರುವಂತಹ ವಿ ಮನೋಹರ್ ಅವರ ಸಾಹಿತ್ಯ ಸಂಗೀತವಿರುವ ಗೀತೆ.

ಚಿತ್ರ ಅನುರಾಗ ಅರಳಿತು. ಹಾಡು ಶ್ರೀಕಂಠ ವಿಷಕಂಠ. ನಮಗೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಬಸರಾಳು ಹೋಬಳಿಯ ಅಂಕುಶಪುರದಿಂದ ಪದ್ಮಾ ದೇವಲಿಂಗೇಗೌಡ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಸಂದೇಶದ ಕೋರಿಕೆಯ ಚಿತ್ರಗೀತೆ ಇದೀಗ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕಾರ್ಯಕ್ರಮದಲ್ಲಿ ಮುಂದೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತವಿರುವ ಬಿಳಿಗಿರಿಯ ಬನದಲ್ಲಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡಿ ಹಾಗೆ ನಮ್ಮ ಮಕ್ಕಳಾದ ಸುಮಾ, ದರ್ಶನ್, ಶ್ರೀಧರ್, ಪುಟಾಣಿ, ಸೇಸ್ಮಿತಾ ಹಾಗೂ ಎಲ್ಲ ಕೇಳುಗ ಮಿತ್ರರಿಗಾಗಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಅತ್ತಿ ಚೌಡೇನಹಳ್ಳಿಯಿಂದ ಸಿ ಟಿ ಚಂದ್ರಶೇಖರ್ ಮತ್ತು ವಸಂತಕುಮಾರಿಯವರು, ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ಅವರದೇ ಕೋರಿಕೆ ಗೀತೆ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಸಂದೇಶಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಮಯೂರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಎಸ್ ಜಾನಕಿ ಅವರೊಂದಿಗೆ ಧ್ವನಿಯಾಗಿರುವ ಜಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಗುಂಡ್ಲುಪೇಟೆಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ ಇವರ ಸಂದೇಶ ಬಂದಿದೆ. ಅವರಿಗಾಗಿ ಮೂಡಿ ಬರ್ತಾ ಇದೆ ಮಯೂರ ಚಿತ್ರದ ಈ ಹಾಡು.

ಬಡವರ ಬಂಧು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಗೀತೆಯನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಮೈಸೂರಿನ ಎನ್ಆರ್ ಮೊಹಲ್ಲಾದಿಂದ ವಿಜಯ ನಾಗೇಂದ್ರ, ಜ್ಯೋತಿ, ಮಂಜು, ವೀಣಾ, ಶೋಭಾ, ಮುರಳಿ, ನಿತ್ಯ, ಬಿಂದು, ಪ್ರೇಮ, ತೇಜ, ಶ್ರೇಯು ಇವರೆಲ್ಲರ ಸಂದೇಶ ಬಂದಿದೆ. ಅವರಿಗೋಸ್ಕರ ಈಗ ಮೂಡಿಬರ್ತಾ ಇದೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿರುವ ಬಡವರ ಬಂಧು ಚಿತ್ರದ ಈ ಹಾಡು.

ಸಂದೇಶಾಧಾರಿತ ಕೋರಿಕೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ಸಮಯ ಓಡಿ ಹೋಗುವುದೇ ತಿಳಿಯುವುದಿಲ್ಲ. ಸಂದೇಶಗಳನ್ನು ಕಳಿಸಿದಂತಹ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಯಾರ್ಯಾರು ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ನೋಡುವುದಾದರೆ, ಮೈಸೂರಿನ ಹೆಬ್ಬಾಳದಿಂದ ಅಮೂಲ್ಯ, ಚೈತ್ರ, ಲತಾ, ದಿನೇಶ್ ಅವರ ಸಂದೇಶ ಬಂದಿದೆ. ಹಾಗೆಯೇ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕ್ ಹಿರೇಮಠ್ ಇವರ ಸಂದೇಶ ಕೂಡ ಬಂದಿದೆ. ಯೋಗಾನಂದ್ ರಂಪುರೆ, ವಿಜಯ್, ವಿನಯ್, ರಜಿತ್, ಯುಧಿಷ್ಠಿರ ಇವರ ಸಂದೇಶ ಬಂದಿದೆ ನಜರ್ಬಾದನಿಂದ. ಹಾಗೆಯೇ ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ ಜಿ ಪಿ ಅವರ ಸಂದೇಶ ಬಂದಿದೆ. ನಂತರ ನಿರ್ಮಲ ಭಾರತಿ, ಮಾಲತಿ ಶಿವಸ್ವಾಮಿ ಇವರ ಸಂದೇಶ ಬಂದಿದೆ ಅಶೋಕಪುರಂ ಮೈಸೂರಿನಿಂದ. ಶ್ರೀರಂಗಪಟ್ಟಣದ ಗೊಬ್ಬರಗಾಲ ಗ್ರಾಮದಿಂದ ಸಂದೇಶಗಳ ಮಹಾಪೂರವನ್ನೇ ಅವರು ಹರಿಸಿದ್ದಾರೆ. ಹಾಗೆಯೇ ಪುಷ್ಪಾ ಜೈನ್, ಸರಸ್ವತಿ ಜೈನ್ ಇವರು ಜೆ ಪಿ ನಗರ ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇಲ್ಲಿ ದಿವಾಕರ್ ಅನ್ನೋರು ಕೇವಲ ಸಂದೇಶ ಮಾತ್ರ ಬಂದಿದೆ, ಯಾವ ಹಾಡಿಗೆ ಅಂತ ಹೇಳಿ ಅವರು ಕಳಿಸೋದನ್ನು ಮರೆತು ಬಿಟ್ಟಿದ್ದಾರೆ. ಕೆ ಆರ್ ನಗರದಿಂದ ರೇಣುಕಾ ಕಿಶೋರ್ ಅವರ ಸಂದೇಶ ಬಂದಿದೆ. ಮರಿನಂಜ, ನಂಜುಂಡಸ್ವಾಮಿ, ಚಂದನ್ ಇವರು ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತ ಅವರ ಸಂದೇಶ ಬಂದಿದೆ. ಹಾಗೆಯೇ ತುಷಾರಿಣಿ, ದಾಕ್ಷಾಯಿಣಿ, ಜಯಂತಿ ಮಹದೇವ್ ಅವರ ಸಂದೇಶ ಬಂದಿದೆ. ಯಾವ ಊರಿನಿಂದ ಅಂತ ಹೇಳಿ ಅವರು ನಮಗೆ ಸಂದೇಶದಲ್ಲಿ ಹಾಕೋದಕ್ಕೆ ಮರೆತು ಬಿಟ್ಟಿದ್ದಾರೆ. ಮತ್ತು ಬಾಲಕೃಷ್ಣ, ತ್ರಿಷಿಕಾ, ಹವ್ಯಾನ್ ಮತ್ತು ಮನೆಯವರು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಬಿಂದು ಪ್ರಕಾಶ್, ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರ ಸಂದೇಶ ನಮಗೆ ಬಂದಿದೆ. ಬೆಲವತ್ತ ಗ್ರಾಮದ ಲೋಕೇಶ್ ಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾಚಾರ್ ಇವರ ಸಂದೇಶ ಕೂಡ ಬಂದಿದೆ. ಮೈಸೂರಿನಿಂದ ಮನೋಹರ್, ಹಾಗೆಯೇ ಯೋಗೇಶ್, ನಂಜುಂಡಸ್ವಾಮಿ, ಜೈಕುಮಾರ್, ಸುಜನ್, ಗೋಪಿಕಾ, ರಾಮಕೃಷ್ಣನಗರ ಮೈಸೂರಿನಿಂದ. ಮತ್ತು ಅಗ್ರಹಾರ ಮೈಸೂರಿನಿಂದ ಎಂ ಆರ್ ಶ್ರೀಕಂಠನ್ ಅವರ ಸಂದೇಶ. ಮರಸೆ ಗ್ರಾಮದಿಂದ ಬಂಗಾರಮ್ಮ ಅವರ ಸಂದೇಶ. ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರ ಸಂದೇಶ. ನಂಜನಗೂಡು ತಾಲೂಕಿನ ಹೆಮ್ಮರಗಾಲದಿಂದ ವಿಜಯಲಕ್ಷ್ಮಿ, ಜೀವನ್ ಮತ್ತು ರಾಘವೇಂದ್ರ ಇವರ ಸಂದೇಶ ಬಂದಿದೆ. ಹಾಗೆಯೇ ಶ್ರೀರಂಗಪಟ್ಟಣದಿಂದ ಟೈಲರ್ ಕೃಷ್ಣ, ಪದ್ಮ, ಕೃಷ್ಣ, ನಾರಾಯಣ, ಚೈತ್ರ, ಲಕ್ಷ್ಮೀ, ಉಮಾಶಂಕರ್ ಇವರ ಸಂದೇಶ ಬಂದಿದೆ. ಗಾಯತ್ರಿಪುರಂ, ಮೈಸೂರಿನ ಗಾಯತ್ರಿಪುರಂನಿಂದ ಟೈಲರ್ ಮೊಹಮ್ಮದ್ ನದೀಮ್ ಅವರ ಸಂದೇಶ ಬಂದಿದೆ. ಹಾಗೆಯೇ ನಮಗೆ ಪುಷ್ಪ ಹೂಟಗಳ್ಳಿಯಿಂದ ಇವರು ನಮಗೊಂದು ಸಂದೇಶವನ್ನು ಕಳಿಸಿದ್ದಾರೆ. ಇಲ್ಲಿ ರಾಘವಿ ಅವರು ಗಾಯತ್ರಿಪುರಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಿದ್ದರಾಮನಹುಂಡಿ ಗ್ರಾಮದಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ ಇವರ ಸಂದೇಶ ಬಂದಿದೆ. ಕ್ಯಾತಮಾರನಹಳ್ಳಿ ಪೊಲೀಸ್ ಪುಟ್ಟರಾಜು, ರೂಪಾ ಇವರದು ಸಂದೇಶ ಬಂದಿದೆ. ಹಾಗೆಯೇ ಜಯಶ್ರೀ, ರಾಗಶ್ರೀ, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ ಇವರು ಮೈಸೂರಿನ ಹಳ್ಳದಕೇರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾಗಮಧು ಮತ್ತು ಮಿತ್ರರು ದಟ್ಟಗಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಂಕರೇಗೌಡ ಹಾಗೂ ಮಿತ್ರರು ಮಂಡ್ಯದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶಿಲ್ಪಾ ರಮೇಶ್, ಸರಸ್ವತಿ, ರಮೇಶ್ರೀ ಇವರು ಯಾವ ಊರಿನಿಂದ ಅಂತ ಹೇಳಿ ಹಾಕೋದನ್ನು ಮರೆತು ಬಿಟ್ಟಿದ್ದಾರೆ. ಸ್ನೇಹ, ಭುವನ, ಸಹನ ಅವರು ವಿದ್ಯಾರಣ್ಯಪುರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್ ಇವರು ಮಳವಳ್ಳಿ ತಾಲೂಕಿನ ಬಳ್ಳಗೆರೆ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಇಲ್ಲಿ ಪುಟ್ಟರಾಜಪ್ಪ ರಾಮಕೃಷ್ಣ ನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶ ಕಳಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನು ಕೆಲವೇ ಕ್ಷಣಗಳಲ್ಲಿ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 2:40:40 ಈ ಸಮಯದಲ್ಲಿ ನಿಗಾ ಕೆಲವು ಚಿತ್ರಗೀತೆಗಳನ್ನು ಕೇಳಿಬರೋಣ. ಮೊದಲಿಗೆ ನಮ್ಮೂರ ಮಂದಾರ ಹೂವೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಮಂಜುಳಾ ಅವರೊಂದಿಗೆ ಧ್ವನಿಯಾಗಿರುವ ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆ. ಇಳಿಯರಾಜ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ಪ್ರಶಾಂತ್ ರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿರುವ ನನ್ನವಳು ನನ್ನವಳು ಚಿತ್ರದ ಗೀತೆಯನ್ನ ಈಗ ಕೇಳೋಣ. ಈ ಗೀತೆಯನ್ನ ಬರೆದವರು ಕೆ ಕಲ್ಯಾಣ್.

ಕೇಳುಗರೆ, ಇಲ್ಲೊಂದು ಪ್ರಕಟಣೆ ಇದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಮೈಸೂರು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ನಜರ್ಬಾದ್ ಮೈಸೂರು ಇವರ ವತಿಯಿಂದ ದಿನಾಂಕ 1/7/2026 ಅಂದರೆ ಜುಲೈ 1 ತಾರೀಕಿನವರೆಗೆ ನಡೆಯುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ 2026 ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ನಡೆಸಲಾಗುತ್ತಿದ್ದು, ಈ ಲಸಿಕಾ ಅಭಿಯಾನವನ್ನು ಸಾರ್ವಜನಿಕರೆಲ್ಲರೂ ಕೂಡ ಯಶಸ್ವಿಗೊಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕೇಳುಗರೆ, ಜಿಲ್ಲಾಡಳಿತ ಮೈಸೂರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ, ಮೈಸೂರು ಮಹಾನಗರ ಪಾಲಿಕೆ ಮೈಸೂರು, ಡಾಕ್ಟರ್ ಫಗು ಹಳಕಟ್ಟಿಯವರ ಜಯಂತ್ಯೋತ್ಸವ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಫಗು ಹಳಕಟ್ಟಿಯವರ ಜನ್ಮದಿನದಂದು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ 2026 ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ನಡೆಯುವ ಸ್ಥಳ ಮೈಸೂರಿನ ಕರ್ನಾಟಕ ಕಲಾಮಂದಿರ. ಸಮಯ 10:30. ದಿನ 2/7/2026 ಗುರುವಾರ, ಅಂದರೆ ಜುಲೈ 2 ತಾರೀಕು ಗುರುವಾರ. ಇನ್ನೀಗ ನೀಲಮೇಘಶ್ಯಾಮ ಚಿತ್ರಕ್ಕಾಗಿ ರಾಜ್ಕಿಶೋರ್ ಅವರು ಬರೆದಿರುವ ಗೀತೆಗೆ ಪ್ರಶಾಂತ್ ರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ರಾಜೇಶ್ ಕೃಷ್ಣನ್ ಮತ್ತು ಅರ್ಚನಾ ಉಡುಪ ಅವರು ಹಾಡಿರುವ ಗೀತೆಯೊಂದನ್ನು ಕೇಳೋಣ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸರಿಯಾಗಿ 3 ಗಂಟೆಗಳ ಈ ಸಮಯದಲ್ಲಿ ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನವನ್ನು ಆಲಿಸಬಹುದು. ಪಕವಾದ್ಯ ಸಹಕಾರ ವೈಲಿನ್ ಪವನ್ ಮಾಧವ್ ಮಸೂರ್, ಘಟ ಪಿಎಸ್ ಶ್ರೀಧರ್. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕುಂತಲ ವಾರಾಳಿ ರಾಗ ಖಂಡಚಾಪು ತಾಳದಲ್ಲಿರುವ ಸ್ವಾತಿ ತಿರುನಾಳ್ ಅವರ ಕೃತಿ ಭೋಗೀಂದ್ರ ಶಾಯಿನಂ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನಟ್ ವಾದನವನ್ನು ಕೇಳುತ್ತಿದ್ದೀರಿ. ಪಕವಾದ್ಯ ಸಹಕಾರ ನೀಡಿದವರು ವೈಲಿನ್ ಪೃಥ್ವಿ ಭಾಸ್ಕರ್, ಮೃದಂಗ ಪವನ ಮಾಧವ ಮಸೂರ್, ಘಟ ಪಿಎಸ್ ಶ್ರೀಧರ್. ಈ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯಿಂದ ಬಿತ್ತರಗೊಂಡಿತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಮ್ಮ ಮುಂದಿನ ಕಾರ್ಯಕ್ರಮ ಉಮಂಗ್. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮದ ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ.

0: ಸಮಯ ಸರಿಯಾಗಿ 4 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ ಭಾವಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಭಾವಸಂಗಮ.

0: ಇವತ್ತಿನ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಾರೆ ನಂದಿನಿ ಕೆಜಿ.
1: ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಭಾವಸಂಗಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ನಾಲ್ಕು ಕವಿಗಳ ಭಾವಗೀತೆಗಳನ್ನು ಕೇಳುತ್ತಾ ಅದರ ಭಾವಾರ್ಥಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಕೆಎಸ್ ನರಸಿಂಹಸ್ವಾಮಿಯವರ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ. ಕೆಎಸ್ ನರಸಿಂಹಸ್ವಾಮಿ ಮಧುರ ಪ್ರೇಮದ ಭಾವಗಳನ್ನು ಮಲ್ಲಿಗೆಯ ಪರಿಮಳದಂತೆ ಕನ್ನಡ ಕಾವ್ಯದಲ್ಲಿ ಅರಳಿಸಿದ ಕವಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಲವಿನ ಕವಿ, ದಾಂಪತ್ಯ ಗೀತೆಗಳ ರುವಾರಿ ಕೆಎಸ್ಎನ್ ಎಂದೇ ಪ್ರಸಿದ್ಧರಾಗಿರುವ ಕೆಎಸ್ ನರಸಿಂಹಸ್ವಾಮಿಯವರು ಕನ್ನಡದ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು. ಇವರು 1915 ಜನವರಿ 26 ಮಂಡ್ಯ ಜಿಲ್ಲೆ ಕಿಕ್ಕೇರಿ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ಸುಬ್ಬಯ್ಯ ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ. ಸರಳ, ಮಧುರ ಹಾಗೂ ಹೃದಯಸ್ಪರ್ಶಿ ಕಾವ್ಯ ರಚನೆಯ ಮೂಲಕ ಕನ್ನಡ ಓದುಗರ ಮನಗೆದ್ದ ನರಸಿಂಹಸ್ವಾಮಿಯವರು ಗ್ರಾಮೀಣ ಜೀವನ, ಪ್ರಕೃತಿ, ದಾಂಪತ್ಯ ಪ್ರೀತಿ ಹಾಗೂ ಮಾನವೀಯ ಭಾವನೆಗಳನ್ನು ತಮ್ಮ ಕಾವ್ಯಗಳಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಅವರ ನಿನ್ನ ಪ್ರೇಮದ ಪರಿಯ ನಾನರಿಯ ಕನಕಾಂಗಿ ಈ ಕವಿತೆಯಲ್ಲಿ ವ್ಯಕ್ತವಾಗಿರುವ ಪ್ರೀತಿ ಸಾಮಾನ್ಯ ಆಕರ್ಷಣೆಯಲ್ಲ, ಅದು ಆತ್ಮದಾಳದಿಂದ ಉಕ್ಕಿ ಬರುವ, ಮಾತುಗಳ ಮಿತಿಯನ್ನು ಮೀರುವ, ಹೃದಯದ ನಿಶಬ್ದ ಭಾಷೆಯಲ್ಲಿ ಅರಳುವ ಒಂದು ದಿವ್ಯ ಅನುಭವ. ಕವಿ ಇಲ್ಲಿ ಪ್ರೀತಿಯನ್ನು ಕೇವಲ ಇಬ್ಬರ ನಡುವಿನ ಭಾವನೆಯಾಗಿ ಚಿತ್ರಿಸಿಲ್ಲ, ಬದುಕಿನ ಅರ್ಥವನ್ನೇ ರೂಪಿಸುವ ಶಕ್ತಿಯಾಗಿ ಕಾಣಿಸಿದ್ದಾರೆ. ಹೆಚ್ಚಾಗಿ ವಿವಾಹಪೂರ್ವ ಮತ್ತು ಹೊಸ ದಾಂಪತ್ಯ ಹರೆಯದ ಹೆಣ್ಣುಗಂಡುಗಳ ಒಲವು, ವಿರಹಗಳ ಸುಕುಮಾರ ಜಗತ್ತನ್ನು ಕನ್ನಡಕ್ಕೆ ತಂದು ಮನ್ನಣೆ ಗಳಿಸಿದವರು ಕೆಎಸ್ಎನ್ ಮಾತ್ರ ಎನ್ನಬೇಕು. ತಮ್ಮವು ಪ್ರೇಮ ಕವಿತೆಗಳಲ್ಲ, ದಾಂಪತ್ಯ ಕವಿತೆಗಳೆಂದು ಕೆಎಸ್ಎನ್ ಹೇಳುತ್ತಿದ್ದರು. ಮೈಸೂರ ಮಲ್ಲಿಗೆಯ ಬಹಳಷ್ಟು ಕವಿತೆಗಳು ದಾಂಪತ್ಯ ಗೀತೆಗಳೇ ಆಗಿವೆ. ದಶಕಗಳ ಹಿಂದಣ, ಸಾವಧಾನದ ಬದುಕಿನ ಚಿತ್ರಣ ಇಲ್ಲಿದೆ. ಮಧ್ಯಮ ವರ್ಗ, ಕೆಳವರ್ಗದ ಸಮಾಜವೇ ಇಲ್ಲಿ ಕಾಣಿಸುವಂಥದ್ದು. ಹೆಚ್ಚಾಗಿ ಕವಿತೆಗಳ ಉದ್ದಕ್ಕೂ ಒಂದು ಗ್ರಾಮೀಣ ಪರಿಸರದ ಚಿತ್ರಣವಿದೆ. ಈ ಕವಿತೆಯ ಮೊದಲ ವಿಶೇಷತೆ ಎಂದರೆ ಪ್ರೀತಿಯ ಅಗಾಧತೆ. ಕವಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಎಂದು ಹೇಳುವಾಗ ಪ್ರೀತಿಯ ಮಹಿಮೆಯನ್ನು ಸಂಪೂರ್ಣವಾಗಿ ಅರಿಯಲು ತನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂಬ ಆಶ್ಚರ್ಯಭರಿತ ವಿನಮ್ರತೆಯನ್ನು ವ್ಯಕ್ತಪಡಿಸುತ್ತಾರೆ. ನಿಜವಾದ ಪ್ರೀತಿ ಎಷ್ಟು ಆಳವಾಗಿರುತ್ತದೆ ಅಂದರೆ ಅದನ್ನು ಅಳೆಯಲು ಸಾಧ್ಯವಿಲ್ಲ, ಅನುಭವಿಸಬಹುದು ಮಾತ್ರ. ಈ ಭಾವನೆಯೇ ಕವಿತೆಯ ಹೃದಯವಾಗಿದೆ. ಕವಿಯ ಪ್ರೀತಿಯು ಸಮುದ್ರದಂತೆ ವಿಶಾಲವೂ, ಚಂದ್ರಕಾಂತಿಯಂತೆ ಮೃದುವೂ ಆಗಿದೆ. ಹುಣ್ಣಿಮೆಯ ರಾತ್ರಿ ಸಮುದ್ರ ಉಕ್ಕುವ ರೂಪಕದ ಮೂಲಕ ಪ್ರಿಯತಮೆಯ ಸಾನ್ನಿಧ್ಯವು ಹೃದಯದಲ್ಲಿ ಹೇಗೆ ಭಾವನೆಗಳ ಮಹಾಪ್ರವಾಹವನ್ನು ಉಂಟುಮಾಡುತ್ತದೆ ಎಂಬುದನ್ನು ಕವಿ ಚಿತ್ರಿಸಿದ್ದಾರೆ. ಇಲ್ಲಿ ಪ್ರೀತಿ ಒಂದು ಪ್ರಚೋದನೆಯಲ್ಲ, ಒಂದು ಮನಸ್ಸನ್ನು ಸಂವೇದನಾಶೀಲಗೊಳಿಸುವ ಪವಿತ್ರ ಅನುಭವ. ಕವಿತೆಯ ಮತ್ತೊಂದು ವಿಶಿಷ್ಟವೆಂದರೆ ಪ್ರೀತಿಯ ಅಮೂಲ್ಯ ಗುಣ. ಸಮುದ್ರದ ಅಂತರಾಳದಲ್ಲಿ ರತ್ನಗಳು ಅಡಗಿರುತ್ತವೆ, ಪ್ರಿಯತಮೆಯ ಹೃದಯದಲ್ಲಿಯೂ ಅಮೂಲ್ಯವಾದ ಪ್ರೀತಿ ಅಡಗಿದೆ ಎಂದು ಕವಿ ಭಾವಿಸುತ್ತಾರೆ. ಇದರಿಂದ ನಿಜವಾದ ಪ್ರೀತಿ ಹೊರಗಿನ ಸೌಂದರ್ಯದಲ್ಲಿ ಅಲ್ಲ, ಅಂತರಂಗದ ಶ್ರೀಮಂತಿಕೆಯಲ್ಲಿ ನೆಲೆಸಿದೆ ಎಂಬ ಸಂದೇಶ ವ್ಯಕ್ತವಾಗುತ್ತದೆ. ಈ ಕವಿತೆಯಲ್ಲಿ ಪ್ರೀತಿ ಸ್ವಾಧೀನದ ಭಾವವಲ್ಲ, ಸಮರ್ಪಣೆಯ ಭಾವ. ನಿನ್ನೊಳಿದೆ ನನ್ನ ಮನಸ್ಸು ಎಂಬ ಪುನರಾವರ್ತಿತ ಸಾಲು ಕೇವಲ ಪ್ರೀತಿಯ ಘೋಷಣೆಯಲ್ಲ, ಅದು ಆತ್ಮಸಮರ್ಪಣೆಯ ಸಂಕೇತ. ಪ್ರಿಯತಮೆಯಲ್ಲಿಯೇ ತನ್ನ ಮನಸ್ಸನ್ನು ಕಂಡುಕೊಳ್ಳುವ ಕವಿಯ ಅನುಭವ ಪ್ರೀತಿಯ ಅತ್ಯುನ್ನತ ಹಂತವನ್ನು ಸೂಚಿಸುತ್ತದೆ. ಇಲ್ಲಿ ನಾನು ಎಂಬ ಅಹಂ ಕರಗಿ ನೀನು ಎಂಬ ಭಾವದಲ್ಲಿ ಲೀನವಾಗುತ್ತದೆ. ಅಲೆಗಳು ತೀರವನ್ನು ಮುದ್ದಿಸಿ ಮತ್ತೆ ಸಾಗುವ ಚಿತ್ರಣ ಪ್ರೀತಿಯ ಮಧುರ ಚಂಚಲತೆಯನ್ನು ಸೂಚಿಸುತ್ತದೆ. ಪ್ರೀತಿ ಎಂದರೆ ಸದಾ ಜೊತೆಯಲ್ಲಿರುವುದಲ್ಲ, ನೆನಪುಗಳಲ್ಲಿ, ಕನಸುಗಳಲ್ಲಿ, ನಿರೀಕ್ಷೆಗಳಲ್ಲಿ ಜೀವಂತವಾಗಿರುವ ಅನುಭವವೂ ಆಗಿದೆ. ಈ ಕಾರಣದಿಂದಲೇ ಕವಿತೆಯ ಪ್ರೀತಿ ಹೆಚ್ಚು ಮಾನವೀಯವಾಗಿಯೂ ಹೆಚ್ಚು ಹೃದಯಸ್ಪರ್ಶಿಯಾಗಿಯೂ ಕಾಣುತ್ತದೆ. ಕವಿತೆಯ ಅಂತ್ಯದಲ್ಲಿ ಪ್ರಿಯತಮೆಯನ್ನು ಅರ್ಧಾಂಗಿ ಎಂದು ಕರೆಯುವುದು ಅತ್ಯಂತ ಅರ್ಥಪೂರ್ಣ. ಇದು ಕೇವಲ ಪ್ರೇಮಿಯ ಸಂಬೋಧನೆಯಲ್ಲ, ಬದುಕಿನ ಪೂರ್ಣತೆಯ ಸಂಕೇತ. ಕವಿಗೆ ಪ್ರಿಯತಮೆ ತನ್ನ ಜೀವನದ ಸಂಗಾತಿ ಮಾತ್ರವಲ್ಲ, ತನ್ನ ಅಸ್ತಿತ್ವದ ಇನ್ನೊಂದು ಅರ್ಧ ಭಾಗವಾಗಿಯೇ ಇರುವಳು. ಈಗ ಈ ಗೀತೆಯನ್ನು ಕೇಳೋಣ.

ಈಗ ದರಾ ಬೇಂದ್ರೆಯವರ ನಾನು ಬಡವಿ ಆತ ಬಡವ ಭಾವಗೀತೆಯ ಭಾವಾರ್ಥವನ್ನು ತಿಳಿಯೋಣ. ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಅವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ಕನ್ನಡ ಕಾವ್ಯಲೋಕದಲ್ಲಿ ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಅವರ ಕವಿತೆಗಳಲ್ಲಿ ಪ್ರೀತಿ, ಪ್ರಕೃತಿ, ಜನಜೀವನ, ತತ್ವಚಿಂತನೆ ಮತ್ತು ಮಾನವೀಯ ಮೌಲ್ಯಗಳು ಸುಂದರವಾಗಿ ಅಭಿವ್ಯಕ್ತವಾಗಿವೆ. ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾಗಿದ್ದು ಜ್ಞಾನಪೀಠ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಪಾತ್ರರಾಗಿರುವ ದರಾ ಬೇಂದ್ರೆಯವರು ಕನ್ನಡ ಸಾಹಿತ್ಯಾಕಾಶದಲ್ಲಿ ಎಂದಿಗೂ ಪ್ರಕಾಶಿಸುವ ಧ್ರುವತಾರೆಯಾಗಿ ಉಳಿದಿದ್ದಾರೆ. ನಾನು ಬಡವಿ ಆತ ಬಡವ ಪ್ರೀತಿಯೇ ಸಂಪತ್ತಾದ ಬದುಕಿನ ಕಾವ್ಯ. ದರಾ ಬೇಂದ್ರೆಯವರ ನಾನು ಬಡವಿ ಆತ ಬಡವ ಕವಿತೆ ಪ್ರೀತಿಯ ಶ್ರೀಮಂತಿಕೆಯ ಕವಿತೆ. ಈ ಕವಿತೆ ಬಡತನದ ಬಗೆಗೆ ಕತೆ ಹೇಳುವುದಿಲ್ಲ. ಎರಡು ಹೃದಯಗಳು ಒಂದಾಗಿ ಪ್ರೀತಿಯಿಂದ ಕಟ್ಟಿಕೊಂಡ ಒಂದು ಸಣ್ಣ ಸುಂದರ ಪ್ರಪಂಚವನ್ನು ವರ್ಣಿಸುತ್ತದೆ. ಕವಿತೆಯ ಸಖಿ ತನ್ನ ಬಡತನವನ್ನು ಮರೆಮಾಚುವುದಿಲ್ಲ. ಅವಳು ಹೇಳುತ್ತಾಳೆ, ನಾನು ಬಡವಿ ಆತ ಬಡವ, ಆದರೆ ಈ ಮಾತಿನಲ್ಲಿ ನೋವಿಲ್ಲ, ಅಸಹಾಯಕತೆ ಇಲ್ಲ, ಸಂಕಟವಿಲ್ಲ. ಏಕೆಂದರೆ ಅವಳ ಮುಂದಿನ ಮಾತೇ ಅವಳ ಬದುಕಿನ ಸಂಪೂರ್ಣ ಅರ್ಥವನ್ನು ಹೇಳುತ್ತದೆ. ಒಲವೇ ನಮ್ಮ ಬದುಕು, ಈ ಒಂದು ಸಾಲಿನಲ್ಲಿಯೇ ಕವಿತೆಯ ಇಡೀ ಸೌಂದರ್ಯ ಅಡಗಿದೆ. ಅವರ ಬಳಿ ಆಡಂಬರದ ಬದುಕಿಲ್ಲ, ಆದರೆ ಅವರ ಬಳಿ ಒಬ್ಬರಿಗಾಗಿ ಮತ್ತೊಬ್ಬರು ಬಡಿದುಕೊಳ್ಳುವ ಹೃದಯಗಳಿವೆ, ಅದೇ ಅವರ ಸಂಪತ್ತು. ಈ ಕವಿತೆಯಲ್ಲಿ ಪ್ರೀತಿ ಒಂದು ಭಾವನೆಯಾಗಿ ಉಳಿದಿಲ್ಲ, ಅದು ಬದುಕಿನ ಪ್ರತಿಯೊಂದು ಸಣ್ಣ ಅನುಭವದಲ್ಲೂ ಅರಳುವ ಹೂವಾಗಿದೆ. ಪ್ರಿಯತಮ ಹತ್ತಿರವಿರಲಿ ದೂರವಿರಲಿ, ಅವನು ಅವಳ ಮನಸ್ಸಿನೊಳಗೆ ಸದಾ ಇರುತ್ತಾನೆ. ಅವನ ನೆನಪು ಅವಳ ದಿನಗಳಿಗೆ ಬಣ್ಣ ಕೊಡುತ್ತದೆ. ಅವನ ಸಾನ್ನಿಧ್ಯ ಅವಳ ಏಕಾಂತವನ್ನು ಕರಗಿಸುತ್ತದೆ. ಅವನು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವಳ ಬದುಕಿನ ಸಂತೋಷದ ಮೂಲ. ಪ್ರಿಯತಮನ ಸ್ಪರ್ಶ ಅವಳಿಗೆ ಹೊದಿಕೆಯಂತೆ, ನೆರಳಿನಂತೆ, ನೆಮ್ಮದಿಯಂತೆ. ಜೀವನದ ಚಳಿಯನ್ನು ಬಿಸಿಲನ್ನು ಎದುರಿಸಲು ಅವಳಿಗೆ ದುಬಾರಿ

ವಸ್ತುಗಳ ಅಗತ್ಯವಿಲ್ಲ, ಅವನ ಪ್ರೀತಿಯೇ ಸಾಕು. ಈ ಭಾವನೆ ಕವಿತೆಗೆ ಅಪಾರ ಮೃದುತ್ವವನ್ನು ನೀಡುತ್ತದೆ. ಆಭರಣಗಳ ಬಗ್ಗೆ ಬರುವ ಸಾಲುಗಳು ಈ ಕವಿತೆಯ ಅತ್ಯಂತ ಮಧುರ ಕ್ಷಣಗಳು. ಸಾಮಾನ್ಯವಾಗಿ ಮನುಷ್ಯರು ಚಿನ್ನ, ಬೆಳ್ಳಿ, ವಜ್ರಗಳಲ್ಲಿ ಸೌಂದರ್ಯವನ್ನು ಹುಡುಕುತ್ತಾರೆ. ಆದರೆ ಈ ಸಖಿ ತನ್ನ ಸಕನ ತೋಳುಗಳೇ ಬಳೆಗಳು, ಅವನ ಮುತ್ತುಗಳೇ ಅಮೂಲ್ಯ ಆಭರಣಗಳು. ಪ್ರೀತಿಯಿಂದ ಸಿಗುವ ಒಂದು ಸ್ಪರ್ಶವು ಸಾವಿರ ಆಭರಣಗಳಿಗಿಂತ ಅಮೂಲ್ಯವೆಂದು ಅವಳು ಆನಂದಿಸುತ್ತಾಳೆ. ಲೌಕಿಕ ಸುಖಭೋಗಗಳು ಕೊಡಬಹುದಾದ ತಾತ್ಕಾಲಿಕ ಸಂತಸಕ್ಕಿಂತ ಮಾನಸಿಕ ನೆಲೆಯ ಆತ್ಮಾನಂದವೇ ಶಾಶ್ವತವಾದದ್ದು ಮತ್ತು ಮಹೋನ್ನತವಾದದ್ದು. ಬದುಕಿನಲ್ಲಿ ಒಲವು ಅಲ್ಲ, ಒಲವಿನಲ್ಲೇ ನಮ್ಮ ಬದುಕಿದೆ ಎಂಬುದನ್ನು ಕವಿತೆಯ ನಿರೂಪಕಿಯು ಪ್ರಾಸಬದ್ಧವಾಗಿ ಹಾಡುವಾಗ ಸಹೃದಯರು ತಲೆದೂಗುವರು. ಈ ಕವಿತೆ ನಮಗೆ ಹೇಳುವುದೇನೆಂದರೆ, ನಿಜವಾದ ಸುಖವು ಹಣದ ರಾಶಿಗಳಲ್ಲಿ ಹುಟ್ಟುವುದಿಲ್ಲ, ಅದು ಎರಡು ಹೃದಯಗಳ ನಡುವಿನ ನಂಬಿಕೆಯಲ್ಲಿ ಹುಟ್ಟುತ್ತದೆ.

ಈಗ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕವಿತೆಯ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ 1926 ಫೆಬ್ರವರಿ 7 ಚಿತ್ರದುರ್ಗ ಜಿಲ್ಲೆಯ ಈಸೂರು ಗ್ರಾಮದಲ್ಲಿ ಜನಿಸಿರುವ ಇವರು ಕನ್ನಡದ ಪ್ರಸಿದ್ಧ ಕವಿ, ವಿಮರ್ಶಕ ಮತ್ತು ಚಿಂತಕರಾಗಿದ್ದು ಮಾನವೀಯ ಮೌಲ್ಯಗಳು ಮತ್ತು ಜೀವನ ದರ್ಶನವನ್ನು ತಮ್ಮ ಕಾವ್ಯಗಳಲ್ಲಿ ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಇವರು ನೀಡಿರುವ ಕೊಡುಗೆಗಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಕೆಲವು ಕವಿತೆಗಳು ಉತ್ತರಗಳನ್ನು ಕೊಡುವುದಿಲ್ಲ, ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ. ಕೆಲವು ಕವಿತೆಗಳು ಹೊಸ ವಿಚಾರಗಳನ್ನು ಹೇಳುವುದಿಲ್ಲ, ನಮ್ಮೊಳಗಿರುವ ಸತ್ಯವನ್ನು ನೆನಪಿಸುತ್ತವೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅಂತಹ ಕವಿತೆ, ಇದು ದೇವರ ಕುರಿತ ಕವಿತೆಯಲ್ಲ, ಮನುಷ್ಯನು ತನ್ನಿಂದಲೇ ದೂರಾಗಿರುವ ಸ್ಥಿತಿಯ ಕುರಿತ ಕವಿತೆ. ಇದು ಭಕ್ತಿ ಗೀತೆಯಲ್ಲ, ಆತ್ಮಶೋಧನೆಯ ಗೀತೆ. ಕವಿತೆಯ ಮೊದಲ ಸಾಲಿನಲ್ಲಿಯೇ ಒಂದು ಸೂಕ್ಷ್ಮ ಪ್ರಶ್ನೆಯನ್ನು ಕೇಳುತ್ತಾರೆ. ಈ ಪ್ರಶ್ನೆ ದೇವರ ಅಸ್ತಿತ್ವದ ಬಗ್ಗೆ ಅಲ್ಲ, ಹುಡುಕಾಟದ ದಿಕ್ಕಿನ ಬಗ್ಗೆ. ಕವಿಯ ದೃಷ್ಟಿಯಲ್ಲಿ ದೇವರು ಒಂದು ಪ್ರತಿಮೆಯಲ್ಲ, ಒಂದು ಅನುಭವ. ಈ ಅನುಭವ ಪ್ರೀತಿಯಲ್ಲಿ ಅರಳುತ್ತದೆ, ಸ್ನೇಹದಲ್ಲಿ ಉಸಿರಾಡುತ್ತದೆ, ಕರುಣೆಯಲ್ಲಿ ಜೀವಿಸುತ್ತದೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎಂಬ ಸಾಲುಗಳಲ್ಲಿ ಮನುಷ್ಯನ ದುರಂತ ಅಡಗಿದೆ. ನಾವು ಅನೇಕ ಸಂಬಂಧಗಳ ನಡುವೆ ಬದುಕುತ್ತಿದ್ದೇವೆ, ಆದರೆ ಸಂಬಂಧಗಳ ಸೌಂದರ್ಯವನ್ನು ಅನುಭವಿಸಲು ಮರೆತಿದ್ದೇವೆ. ಪ್ರೀತಿ ನಮ್ಮ ಬಳಿಯೇ ಇರುತ್ತದೆ, ಆದರೆ ನಮ್ಮ ದೃಷ್ಟಿ ದೂರದ ಕನಸುಗಳ ಕಡೆ ಹರಿದಿರುತ್ತದೆ. ಈ ಕಾರಣದಿಂದ ಈ ಕವಿತೆ ಹೊರಗಿನ ಜಗತ್ತಿನ ವಿಮರ್ಶೆಯಲ್ಲ, ಒಳಗಿನ ಕುರುಡುತನದ ವಿಮರ್ಶೆಯಾಗಿ ರೂಪುಗೊಳ್ಳುತ್ತದೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ ಎಂಬ ಸಾಲುಗಳಲ್ಲಿ ಕವಿ ಸ್ವರ್ಗದ ಕಲ್ಪನೆಯನ್ನು ಮರುಪರಿಭಾಷಿಸುತ್ತಾರೆ. ಸಾಮಾನ್ಯವಾಗಿ ಮನುಷ್ಯ ಸುಖವನ್ನು ಭವಿಷ್ಯದಲ್ಲಿ ಹುಡುಕುತ್ತಾನೆ, ಸ್ವರ್ಗವನ್ನು ಮರಣದ ನಂತರದ ಲೋಕದಲ್ಲಿ ಹುಡುಕುತ್ತಾನೆ. ಆದರೆ ಕವಿ ಹೇಳುತ್ತಾರೆ, ಸ್ವರ್ಗ ಯಾವುದೋ ಸ್ಥಳವಲ್ಲ, ಅದು ಒಂದು ಸ್ಥಿತಿ. ಪ್ರೀತಿಯಿಂದ ತುಂಬಿದ ಮನಸ್ಸೇ ನಂದನವನ, ಅರ್ಥಪೂರ್ಣ ಸಂಬಂಧಗಳೇ ಜೀವನದ ಸೌಂದರ್ಯ. ಹೀಗಾಗಿ ಕವಿತೆ ಹೊರಗಿನ ಲೋಕದಿಂದ ಒಳಗಿನ ಲೋಕದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ ಎಂಬ ಸಾಲು ಕವಿತೆಯ ತಾತ್ವಿಕ ಕೇಂದ್ರಬಿಂದು. ಇಲ್ಲಿ ತಿಳಿ ಎಂದರೆ ಮನಸ್ಸಿನ ಆಳ. ಮೊಸರನ್ನು ಕಲಕಿದಾಗ ಬೆಣ್ಣೆ ಹೊರಬರುವಂತೆ ಮನಸ್ಸನ್ನು ಆತ್ಮಾವಲೋಕನದಿಂದ ಕಲಕಿದಾಗ ಜೀವನದ ಸತ್ಯ ಹೊರಬರುತ್ತದೆ. ಕವಿ ಹೇಳುವುದು, ಜ್ಞಾನವು ಹೊರಗಿನಿಂದ ಬರುವುದಿಲ್ಲ, ಅದು ಒಳಗಿನಿಂದ ಉದಯಿಸುತ್ತದೆ. ನೆಮ್ಮದಿ ಯಾರೂ ಕೊಡುವ ಉಡುಗೊರೆಯಲ್ಲ, ಅದು ನಮ್ಮೊಳಗೆ ಪತ್ತೆಯಾಗಬೇಕಾದ ಸಂಪತ್ತು. ಕವಿತೆಯ ಕೊನೆಯ ಭಾಗ ಅತ್ಯಂತ ಮಾನವೀಯವಾಗಿದೆ. ಹತ್ತಿರವಿದ್ದು ದೂರ ನಿಲ್ಲುವೆವು ಎಂಬ ಸಾಲು ಇಡೀ ಬದುಕಿನ ಚಿತ್ರಣದಂತಿದೆ. ಜನರು ಒಂದೇ ಮನೆಯಲ್ಲಿರಬಹುದು, ಒಂದೇ ಊರಲ್ಲಿರಬಹುದು, ಒಂದೇ ಜಗತ್ತಿನಲ್ಲಿರಬಹುದು, ಆದರೆ ಹೃದಯಗಳ ನಡುವೆ ಗೋಡೆಗಳಿರುತ್ತವೆ. ಆ ಗೋಡೆಗಳನ್ನು ಕವಿ ಅಹಮ್ಮಿನ ಕೋಟೆ ಎಂದು ಕರೆಯುತ್ತಾರೆ. ಎಷ್ಟು ಅದ್ಭುತವಾದ ರೂಪಕ! ಕೋಟೆ ಹೊರಗಿನ ಶತ್ರುಗಳಿಂದ ರಕ್ಷಿಸಬಹುದು, ಆದರೆ ಅದೇ ಕೋಟೆ ನಮ್ಮನ್ನು ನಮ್ಮವರಿಂದ ದೂರ ಮಾಡಬಹುದು. ಅಹಂಕಾರವು ಹಾಗೆಯೇ, ಅದು ನಮ್ಮ ಸ್ವಾಭಿಮಾನವನ್ನು ಉಳಿಸುವಂತೆ ಕಾಣಬಹುದು, ಆದರೆ ನಮ್ಮ ಸಂಬಂಧಗಳನ್ನು ಮೌನವಾಗಿ ಒಡೆದು ಹಾಕುತ್ತದೆ. ನಮ್ಮಗಳ ಅಹಮ್ಮಿನ ಸ್ವರೂಪವೇ ಹಾಗೆ. ಅಹಮ್ಮಿಳಿದರೆ ಮಾನವನ ಸಂಬಂಧಗಳು ಉಳಿಯುತ್ತವೆ, ಅಹಮ್ಮೇ ಮುಖ್ಯವಾದರೆ ಸಂಬಂಧಗಳು ಅಳಿವಿನ ಹಾದಿ ಹಿಡಿಯುತ್ತವೆ. ಈ ಕವಿತೆಯ ವಿಶೇಷ ಅದರ ಸರಳತೆಯಲ್ಲಿದೆ. ಕವಿ ದೊಡ್ಡ ತತ್ವಗಳನ್ನು ಹೇಳುವುದಿಲ್ಲ, ಅವರು ಪ್ರೀತಿ, ಸ್ನೇಹ, ಹೊಂದಾಣಿಕೆ ಇಂತಹ ದೈನಂದಿನ ಅನುಭವಗಳ ಮೂಲಕ ಜೀವನದ ಮಹತ್ತರ ಸತ್ಯಗಳನ್ನು ತೋರಿಸುತ್ತಾರೆ.

ಈಗ ಡಾಕ್ಟರ್ HS ವೆಂಕಟೇಶ್ಮೂರ್ತಿಯವರ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಕವಿತೆಯ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಡಾಕ್ಟರ್ HS ವೆಂಕಟೇಶಮೂರ್ತಿ ಅವರು ಕನ್ನಡದ ಖ್ಯಾತ ಕವಿ, ಸಾಹಿತಿ, ನಾಟಕಕಾರ ಹಾಗೂ ಚಿಂತಕರಾಗಿದ್ದು ಅವರ ಪೂರ್ಣ ಹೆಸರು ಹಿರಿಯೂರು ಶಾಂತಮೂರ್ತಿ ವೆಂಕಟೇಶಮೂರ್ತಿ. ಸರಳ, ಸೊಗಸಾದ ಹಾಗೂ ಮನಮುಟ್ಟುವ ಕಾವ್ಯರಚನೆಗಳ ಮೂಲಕ ಅವರು ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ಅವರ ಕೃತಿಗಳಲ್ಲಿ ಮಾನವೀಯ ಮೌಲ್ಯಗಳು, ಪ್ರಕೃತಿ, ಜೀವನ ದರ್ಶನ ಮತ್ತು ಸಾಮಾಜಿಕ ಕಾಳಜಿಗಳು ಪ್ರಮುಖವಾಗಿ ಮೂಡಿಬರುತ್ತವೆ. ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಾಗಿ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಇದು ಪದಗಳಿಂದ ಕಟ್ಟಿದ ಕವಿತೆಯಲ್ಲ. ಪ್ರಕೃತಿಯ ಮಡಿಲಿನಲ್ಲಿ ಅರಳಿದ ಜೀವನ ಸತ್ವದ ಗೀತೆ. ಪ್ರಕೃತಿಯೇ ಎದುರು ಕುಳಿತು ತನ್ನ ಜೀವನಾನುಭವ ಒಂದು ಮೌನ ಸಂಭಾಷಣೆಯಲ್ಲಿ ಹೃದಯಕ್ಕೆ ತಲುಪಿಸುವಂತೆ ಭಾಸವಾಗುವ ಕವಿತೆ. ಈ ಕವಿತೆಯಲ್ಲಿ ಕವಿ ಬದುಕಿನ ಸೌಂದರ್ಯವನ್ನು ದೊಡ್ಡ ತತ್ವಗಳಲ್ಲಿ ಹುಡುಕುವುದಿಲ್ಲ. ಬದಲಿಗೆ ಮೋಡದಲ್ಲಿ, ಮರದಲ್ಲಿ, ತಾವರೆಯಲ್ಲಿ, ನದಿಯಲ್ಲಿ, ಅಂದರೆ ಪ್ರಕೃತಿಯ ಪ್ರತಿಕೃತಿಯ ಮೂಲಕ ಬದುಕಿನ ನಿಜವಾದ ಅರ್ಥವನ್ನು ಪೂರ್ಣವಾಗಿ ಅರ್ಥೈಸುತ್ತಾರೆ. ಈ ಕವಿತೆಯನ್ನು ಓದುವಾಗ ಪ್ರಕೃತಿಯೇ ಒಬ್ಬ ಗುರುವಾಗಿ ನಮ್ಮೊಂದಿಗೆ ಮಾತಾಡುತ್ತಿರುವಂತೆ ಅನಿಸುತ್ತದೆ. ಮಳೆ ಸುರಿಸಿ ಹಗುರಾಗುವ ಮೋಡವನ್ನು ಕವಿತೆ ಮೊದಲಿಗೆ ವಿವರಿಸುತ್ತದೆ. ಮೋಡ ತನ್ನೊಳಗೆ ನೀರನ್ನು ಸದಾಕಾಲ ಹಿಡಿದಿಟ್ಟುಕೊಳ್ಳುವುದಿಲ್ಲ, ಬದಲಿಗೆ ಮಳೆಯಾಗಿ ಸುರಿದು ಇಳೆಯ ತಂಪಾಗಿಸಿ ಅದು ಹಗುರಾಗುತ್ತದೆ. ಹಾಗೆಯೇ ಮನುಷ್ಯನು ತನ್ನೊಳಗಿನ ಸಾವಿರ ಚಿಂತೆಗಳನ್ನು, ನೋವುಗಳನ್ನು, ಅಸಮಾಧಾನಗಳನ್ನು ಹೊರಹಾಕಿ ಮನಸ್ಸನ್ನು ಹಗುರಾಗಿಸಿಕೊಳ್ಳಬೇಕು ಎಂಬುದನ್ನು ಕವಿತೆ ಮೊದಲು ಚಂದದಿ ವಿವರಿಸುತ್ತದೆ. ರಾತ್ರಿಯ ಕತ್ತಲೆಯಲ್ಲಿಯೂ ತಾರೆಗಳು ಹೊಳೆಯುತ್ತವೆ, ಅವು ಕತ್ತಲೆಯನ್ನು ದೂರುವುದಿಲ್ಲ, ತಮ್ಮ ಬೆಳಕನ್ನು ಹಂಚುತ್ತವೆ. ಕವಿ ಹೇಳುವುದು ಕೂಡ ಇದೆ, ಬದುಕಿನಲ್ಲಿ ಕತ್ತಲೆಗಳಿರುತ್ತವೆ, ಆದರೆ ಕತ್ತಲೆಯ ಬಗ್ಗೆ ದೂರುವುದಕ್ಕಿಂತ ನಮ್ಮೊಳಗಿನ ಬೆಳಕನ್ನು ಉಳಿಸಿಕೊಳ್ಳುವುದು ಮುಖ್ಯ. ಹೊಂಗೆ ಮರದ ರೂಪಕ ಈ ಕವಿತೆಯ ಅತ್ಯಂತ ಮಧುರ ಭಾಗ. ಮರ ತನ್ನ ಬಿಸಿಲನ್ನು ಯಾರಿಗೂ ಹೇಳಿಕೊಳ್ಳುವುದಿಲ್ಲ, ಆದರೆ ತನ್ನ ನೆರಳನ್ನು ಎಲ್ಲರಿಗೂ ಕೊಡುತ್ತದೆ. ಇದೇ ನಿಸ್ವಾರ್ಥ ಪ್ರೀತಿಯ ರೂಪ. ನಿಜವಾದ ಒಳ್ಳೆತನವು ಘೋಷಣೆ ಮಾಡುವುದಿಲ್ಲ, ಅದು ನೆರಳಿನಂತೆ ಮೌನವಾಗಿ ಆಶ್ರಯ ನೀಡುತ್ತದೆ. ಕವಿ ಇಲ್ಲಿ ಮರದ ಮೂಲಕ ಮನುಷ್ಯನ ಹೃದಯ ಎಷ್ಟು ವಿಶಾಲವಾಗಿರಬೇಕು ಎಂಬುದನ್ನು ಹೇಳುತ್ತಾರೆ. ತಾವರೆಯ ಚಿತ್ರಣ ಕವಿತೆಯ ಭಾವನಾತ್ಮಕ ಸೌಂದರ್ಯ. ಕೆಸರಿನಲ್ಲಿ ಹುಟ್ಟಿದರೂ ತಾವರೆ ತನ್ನ ನಿರ್ಮಲತೆಯನ್ನು ಕಳೆದುಕೊಳ್ಳುವುದಿಲ್ಲ, ತನ್ನ ಸುತ್ತಲಿನ ಕತ್ತಲೆಯನ್ನು ತನ್ನೊಳಗೆ ಸೇರಿಸಿಕೊಳ್ಳುವುದಿಲ್ಲ. ಎಷ್ಟೇ ಕಠಿಣ ಪರಿಸ್ಥಿತಿಗಳಿದ್ದರೂ ಹೃದಯದಲ್ಲಿ ಪ್ರೀತಿಯನ್ನು ಉಳಿಸಿಕೊಳ್ಳುವ ಮನುಷ್ಯನು ತಾವರೆಯಂತೆಯೇ. ಜೀವನದ ಮಹತ್ವ ಪರಿಸ್ಥಿತಿಗಳಲ್ಲಿ ಇಲ್ಲ, ಅವುಗಳ ನಡುವೆ ನಾವು ಉಳಿಸಿಕೊಳ್ಳುವ ಮೃದುತ್ವದಲ್ಲಿ ಇದೆ ಎಂಬುದನ್ನು ಕವಿ ತುಂಬ ಸೊಗಸಾಗಿ ಹೇಳುತ್ತಾರೆ. ನದಿಯ ರೂಪಕ ಕವಿತೆಯ ವಿಶೇಷ ಸೌಂದರ್ಯ ಅಂತಾನೆ ತಿಳಿಯಬಹುದು. ನದಿ ತನ್ನ ಪ್ರಯಾಣದಲ್ಲಿ ಎಲ್ಲೆಡೆ ಜೀವವನ್ನು ಹರಡುತ್ತದೆ. ಅದು ಬಯಲ ಹಸಿರಾಗಿಸಿ ಭೂಮಿಯ ದಾಹವನ್ನು ನೀಗಿಸಿ ಕೊನೆಗೆ ಸಮುದ್ರದಲ್ಲಿ ಸೇರಿ ಹೋಗುತ್ತಾ ತನ್ನ

ಅಸ್ತಿತ್ವವನ್ನು ಇತರರ ಒಳಿತಿಗೆ ಅರ್ಪಿಸುವುದೇ ಅದರ ಸಾರ್ಥಕತೆ. ಮನುಷ್ಯನ ಬದುಕು ಹಾಗೆಯೇ ಇರಬೇಕು ಎನ್ನುವುದು ಕವಿತೆಯ ಆಶಯ. ಈ ಕವಿತೆಯ ವಿಶೇಷ, ಇದು ತತ್ವಗಳನ್ನು ಹೇಳುವುದಿಲ್ಲ, ಚಿತ್ರಗಳನ್ನು ನೀಡುತ್ತದೆ. ಮೋಡ, ತಾರೆ, ಮರ, ತಾವರೆ, ನದಿ, ಇವೆಲ್ಲವೂ ಕೇವಲ ಪ್ರಕೃತಿಯ ವಸ್ತುಗಳಲ್ಲ, ಅವು ಬದುಕಿನ ಮೌಲ್ಯಗಳ ಜೀವಂತ ರೂಪಗಳು. ಕವಿ ಹೇಳುವ ಪ್ರತಿಯೊಂದು ಮಾತು ಪ್ರಕೃತಿಯ ಉದಾಹರಣೆಯ ಮೂಲಕ ನಮ್ಮ ಹೃದಯಕ್ಕೆ ತಲುಪುತ್ತದೆ. ಅದಕ್ಕಾಗಿಯೇ ಈ ಕವಿತೆಯನ್ನು ಓದುವಾಗ ಅಥವಾ ಹಾಡಿಕೊಂಡಾಗ ಒಂದು ಮೃದುವಾದ ನೆಮ್ಮದಿ ಮನಸ್ಸಿನಲ್ಲಿ ಹರಡುತ್ತದೆ. ಎಲ್ಲರಿಗೂ ನಮಸ್ಕಾರ.

ಇಲ್ಲಿವರೆಗೂ ಭಾವಗೀತೆಗಳನ್ನ ಆಧರಿಸಿದ ಕಾರ್ಯಕ್ರಮ ಭಾವಸಂಗಮ ಕೇಳಿದಿರಿ. ಇವತ್ತಿನ ಭಾವಸಂಗಮ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ನಂದಿನಿ ಕೆಜಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಸರಿಯಾಗಿ 4:30 ಈ ಸಮಯದಲ್ಲಿ ನೀವು ಆಲಿಸುತ್ತಿರುವಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ. ಇನ್ನೀಗ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿ ಬರೋಣ. ಮೊದಲಿಗೆ ಪ್ಯಾಸ ಸಾವನ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಸುರೇಶ್ ವಾಡ್ಕರ್ ಅವರೊಂದಿಗೆ ಹಾಡಿದ್ದಾರೆ. ಸಾಹಿತ್ಯ

ಕಾರ್ಯಕ್ರಮದಲ್ಲಿ ಮುಂದೆ ಅಬ್ಕೆ ಬರಸ್ ಚಿತ್ರದ ಹಾಡನ್ನು ಕೇಳೋಣ. ಸೋನು ನಿಗಮ್, ಅಲ್ಕಾ ಯಾಜ್ಞಿಕ್ ಮತ್ತು ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಈ ಹಾಡು ಮೂಡಿಬರ್ತಾ ಇದೆ. ಸಮೀರ್ ಅವರ ಸಾಹಿತ್ಯ, ಅನು ಮಲ್ಲಿಕ್ ಅವರ ಸಂಗೀತ ನಿರ್ದೇಶನ ಈ ಹಾಡಿಗಿದೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮತ್ತೆ ನಿಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳು ಇಂದು ರಾತ್ರಿ 8:30 ಗೆ ಮೂಡಿಬರಲಿವೆ.

ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಕೃಷಿ ದೀವಿಗೆ ಮೂಡಿಬರಲಿದೆ. ಇದರಲ್ಲಿ ಆಲೂಗಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ಹೊಳೆನರಸೀಪುರ ತಾಲೂಕು ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾ ಎಂಎಸ್ ನಾಗರಾಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ಸಮಯ ಸರಿಯಾಗಿ 4:45. ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ಮೈಸೂರು ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಜಿ ಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ.
1: ಸಂಸ್ಕೃತಿ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಬಾನುಲಿ ಕೃಷಿ ಬೆಳಗು.
4: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10:00
3: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ.
5: ನಾನು ಸುಬ್ಬಣ್ಣ, ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಕು ಕಾರ್ಯಕ್ರಮವನ್ನು ಇಟ್ಟಿರುತ್ತೇವೆ. ನೀವು ತಪ್ಪದೆ ಬನ್ನಿ, ನಿಮ್ಮ ಜೊತೆಯಲ್ಲಿ ಸ್ನೇಹಿತರನ್ನು ಕರೆತನ್ನಿ.

ಈ ಬಾರಿಯ ಅತಿಥಿ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದ ಕೃಷಿಕ ದಂಪತಿ ಜಿಸಿ ಸೋಮಶೇಖರಪ್ಪ ಹಾಗೂ ಉಮಾ ಕೆಎಚ್ಎನ್.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ,
1: ಯಲಚನಹಳ್ಳಿ ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಜೈವಿಕ ಗೊಬ್ಬರಗಳ ಪ್ರದರ್ಶನ
0: ಹಾಗೂ ಕೃಷಿ ಪ್ರಕಟಣೆಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ,
0: ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ,
1: ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಇದೇ ತಿಂಗಳ 29ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ
1: ನಂಜನಗೂಡು ತಾಲೂಕು ಕಸಬಾ ಹೋಬಳಿ ನವಲೂರು ಪಂಚಾಯಿತಿ ಸೂರಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಸ್ಜಿ ಸುಬ್ಬಣ್ಣ ಹಾಗೂ ಗೌರಮ್ಮ ಅವರ ಜಮೀನಿನಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 5:05. ಸ್ನೇಹಿತರೆ, ಈಗ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ಡಯಾಬೆಟಿಕ್ ರೆಟಿನೋಪತಿ ಬಗ್ಗೆ ಮಾತನಾಡಲಿದ್ದಾರೆ ಡಾಕ್ಟರ್ ಕೃಷ್ಣನಗರ್. ಇವರೊಂದಿಗೆ ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು.
1: ಕೇಳುಗರಿಗೆಲ್ಲ ನಮಸ್ಕಾರ. ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲರಿಗೂ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಯಾಬೆಟಿಕ್ ರೆಟಿನೋಪತಿ ಈ ಕುರಿತು ಮಾಹಿತಿ ನೀಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಡಾಕ್ಟರ್ ಕೃಷ್ಣ ನಗರದ್ ಅವರು. ಇವರು ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯಲ್ಲಿ ರೆಟಿನಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕೃಷ್ಣ ನಗರದವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು.

0: ಡಾಕ್ಟರ್ ಕೃಷ್ಣ ಅವರೇ ಹೇಳಿ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೆಸರೇ ಹೇಳ್ತಾ ಇದೆ, ಇದು ಮಧುಮೇಹದಿಂದ ಬರುವಂತಹ ಕಣ್ಣಿನ ಸಮಸ್ಯೆ ಅಂತ. ಇದನ್ನು ಒಂಚೂರು ನಮ್ಮ ಕೇಳುಗರಿಗೆ ಈ ರೆಟಿನೋಪತಿ, ಡಯಾಬಿಟಿಕ್ಕಿಂದ ರೆಟಿನೋಪತಿ ಅಂತ ಅಂದರೆ ಏನು, ಯಾಕೆ ಆಗತ್ತೆ, ಏನನ್ನ ಹಾನಿ ಮಾಡುತ್ತೆ ಅಂತ ಒಂದು ಸ್ವಲ್ಪ ನಮ್ಮ ಕೇಳುಗರಿಗೆ ವಿವರಿಸಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ಸೊ ಇವಾಗ ಡಯಾಬಿಟಿಕ್ ರೆಟಿನೋಪತಿ ಅಂತ ನೀವು ಸುಮಾರು ಜನರ ಹತ್ರ ಕೇಳಿರ್ತೀರ. ಸೊ ಶುಗರ್ ಕಾಯಿಲೆ ಬಂದುಬಿಟ್ಟು ಕಣ್ಣಿನ ಸಮಸ್ಯೆ ಬಂತು ನನಗೆ, ಕಣ್ಣು ದೃಷ್ಟಿ ಹೊರಟೋಯ್ತು ಅಂತ. ಸೊ ಇದರಲ್ಲಿ ಸಮಸ್ಯೆ ಬಂದುಬಿಟ್ಟು ಕಣ್ಣು ಒಳಗಡೆ ಒಂದು ಕಣ್ಣಿನ ಪರದೆ ಇರುತ್ತೆ, ನಾವು ಅದನ್ನು ರೆಟಿನಾ ಅಂತ ಕರಿತೀವಿ. ಸೊ ಈ ರೆಟಿನಾದಲ್ಲಿ ಸಕ್ಕರೆ ಕಾಯಿಲೆ ಇರುವವರಿಗೆ ಎಲ್ಲ ರಕ್ತನಾಳಗಳು ಏನಾಗ್ತಾ ಇರುತ್ತೆ, ವೀಕ್ ಆಗೋದು, ಊದ್ಕೊಳ್ಳೋದು, ಬ್ಲಾಕ್ ಆಗಿಬಿಟ್ಟು ರಕ್ತ ಹೊರಗೆ ಬರೋದು. ಸೊ ಈ ಥರ ಸುಮಾರು ಚೇಂಜಸ್ಗಳಾಗುತ್ತೆ. ಸೊ ಇದೆಲ್ಲ ಸಮಸ್ಯೆಯನ್ನು ನಾವು ಕೂಡಿಸ್ಬಿಟ್ಟು ಒಂದು ಗುಂಪಾಗಿ ಹೇಳಬೇಕಾದ್ರೆ ಅದನ್ನು ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ. ಸೊ ಇದು ಒಂದು ಕಣ್ಣಲ್ಲಿ ಆಗುವ ಕಣ್ಣಿನ ರೆಟಿನಾದ ಸಮಸ್ಯೆ, ಶುಗರ್ ಕಾಯಿಲೆಯಿಂದ ಬರುವಂಥದ್ದು.
0: ಏನಾಗತ್ತೆ ಸರ್?
1: ಸೊ ಯಾರಿಗೆಲ್ಲ ಶುಗರ್ ಸುಮಾರು ವರ್ಷಗಳಿಂದ ಇರುತ್ತೆ ಅಥವಾ ಶುಗರ್ ಕಂಟ್ರೋಲ್ ಇರಲ್ಲ, ಅವರಿಗೆಲ್ಲ ರಕ್ತದಲ್ಲಿ ಶುಗರ್ ಅಂಶ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಶುಗರ್ ಅಂಶ ಏನಾಗುತ್ತೆ, ಬೇರೆ ಅಂಶಗಳ ಜೊತೆಗೆ ಅಂದರೆ ಪ್ರೋಟೀನ್ ಜೊತೆ ಕೂಡ್ಕೊಳ್ಳೋದು, ಫ್ಯಾಟ್ಗೆ ಜೊತೆ ಹೊಂದ್ಕೊಳ್ಳೋದು, ಕೂಡ್ಕೊಂಬಿಟ್ಟು ಒಂದು ವಿಷದ ಅಂಶ ಥರ ಕನ್ವರ್ಟ್ ಆಗುತ್ತೆ. ನಾವು ಇದನ್ನು ಗ್ಲೈಕೋಟಾಕ್ಸಿನ್ಸ್ ಅಂತ ಕರಿತೀವಿ ಅಥವಾ ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಸೊ ಈ ಅಂಶಗಳೆಲ್ಲ ರಕ್ತನಾಳದ ವಾಲ್ ಅಂದರೆ ಅದರ ಗೋಡೆಯಲ್ಲೆಲ್ಲ ಕೂಡ್ಕೊಂಬಿಟ್ಟು ಅದನ್ನು ಬ್ಲಾಕ್ ಮಾಡೋದು, ಅದನ್ನು ವೀಕ್ ಮಾಡೋದು ಮಾಡ್ತಾ ಇರುತ್ತೆ. ಸೊ ಇದೇ ಸಮಸ್ಯೆಗಳಿಂದನೇ ನಮಗೆ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಆಗೋದು ಅಥವಾ ಕಿಡ್ನಿಯಲ್ಲಿ ಕಿಡ್ನಿ ಸಮಸ್ಯೆ ಬರುವಂಥದ್ದು, ನರಗಳಲ್ಲಿ ನ್ಯೂರಾಲಜಿಕಲ್ ಡಿಫೆಕ್ಟ್ಸ್ ಆಗೋದು. ಸೊ ಈ ಥರದ ಎಲ್ಲ ಸಮಸ್ಯೆಗಳು ಶುಗರ್ ರಿಲೇಟೆಡ್ ಆಗೋದು ಮೇನ್ ಕಾರಣ ಬಂದ್ಬಿಟ್ಟು ಇದು ಅಡ್ವಾನ್ಸ್ಡ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ಸ್.
0: ಮತ್ತೆ ಏನು ಲಕ್ಷಣಗಳನ್ನು ಹೊತ್ತು ಬರ್ತಾರೆ ರೋಗಿಗಳು?
1: ಸೊ ಇದು ತುಂಬ ಮುಖ್ಯವಾದ ಪ್ರಶ್ನೆ. ಮೋಸ್ಟ್ ಆಫ್ ದ ಟೈಮ್ ಇದು ಡಯಾಬಿಟಿಕ್ ರೆಟಿನೋಪತಿ ಇದೆ ಅಂತ ಆಲ್ಮೋಸ್ಟ್ ಒಂದು 90-95% ಜನರಿಗೆ ಗೊತ್ತೇ ಇರಲ್ಲ. ಸೊ ಅವರಲ್ಲಿ ದೃಷ್ಟಿ ಸಮಸ್ಯೆ ಯಾವುದೇ ಸಮಸ್ಯೆಗಳಿರಲ್ಲ. ಸೊ ಅವ್ರ ದೃಷ್ಟಿ ಸಮಸ್ಯೆ ಬರೋ ಹೊತ್ತಿಗೆ ಆಲ್ರೆಡಿ ಇದು ಅಡ್ವಾನ್ಸ್ಡ್ ಸ್ಟೇಜನ್ನು ತಲುಪಿಟ್ಟಿರುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಯಾವುದೇ ಲಕ್ಷಣಗಳಿರಲ್ಲ. ಸೊ ಲಕ್ಷಣಗಳು ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ.
0: ಅಂದರೆ ಇವಾಗ ಡಯಾಬಿಟಿಸ್ ನನಗೆ ಒಂದು 5-10 ವರ್ಷದಿಂದ ಇದೆ ಅಂತ ಅಂದರೆ ನಾವು ಒಂದು ಸರ್ತಿ ರೆಟಿನಾ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಅಂದ್ಕೊಳ್ತೀನಿ.
1: ಇದು ಕೂಡ ತುಂಬ ಒಳ್ಳೆಯ ಕ್ವಶ್ಚನ್. ಇವಾಗ ಡಯಾಬಿಟಿಸ್ ಇರೋರಲ್ಲಿ ಎರಡು ಥರದ ಡಯಾಬಿಟಿಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಟೈಪ್ 1 ಡಯಾಬಿಟಿಸ್ ಅಂತ ಹೇಳ್ತೀವಿ, ಎರಡನೇದು ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಟೈಪ್ 1 ಡಯಾಬಿಟಿಸ್ಸು ನಿಮಗೆಲ್ಲ ತಿಳಿದಿರೋ ಹಾಗೆ ಇದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ಸು, ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿರುತ್ತೆ, ಆಮೇಲೆ ಪ್ರೋಗ್ರೆಸ್ ಕೂಡ ಬೇಗ ಬೇಗ ಆಗ್ತಾ ಹೋಗುತ್ತೆ. ಟೈಪ್ 2 ಡಯಾಬಿಟಿಸ್ ಬಂದ್ಬಿಟ್ಟು ಏಜ್ ಆದಮೇಲೆ ಬರೋ ಅಂಥದ್ದು. ಸೊ ಇವಾಗ ಯಾರಿಗೆ ಯಾವ ಥರ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅಂತಂದರೆ, ಟೈಪ್ 1 ಡಯಾಬಿಟಿಸ್ ಇರೋರೆಲ್ಲರೂ ಅಟ್ಲೀಸ್ಟ್ ಡಯಾಗ್ನೋಸ್ ಆಗಿಬಿಟ್ಟು ಫಸ್ಟ್ ಒಂದು 5 ವರ್ಷದ ಒಳಗಡೆ ಒಂದು ಕಂಪ್ಲೀಟ್ ಕಣ್ಣಿನ ತಪಾಸಣೆ, ಅದರಲ್ಲಿ ಡಯಾಬಿಟಿಕ್ ರೆಟಿನಾ ಚೆಕಪ್ ಕೂಡ ಇನ್ಕ್ಲೂಡೆಡ್ ಆಗಿರಬೇಕು, ಇದನ್ನು ಮಾಡತಕ್ಕದ್ದು. ಎರಡನೇ ಟೈಪ್ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಬಂದವರಿಗೆ ಇದು ಆಲ್ರೆಡಿ ಸ್ವಲ್ಪ ಏಜ್ ಆಗಿರೋರಲ್ಲಿ ಬಂದಿರುತ್ತೆ ಇದು. ಸೊ ಅವರಿಗೆ ಡಯಾಗ್ನೋಸ್ ಆದ ತಕ್ಷಣದಿಂದಲೇ ಅವರಿಗೆ ಕಣ್ಣಿನ ತಪಾಸಣೆ ಮುಖ್ಯ. ಸೊ ಈ ಥರ ಸ್ಕ್ರೀನಿಂಗ್ ಮಾಡಿಕೊಳ್ಳೋದ್ರಿಂದ ನಾವು ಕಣ್ಣನ್ನು ಕಾಪಾಡ್ಕೋಬಹುದು.
0: ಟೈಪ್ 1 ಡಯಾಬಿಟಿಸು ಮಕ್ಕಳಿಗೆ ಬರುವಂಥದ್ದು, ಮಕ್ಕಳಲ್ಲೂ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಸರ್?
1: ಡಯಾಬಿಟಿಸ್ ಇರೋರಿಗೆ ಎಲ್ಲರಲ್ಲೂ ಈ ಸಮಸ್ಯೆ ಬರಬಹುದು.
0: ಅವರು ಅವರ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರೆ ಅದು ಟೈಪ್ 1 ಆಗಿರಬಹುದು ಅಥವಾ ಟೈಪ್ 2 ಆಗಿರಬಹುದು, ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರೂ ಕೂಡ ಬರುತ್ತಾ ಅಥವಾ ಅನ್ಕಂಟ್ರೋಲ್ಡ್ ಶುಗರ್ ಇದ್ದರೆ ಮಾತ್ರ ಇದು ಕಾಣಿಸ್ಕೊಳ್ಳುತ್ತಾ?
1: ಇದು ಒಂದು ಒಳ್ಳೆ ಪ್ರಶ್ನೆನೇ. ಸೊ ಇವಾಗ ಎಷ್ಟೋ ಜನ ಹೇಳ್ತಾರೆ ನಮ್ಮದು ಶುಗರ್ಸ್ ಎಲ್ಲ ಕಂಟ್ರೋಲ್ಡ್ ಇದೆ, ನಾವು ಚೆನ್ನಾಗಿ ಮಾತ್ರೆಗಳು ತೊಗೊಳ್ತೀವಿ, ಆಹಾರದಲ್ಲಿ ತುಂಬ ಶಿಸ್ತು ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ರೂ ನಮಗೆ ಈ ಸಮಸ್ಯೆ ಬಂದಿದೆ ಅಂತ ಮೇನ್ ಕಂಪ್ಲೇಂಟ್ ಇಟ್ಕೊಂಡ್ಬಿಟ್ಟು ಬರೋದು ಇದೇ ಥರನೇ. ಸೊ ಇವಾಗ ಶುಗರ್ ಕಂಟ್ರೋಲ್ಡ್ ಇದ್ದರೂ ಒಂದು ತುಂಬ ಒಳ್ಳೆಯ ವಿಷಯ ಅದು, ಬಟ್ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಡಯಾಬಿಟಿಕ್ ರೆಟಿನೋಪತಿ ಬರಲಿಕ್ಕೆ ಡ್ಯೂರೇಷನ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಅಂದರೆ ಅವರಿಗೆ ಸಕ್ಕರೆ ಕಾಯಿಲೆ ಎಷ್ಟು ವರ್ಷದಿಂದ ಇದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ತೊಗೋಬೇಕು ಅಂದರೆ, ಯಾರಿಗೆಲ್ಲ 15 ವರ್ಷದಿಂದ ಶುಗರ್ ಕಾಯಿಲೆ ಇರುತ್ತೆ ಅವರಲ್ಲಿ ಒಂದು 80-90% ಜನರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇರೋ ಸಾಧ್ಯತೆ ಇರಿದೆ. ಸೊ ಅದೇ ಡ್ಯೂರೇಷನ್ ಇವಾಗ 15 ವರ್ಷದಿಂದ 20 ವರ್ಷ ದಾಟಿತು ಅಂತಂದರೆ ಆಲ್ಮೋಸ್ಟ್ 90-95% ಜನರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇರೋ ಸಾಧ್ಯತೆ ಇದೆ. ಸೊ ಡ್ಯೂರೇಷನ್ ಆಫ್ ಡಯಾಬಿಟಿಸ್ ತುಂಬ ಇಂಪಾರ್ಟೆಂಟು.
0: ಡ್ಯೂರೇಷನ್ ಅಂತ ಹೇಳಿದಾಗ ನಂಗೆ ಇನ್ನೊಂದು ನೆನಪಾಯಿತು, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ನಾವು ಇನ್ನೊಂದು ಗರ್ಭಿಣಿಯರಲ್ಲಿ ಕಾಣಿಸ್ಕೊಳ್ಳುವಂಥ ಸಕ್ಕರೆ ಕಾಯಿಲೆ ನೋಡ್ತೀವಿ. ಅವರಿಗೆ ಈ ಡ್ಯೂರೇಷನ್ ಇಲ್ಲದೆ ಇರೋದ್ರಿಂದ ಅವರಿಗೆ ಈ ಸಮಸ್ಯೆ ಕಾಣಿಸ್ಕೊಳ್ಳಲ್ವೇನೋ?
1: ಇಲ್ಲ, ಅದು ಕೂಡ ಇದನ್ನೇ. ಇವಾಗ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಡೆವಲಪ್ ಆಗುವಂಥ ಡಯಾಬಿಟಿಸ್ ಅಂದರೆ ಸಕ್ಕರೆ.

0: ಸೊ ಸಕ್ಕರೆ ಕಾಯಿಲೆ ಯಾವಾಗಾದ್ರೂ ಬಂದ್ರೂ ಕೂಡ ಡಯಾಬಿಟಿಕ್ ರೆಟಿನೋಪತಿ ಅಷ್ಟೇ ಇದರಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಈ ನಮಗೆಲ್ಲ ತಿಳಿದಿರೋ ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಆಲ್ರೆಡಿ ತುಂಬ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಇದು ಶುಗರ್ ಲೆವೆಲ್ಸ್ ಕೂಡ ಕಂಟ್ರೋಲ್ ಇಲ್ಲದೆ ಇರೋ ಸಮಯದಲ್ಲಿ ಈ ಡಯಾಬಿಟಿಕ್ ರೆಟಿನೋಪತಿ ಬೇಗ ಪ್ರೋಗ್ರೆಸ್ ಆಗೋ ಚಾನ್ಸಸ್ಸೂ ಇರುತ್ತೆ. ಸೊ ಆದ್ದರಿಂದ ನಾವು ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಈ ಥರ ಗರ್ಭಿಣಿಯರಲ್ಲೂ ಹೇಳ್ಕೊಟ್ಟಿರ್ತೀವಿ. ಸೊ ಯಾರಿಗೆಲ್ಲ ಜೆಸ್ಟೇಷನಲ್ ಡಯಾಬಿಟಿಸ್ ಇರುತ್ತೆ ಅವರಿಗೆ ಇದು ಪ್ರೆಗ್ನೆನ್ಸಿ ಡ್ಯೂರೇಷನ್ ಏನು 9 ತಿಂಗಳು ಇರುತ್ತೆ, ಅದರಲ್ಲಿ ಪ್ರತಿ ಟ್ರೈಮಿಸ್ಟರ್ ಅಂದರೆ ಮೂರು ತಿಂಗಳಿಗೆ ಒಂದೊಂದು ಸಲ ಕಣ್ಣಿನ ತಪಾಸಣೆ ಮಾಡಿಕೊಳ್ಳಿ ಅಂತ. ಸೊ ಅದು ಆದ ನಂತರ, ಪ್ರೆಗ್ನೆನ್ಸಿ ಆದ ನಂತರ 6 ವಾರದ ನಂತರ ಒಂದು ಫೈನಲ್ ಚೆಕಪ್ಪನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀವಿ. ಇದು ಅವರಲ್ಲಿ ಮಾಡಬೇಕಾಗಿರುವಂಥ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದು
1: ಗರ್ಭಿಣಿಯರಲ್ಲಿ.
0: ಹೌದು,
1: ಸಾಮಾನ್ಯ ಜನರು ತಪಾಸಣೆಗೆ ಯಾವಾಗ ಬರಬೇಕಾಗತ್ತೆ ಅಂದರೆ ನನಗೆ ಮಧುಮೇಹ ಇದೆ ಅಂತ ಅಂದಾಗ ಪ್ರತಿ ವರ್ಷನೂ ಎಲ್ಲ ಕಿಡ್ನಿ ಆಗಿರಬಹುದು, ಕಣ್ಣಾಗಿರಬಹುದು, ಎಲ್ಲ ಒಂದ್ಸರ್ತಿ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿರ್ತೀವಿ. ಈ ತಪಾಸಣೆ ಬಗ್ಗೆ ಹೇಳಿ.
0: ಇವಾಗ ತಪಾಸಣೆ ಬಂದ್ಬಿಟ್ಟು ನಾನು ಮುಂಚೆ ಹೇಳಿದಾಗೆ ಟೈಪ್ 1 ಡಯಾಬಿಟಿಕ್ಸ್ನವರಿಗೆ ಒಂದು ಶೆಡ್ಯೂಲ್ ಇರುತ್ತೆ, ಟೈಪ್ 2 ಡಯಾಬಿಟಿಸ್ನವರಿಗೂ ಒಂದು ಮತ್ತೆ ಬೇರೆ ಶೆಡ್ಯೂಲ್ ಇರುತ್ತೆ. ಅದು ಅಲ್ಲದೆ ಇವಾಗ ಅವರಿಗೆ ಕಣ್ಣಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಇರೋರಲ್ಲಿ ಎಷ್ಟು ಸಿವಿಯರ್ ಆಗಿದೆ ಡಯಾಬಿಟಿಕ್ ರೆಟಿನೋಪತಿ ಅನ್ನೋದ್ರ ಮೇಲ್ಗಡೆನೂ ಕೂಡ ನಾವು ಡ್ಯೂರೇಷನ್ನ ಫಿಕ್ಸ್ ಮಾಡಿರ್ತೀವಿ. ಸೊ ಇವಾಗ ಯಾರಿಗೂ ಸದ್ಯದಲ್ಲೇ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಇಲ್ಲದೆ ಇರೋರಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲ ಚೆಕಪ್ ಮಾಡ್ಕೊಳ್ತಾ ಇರೋದು ತುಂಬ ಒಳ್ಳೆಯದು. ಅದೇ ಇವಾಗ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ ಒಂದು ಬರುತ್ತೆ, ಪ್ರಾಲಿಫರೇಟಿವ್ ಅಂತ ಒಂದು ಬರುತ್ತೆ. ಸೊ ನಾನ್ ಪ್ರಾಲಿಫರೇಟಿವ್ ಇರೋವಂಥವ್ರೆಲ್ಲ ಅಲ್ಲ, ಅಟ್ಲೀಸ್ಟ್ 6 ತಿಂಗಳಿಗೆ ಒಂದು ಸಲ ಚೆಕಪ್ ಮಾಡ್ಕೊಳ್ಳೋದು. ಪ್ರಾಲಿಫರೇಟಿವ್ ಸ್ಟೇಜ್ ಬಂದಿದೆ ಅನ್ನೋರಲ್ಲೆಲ್ಲ ಅಟ್ಲೀಸ್ಟ್ 4-6 ತಿಂಗಳಲ್ಲಿ ಒಂದು ಸಲ ಕಣ್ಣಿನ ಪರೀಕ್ಷೆ ಮಾಡ್ಕೊಳ್ಳೋದು. ಸೊ ಈ ಥರ ಇದನ್ನು ಶ್ರದ್ಧೆಯಿಂದ ಶಿಸ್ತಿಂದ ಚೆಕಪ್ ಮಾಡ್ಕೊಳ್ಳೋರಲ್ಲಿ ನಾವು ಸುಮಾರು ಮಟ್ಟಿಗೆ ಕಣ್ಣಿನ ದೃಷ್ಟಿಯನ್ನು ಕಾಪಾಡ್ಬೋದು.
1: ಏನು ಪರೀಕ್ಷೆ ಮಾಡ್ತೀರಾ ಸರ್ ನೀವು?
0: ಸೊ ಯಾವಾಗೆಲ್ಲ ಒಬ್ಬ ಪೇಷಂಟ್ ಚೆಕಪ್ಪಿಗೆ ಅಂತ ಬಂದಿರ್ತಾರೆ ಅವರಲ್ಲಿ ಒಂದು ಡ್ರಾಪ್ಸ್ ಹಾಕ್ಬಿಟ್ಟು, ಡೈಲೇಟಿಂಗ್ ಡ್ರಾಪ್ಸ್ ಅಂತ ಹೇಳ್ತೀವಿ, ಈ ಥರ ಒಂದು ಡ್ರಾಪ್ಸ್ ಹಾಕ್ಬಿಟ್ಟು ಕಣ್ಣಿನ ರೆಟಿನಾ ಪರೀಕ್ಷೆಯನ್ನು ಮಾಡ್ತೀವಿ. ಸೊ ಈ ರೆಟಿನಾ ಪರೀಕ್ಷೆಯಲ್ಲಿ ಇವಾಗ ಫಸ್ಟ್ ಹೊಸದಾಗಿ ಡಯಾಗ್ನೋಸ್ ಆಗಿರೋ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಒಂದು ರೆಟಿನಾದ ಪಿಕ್ಚರ್ ಫೋಟೋಗ್ರಫಿ ಅಂತ ಹೇಳ್ತೀವಿ, ಫಂಡಸ್ ಫೋಟೋಗ್ರಫಿ ಅಂತ, ಅದು ಕೂಡ ತೆಗೆದುಬಿಟ್ಟು ಒಂದು ಮುಂದೆ ಫಾಲೋಅಪ್ಸಲ್ಲಿ ನಮಗೆ ನೋಡ್ಕೊಳ್ಳಿಕ್ಕೆ ಈ ಥರ ಇದ್ದಿದ್ದು ಈ ಥರ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ಸೊ ಒಂದು ಪಿಕ್ಚರ್ ತೆಗೆಯೋದ್ರ ಮುಖಾಂತರ, ಅಥವಾ ಯಾರಲ್ಲಿ ಆಲ್ರೆಡಿ ಸ್ವಲ್ಪ ಚೇಂಜಸ್ ಬಂದಿರುತ್ತೆ, ಸೊ ಊತ ಆಗಿರ್ಬೋದು, ಬ್ಲೀಡಿಂಗ್ ಆಗಿರ್ಬೋದು, ಈ ಥರ ಚೇಂಜಸ್ ಇರೋರಲ್ಲಿ ನಾವು OCT ಸ್ಕ್ಯಾನ್ ಅಂತ ಹೇಳ್ತೀವಿ, ಒಂದು ಆ ಥರದ ಒಂದು ಟೆಸ್ಟ್ ಆಗಿರ್ಬೋದು, ಅಥವಾ ಆಲ್ರೆಡಿ ಸ್ವಲ್ಪ ಅಡ್ವಾನ್ಸ್ಡ್ ಸ್ಟೇಜಸ್ಸಲ್ಲಿ ಇದೆ ಅನ್ನೋರಲ್ಲಿ ನಾವು ಒಂದು ಫಂಡಸ್ ಫ್ಲೋರಸಿನ್ ಏಂಜಿಯೋಗ್ರಫಿ ಅಂತ ಹೇಳ್ತೀವಿ. ಸೊ ಇದ್ರ ಮುಖಾಂತರ ನಮಗೆ ಎಷ್ಟು ಪ್ರಮಾಣದಲ್ಲಿ ಚೇಂಜಸ್ ಆಗಿದೆ, ಎಷ್ಟೆಲ್ಲ ಜಾಗದಲ್ಲಿ ಬ್ಲಾಕೇಜಸ್ ಇದೆ, ರಕ್ತಕ್ಕೆ ತಲುಪ್ತಾ ಇಲ್ಲ, ಸೊ ಈ ಥರ ಚೇಂಜಸ್ನೆಲ್ಲ ನೋಡೋದಕ್ಕೆ ಒಂದು ಏಂಜಿಯೋಗ್ರಫಿ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಸೊ ಇದು ಒಂದು ರುಟೀನಾಗಿ ಮಾಡುವಂಥ ಸ್ವಲ್ಪ ಟೆಸ್ಟ್ಗಳಾಗಿರುತ್ತೆ.
1: ಎಲ್ಲ ಪರೀಕ್ಷೆಗಳನ್ನು ಮಾಡಿದ ನಂತರ ಇವರಿಗೆ ರೆಟಿನೋಪತಿ ಈ ಹಂತದಲ್ಲಿದೆ ಈ ಹಂತದಲ್ಲಿದೆ ಅಂತ ನಿರ್ಧಾರ ಮಾಡಿದ ಮೇಲೆ ನಿಮ್ಮ ಚಿಕಿತ್ಸೆ ಏನಿರುತ್ತೆ?
0: ಸೊ ಇವಾಗ ಬೇಸಿಕ್ಲಿ ಇದನ್ನು ನಾವು 2 ವಿಧವಾಗಿ ಹೇಳ್ಬೋದು. ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಎರಡನೇದು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಇವಾಗ ಯಾರಲ್ಲಿ ಚೇಂಜಸ್ ಸ್ಟಾರ್ಟ್ ಆಗಿರುತ್ತೆ ಅದರಿಂದ ಏನಾದರೂ ದೃಷ್ಟಿಗೆ ತೊಂದರೆ ಆಗ್ತಾ ಇದೆಯೋ ಇಲ್ಲೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾರಲ್ಲಿ ಇನ್ನೂ ದೃಷ್ಟಿಗೆ ಅದರಿಂದ ತೊಂದರೆ ಆಗಿರಲ್ವೋ ಅವರಲ್ಲಿ ಜಸ್ಟ್ ನಾವು ಸ್ಟ್ರಿಕ್ಟಾಗಿ ಸ್ವಲ್ಪ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳೋದು, ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಇಟ್ಕೊಳ್ಳೋದು, ಅನೀಮಿಯಾ ಅಂತ ಹೇಳ್ತೀವಿ ಹೆಮೋಗ್ಲೋಬಿನ್ ಎಲ್ಲ ಕಂಟ್ರೋಲ್ ಮಾಡಿಟ್ಕೊಳ್ಳೋದು, ಸೊ ರೆಗ್ಯುಲರಾಗಿ ಚೆಕಪ್ ಮಾಡ್ಕೊಳ್ಳೋದು, ಈ ರೋಗದ ಸಿವಿಯರಿಟಿ ಅದ್ರ ಮುಂದೆ ಆಗೋ ತೊಂದರೆಗಳನ್ನು ಎಕ್ಸ್ಪ್ಲೇನ್ ಮಾಡಿ ಇದಿಷ್ಟು ಮಾಡಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟಿರ್ತೀವಿ. ಅದೇ ಇವಾಗ ಆಲ್ರೆಡಿ ಅವರಿಗೆ ದೃಷ್ಟಿಗೆ ತೊಂದರೆ ಆಗಿದೆ, ಆ ದೃಷ್ಟಿಗೆ ಊತ ಬರ್ತಾ ಇದೆ, ಅಥವಾ ಎಲ್ಲಾದರೂ ಲೀಕೇಜಸ್ ಆಗ್ತಾ ಇದೆ, ಬ್ಲಡ್ ಹೊರಗಡೆ ಬರ್ತಾ ಇದೆ, ಈ ಥರದ ಸಮಸ್ಯೆಗಳಿರೋರಿಗೆಲ್ಲ ನಾವು ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಒಂದು ಪ್ಯಾನ್ ರೆಟಿನಲ್ ಫೋಟೋಕೊಯಾಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಲೀಕೇಜ್ ಆಗ್ತಾ ಇರೋ ಜಾಗಗಳನ್ನ ನಾವು ಲೇಸರ್ ಮುಖಾಂತರ ಕ್ಲೋಸ್ ಮಾಡುವಂಥದ್ದು. ಅದ್ರ ಜೊತೆಗೆ ಯಾರಿಗಾದರೂ ಊತ, ರೆಟಿನಾದ ಮಧ್ಯಭಾಗದಲ್ಲಿ ಊತ ಬಂದಿದೆ, ಊತ ಜಾಸ್ತಿ ಇದೆ, ಅದು ದೃಷ್ಟಿಗೆ ತೊಂದರೆ ಮಾಡ್ತಾ ಇದೆ ಅನ್ನೋ ಥರ ಇತ್ತು ಅಂತಂದರೆ ನಾವು ಒಂದಿಷ್ಟು ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ಸೊ ಆ್ಯಂಟಿ VEGF ಅಂತ ಇಂಜೆಕ್ಷನ್ಸ್ ಬರುತ್ತೆ. ಸೊ ಇದನ್ನು ಇಂಜೆಕ್ಷನ್ನು ಇಂಟ್ರಾವಿಟ್ರಿಯಲ್ ಅಂದರೆ ಕಣ್ಣು ಒಳಗಡೆ ಕೊಟ್ಟುಬಿಟ್ಟು ಈ ಊತನ ಕಡಿಮೆ ಮಾಡುವಂಥದ್ದು ಟ್ರೀಟ್ಮೆಂಟು. ಸೊ ಇದು ದೃಷ್ಟಿ ಕಡಿಮೆ ಆಗ್ತಾ ಇರೋವಂಥ ಪೇಷೆಂಟ್ಸಲ್ಲಿ. ಅದು ಬಿಟ್ಬಿಟ್ಟು ಏನಾದರೂ ಆಲ್ರೆಡಿ ಬ್ಲಡ್ ತುಂಬ ಜಾಸ್ತಿ ಬಂದಿದೆ ಕಣ್ಣಲ್ಲಿ, ದೃಷ್ಟಿ ಕಾಣದೇ ಇರೋ ಅಷ್ಟು ಬ್ಲೀಡಿಂಗ್ ಆಗಿದೆ, ಸೊ ಬ್ಲಡ್ ಕ್ಲಿಯರ್ ಆಗ್ತಾ ಇಲ್ಲ, ರಕ್ತ ಹೆಪ್ಪುಗಟ್ಟುಬಿಟ್ಟು ನರ ಬಿಡೋ ಸ್ಟೇಜಿಗೆ ಬರ್ತಾ ಇದೆ, ಈ ಥರದ್ದೆಲ್ಲ ಸಮಸ್ಯೆ ಇರೋರಲ್ಲೇ ನಾವು ಬೇರೆ ಆಪ್ಷನ್ ಇಲ್ಲದೆ ಹೋಗೋದ್ರಿಂದ, ಸೊ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ನಾವಿದು ಬ್ಲಡ್ ಒಳಗಡೆ ಹೋಗ್ಬಿಟ್ಟು ಬ್ಲಡ್ನ ಸರ್ಜಿಕಲಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಕಣ್ಣನ್ನ ನಾರ್ಮಲ್ ಸ್ಟೇಜಿಗೆ ತರಲಿಕ್ಕೆ ಪ್ರಯತ್ನ ಮಾಡುವಂಥ ಟ್ರೀಟ್ಮೆಂಟ್ನ ಚೂಸ್ ಮಾಡಬೇಕಾಗತ್ತೆ.
1: ಅಂದರೆ ಚಿಕಿತ್ಸೆ ಯಾವ ಹಂತದಲ್ಲಿ ನೀವು ಶುರು ಮಾಡಿರ್ತೀರೋ ಅಲ್ಲಿ ತನಕ ಏನು ಅದು ಪ್ರೋಗ್ರೆಸ್ ಆಗಿರುತ್ತೆ ಅದನ್ನು ನಾವು ತಡೆಗಟ್ಟಬಹುದು ಅಷ್ಟೇ. ಅದು ಅಂದರೆ ಅದು ಮುಂದುವರಿದಂಗೆ ನಾವು ಮಾಡಬಹುದು, ಆದರೆ ಅಲ್ಲಿ ತನಕ ಏನು ನಮಗೆ ನಷ್ಟ ಆಗಿರುತ್ತೆ ಅದನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ತಾನೆ ಹೋಗಬೇಕಾಗತ್ತೆ
0: ಹೌದು.
1: ಅಂತೆ.
0: ಇವಾಗ ಒಂದು ಸ್ಟೇಜ್ವರೆಗೂ ನಾವು ಡಯಾಬಿಟಿಕ್ ರೆಟಿನೋಪತಿನ ರಿವರ್ಸ್ ಮಾಡ್ಬೋದು, ರಿವರ್ಸಿಬಲ್ ಅಂತ ಹೇಳ್ತೀವಿ. ಸೊ ಅದು ಅರ್ಲಿ ಚೇಂಜಸ್ ಏನಾಗಿರುತ್ತೆ, ನಾ ಹೇಳಿದ್ನಲ್ಲ ನಾನ್ ಪ್ರಾಲಿಫರೇಟಿವ್ ಡಯಾಬಿಟಿಕ್ ರೆಟಿನೋಪತಿ ಅಂತ. ಸೊ ಅಂಥ ಸ್ಟೇಜಸ್ಸಲ್ಲಿ ಇರೋವರಿಗೆ ನಾವು ಒಂದು ಸ್ಟೇಜ್ವರೆಗೂ ನಾವು ಅದನ್ನು ರಿವರ್ಸಿಬಲ್ ಮಾಡ್ಕೋಬೋದು. ಬಟ್ ಅದರ ನಂತರ ಯಾವಾಗ ದೃಷ್ಟಿ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಆ ಸ್ಟೇಜ್ ತಲುಪಿದ ಮೇಲೆ ಸೊ ಮೋಸ್ಟ್ ಆಫ್ ದ ಟೈಮ್ ಹೋಗಿರೋ ನರದ ಡ್ಯಾಮೇಜಸ್, ರೆಟಿನಾ ಡ್ಯಾಮೇಜ್ ಆಗಿರೋದನ್ನು ರಿವರ್ಸಿಬಲ್ ಮಾಡಲಿಕ್ಕೆ ಆಗದೆ ಇರೋಂಥ ಸಮಸ್ಯೆ ಇದು. ಸೊ ಎಷ್ಟು ಬೇಗ ನಾವು ಸಮಸ್ಯೆಯನ್ನು ಕಣ್ಣಿಡ್ಕೊಳ್ತೀವಿ, ಎಷ್ಟು ಶಿಸ್ತಿಂದ ಅದನ್ನು ಫಾಲೋಅಪ್ಸ್ ಮಾಡ್ಕೊಂಬಿಟ್ಟು ನಮ್ಮ ಕಣ್ಣನ್ನ ಕಾಪಾಡ್ಕೊಳ್ತೀವಿ, ಸೊ ಅದ್ರ ಮೇಲ್ಗಡೆ ನಮ್ಮ ದೃಷ್ಟಿ ಇದನ್ನು ನಿರ್ಧಾರವಾಗಿರುತ್ತೆ.
1: ಇದನ್ನ ಬರದೇ ಇದ್ದಂಗೆ ತಡೆಗಟ್ಟೋದಕ್ಕೆ ಏನಾದರೂ ಕ್ರಮಗಳಿದೆಯಾ ಸರ್?
0: ಸೊ ಬರದೇ ಇರೋದರ ಕಾಪಾಡ್ಕೊಳ್ಳೋಕ್ಕೆ ಅಂತಂದರೆ ಇದು ಬರೋದು ಒಂದೇ ಕಾರಣ, ಅದು ಸಕ್ಕರೆ, ಸಕ್ಕರೆ ಕಾಯಿಲೆ. ಸೊ ಶುಗರ್ಸ್ ಎಲ್ಲಿವರೆಗೂ ನಮ್ಮದು ಕಂಟ್ರೋಲ್ ಇರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಬರದೇ ಇರೋ ಥರ ತಾವು ಕಾಪಾಡ್ಕೋಬೋದು. ಸೊ ಶುಗರ್ಸ್ ಒಂದು ಅಷ್ಟೇ ಅಲ್ಲದೆ ನಮ್ಮ ಶುಗರ್ಸ್ ಬ್ಲಡ್ ಶುಗರ್ ಆಗ್ಬೋದು, ಬ್ಲಡ್ ಪ್ರೆಷರ್ ಆಗ್ಬೋದು, ನಾನು ಹೇಳಿದಾಗೆ ಲಿಪಿಡ್ಸ್ ಆಗ್ಬೋದು, ಹೆಮೋಗ್ಲೋಬಿನ್ ಆಗ್ಬೋದು, ನಮ್ಮ ಕಿಡ್ನಿ ಯಾವ ಥರ ಇದೆ, ಕಿಡ್ನಿ ಶಿಸ್ತು ಆಗ್ಬೋದು. ಸೊ ಇದೆಲ್ಲನೂ ಒಂದು ಮಟ್ಟಿಗೆ ನಾವು ಕಾಪಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನೋ ಆಗಿತ್ತು ಅಂತಂದರೆ ನಾವು ಮೋಸ್ಟ್ ಆಫ್ ದ ಟೈಮ್ ಬರದೇ ಇರೋ ಥರ ತಡಿಬೋದು.
1: ಬಂದಿದೆ ಇವಾಗ ನಮಗೆ ಡಯಾಗ್ನೋಸ್ ಆಗಿದೆ ರೆಟಿನೋಪತಿ, ಡಯಾಬಿಟಿಸ್ ರೆಟಿನೋಪತಿ ಇದೆ ಅಂತ ಹೇಳಿದ್ದಾರೆ. ನಾವು ನಮ್ಮ ಜೀವನ ಶೈಲಿಯಲ್ಲಿ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಸರ್?
0: ಸೊ ಇವಾಗ ಬಂದಿದೆ ಅಂದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಫಾಲೋಅಪ್ಸ್ ಮಾಡ್ಕೊಳ್ಳೋದು. ಸೊ ನಮ್ಮದು ಯಾವ ಸ್ಟೇಜಲ್ಲಿದೆ ಕಾಯಿಲೆ, ಅದರ ನಂತರ ಅದು ಯಾವ ಥರ ಪ್ರೋಗ್ರೆಸ್ ಆಗುತ್ತೆ, ಸೊ ಪ್ರೋಗ್ರೆಸ್ ಆಗದೆ ಇರೋದಕ್ಕೆ ನಾವು ಏನೇನು ಮಾಡ್ಕೋಬೇಕು ಅಂತ ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಕೊಂಬಿಟ್ಟು ಅವ್ರ ಅಡ್ವೈಸ್ ಮೇಲ್ಗಡೆ ಸ್ಟ್ರಿಕ್ಟಾಗಿ ಫಾಲೋಅಪ್ಸ್ ಮಾಡ್ಕೊಳ್ಳೋದು, ರೆಗ್ಯುಲರ್ ಚೆಕಪ್ಸ್ ಮಾಡ್ಕೊಳ್ಳೋದು, ಮೋಸ್ಟ್ ಇಂಪಾರ್ಟೆಂಟ್ ಬೀಯಿಂಗ್ ಅಗೇನ್ ಶುಗರ್ಸ್ನ ಕಂಟ್ರೋಲ್ ಇಟ್ಕೊಳ್ಳೋದು. ಸೊ ನಾವು ಅಟ್ಲೀಸ್ಟ್ ನಮ್ಮದು ಗ್ಲೈಕೋಸಿಲೇಟೆಡ್ ಹೆಮೋಗ್ಲೋಬಿನ್ ಅಂತ ಹೇಳ್ತೀವಿ, ಅಂದರೆ ಒಂದು 3 ತಿಂಗಳದ್ದು ಒಂದು ಆ್ಯಾವ್ರೇಜ್ ಶುಗರ್ನ ಚೆಕ್ ಮಾಡುವಂಥ ಒಂದು ಪರೀಕ್ಷೆ ಅದು. ಸೊ ಈ ಗ್ಲೈಕೋಸಿಲೇಟೆಡ್ ಹೆಮೋಗ್ಲೋಬಿನ್ ಏನಿದೆ ಇದು ನಾವು ಪರ್ಸೆಂಟೇಜಲ್ಲಿ ರೆಕಾರ್ಡ್ ಮಾಡಿದಾಗ ಸೊ 5 ರಿಂದ 6 ಇರೋದೆಲ್ಲನೂ ಶುಗರ್, ಸಕ್ಕರೆ ಜಸ್ಟ್ ಸ್ಟಾರ್ಟ್ ಆಗ್ತಾ ಇದೆ, ಸೊ 7 ಮೇಲ್ಗಡೆ ಹೋಗದೇ ಇರೋ ಥರ ನೋಡ್ಕೊಳ್ಳೋದು.
1: ಅಂದರೆ
0: HbA1c ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಕಣ್ಣಿನ ದೃಷ್ಟಿ ಸಮಸ್ಯೆ ಪ್ರೋಗ್ರೆಸ್ ಆಗದೆ ಇರೋದಕ್ಕೆ 7% ಮೇಲ್ಗಡೆ ಹೋಗದೆ ಇರೋ ಥರ ಕಾಪಾಡ್ಕೋಬೇಕು. ಅದ್ರ ಜೊತೆಗೆ ನಮ್ಮದು ಕಿಡ್ನಿ ಪ್ರೊಫೈಲ್ ಚೆಕ್ ಮಾಡ್ಕೊಳ್ಳೋದು, ಹೆಮೋಗ್ಲೋಬಿನ್ ಲೆವೆಲ್ಸ್ನ ಮೇಂಟೈನ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ನಂತರ ತುಂಬ ಫ್ರೀಕ್ವೆಂಟಾಗಿ ರೆಗ್ಯುಲರ್ ಆಗಿ ಚೆಕಪ್ಸ್ ಮಾಡ್ಕೊಳ್ಳೋದು.
1: ಮತ್ತು ಇವರಿಗೆ ಡ್ರೈವ್ ಮಾಡೋಕ್ಕೆ ಅದಕ್ಕೆಲ್ಲ ಏನಾದರೂ ತೊಂದರೆ ಆಗುತ್ತಾ, ಅದೇನಾದರೂ ನಾವು ಕೇರ್ ಮಾಡಬೇಕಾಗತ್ತಾ?
0: ಸೊ ಅರ್ಲಿ ಸ್ಟೇಜಸ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ಇರಬೇಕಾದ್ರೆ ಡ್ರೈವಿಂಗಿಗೇನು ಇಶ್ಯೂಸ್ ಬರೋದಿಲ್ಲ. ಬಟ್ ಯಾರಿಗೆಲ್ಲ ಅದು ದೃಷ್ಟಿ ಸಮಸ್ಯೆ ಆಗೋ ಸ್ಟೇಜಿಗೆ ಮುಟ್ಟಿರುತ್ತೆ, ಅಂದರೆ ಲೇಸರ್ ಟ್ರೀಟ್ಮೆಂಟ್ ತೊಗೊಂಡಿರ್ಬೋದು ಅಥವಾ ಸರ್ಜಿಕಲ್ ಟ್ರೀಟ್ಮೆಂಟ್ ತೊಗೊಂಡಿರ್ಬೋದು, ಇಂಜೆಕ್ಷನ್ಸ್ ತೊಗೊಂಡಿರ್ಬೋದು, ಸೊ ಇವರೆಲ್ಲ ಸ್ವಲ್ಪ ಮಟ್ಟಿಗೆ ದೃಷ್ಟಿ, ಅಂದರೆ ನಾವು ಫೀಲ್ಡ್ ಆಫ್ ವಿಷನ್ ಅಂತ ಹೇಳ್ತೀವಿ, ಅಂದರೆ ಪಕ್ಕದ ಸೈಡಿನ ದೃಷ್ಟಿ ಸ್ವಲ್ಪ ಆಲ್ರೆಡಿ ಕಡಿಮೆ ಆಗಿರುತ್ತೆ. ಸೊ ಅಂಥ ಪೇಷಂಟ್ಸ್ಗಳು ಸ್ವಲ್ಪ ಡ್ರೈವಿಂಗ್ನ ಎಸ್ಪೆಷಲಿ ಇನ್ ದ ಈವ್ನಿಂಗ್ ಅವರ್ಸಲ್ಲಿ ಎಷ್ಟಾಗುತ್ತಷ್ಟು ಕಡಿಮೆ ಮಾಡೋದು ತುಂಬ ಒಳ್ಳೆಯದು.
1: ಧನ್ಯವಾದಗಳು ಡಾಕ್ಟರ್ ಕೃಷ್ಣ ಅವರೇ. ಇದುವರೆಗೂ ಡಯಾಬೆಟಿಕ್ ರೆಟಿನೋಪತಿ ಯಾಕೆ ಬರುತ್ತೆ, ಹೇಗೆ ನಮಗೆ ಗೊತ್ತಾಗತ್ತೆ, ನಾವು ಅದಕ್ಕೆ ಯಾವ್ಯಾವ ಥರ ಚಿಕಿತ್ಸೆಗಳನ್ನು ತಗೊಳ್ಬೇಕಾಗತ್ತೆ ಅಂತ ನಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಸ್ನೇಹಿತರೆ, ಇದುವರೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ನಮ್ಮೊಂದಿಗೆ ಇದ್ದಂತಹ ಡಾಕ್ಟರ್ ಕೃಷ್ಣ ನಗರ್, ಇವರೊಂದಿಗೆ ತೇಜಸ್ವಿನಿ ಗಿರೀಶ್, ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
4: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
5: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸ್ನೇಹಿತರೆ, ಈಗ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವಂತಹ ಸಮಯ. ನೀವು ನಮಗೆ ನಿಮ್ಮ ಸಂದೇಶವನ್ನು ವಾಟ್ಸಪ್ ಸಂಖ್ಯೆ 9480858523 ಕಳುಹಿಸಬೇಕು. ಮೊದಲಿಗೆ ಕೇಳೋಣ ಒಲವಿನ ಉಡುಗೊರೆ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಶ್ಯಾಮ್ ಸುಂದರ್ ಕುಲಕರ್ಣಿಯವರ ಸಾಹಿತ್ಯ, ಸಂಗೀತ MR ರಂಗರಾವ್ ಅವರದು.

ಇನ್ನು ಮುಂದೆ ಕೇಳಿ ಕೇರಳದ ಸಿಂಹ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಜೀವದಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಂ ಅವರದು. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಪೆತ್ತನಹಳ್ಳಿಯಿಂದ ಸುಬ್ರಹ್ಮಣಿ ಮತ್ತು ಕುಟುಂಬದವರು.

ಶಿರಾದ ಚನ್ನನಕುಂಟೆಯಿಂದ ರೂಪಾ ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿ ಅವರ ಕೋರಿಕೆ ಕೃಷ್ಣಾನಿ ಕುಣಿದಾಗ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ವಿಜಯಭಾಸ್ಕರ್ ಅವರದು.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ, ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
4: ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ. ಈ ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಗೀತೆಗಾಗಿ ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು.

ಸಿ ಅಶ್ವಥ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಕಾಮನಬಿಲ್ಲು ಚಿತ್ರದ ಗೀತೆಯನ್ನು, ಕುವೆಂಪು ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಗಾಗಿ ಮಂಡ್ಯದಿಂದ ಮಂಜೇಗೌಡ ಹಾಗೂ ಕುಟುಂಬದವರು ನಮಗೆ ಸಂದೇಶವನ್ನು ಕಳಿಸಿದರು.

ಈಗ ಕೇಳಿ ಚಿತ್ರ ಅಮೃತ ಧಾರೆಯಿಂದ ಒಂದು ಹಾಡು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಕೋರಿಕೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರದು.

ಇನ್ನು ಮುಂದೆ ಕೇಳಿ ಹದ್ದಿನ ಕಣ್ಣು ಚಿತ್ರದ ಗೀತೆಯನ್ನು. ವಿಜಯ ನರಸಿಂಹ ಅವರ ಸಾಹಿತ್ಯವನ್ನು ಸಂಗೀತ ಕೆಳಗಿಸಿದ್ದಾರೆ ಸತ್ಯಂ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ. ಗೀತೆಗಾಗಿ ಬಸವನಹಳ್ಳಿಯಿಂದ ರಾಜೇಶ್, ವೃಂದ ಹಾಗೂ ಕಾಮಾಕ್ಷಿ ನಮಗೆ ಕೋರಿಕೆಯನ್ನು ಸಲ್ಲಿಸಿದರು.

ಇನ್ನು ಕೇಳಿ ಜೀವನದಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೊಡ್ವಾಲ್. ಆರ್ ಎನ್ ಜಯಗೋಪಾಲ್ ಅವರ ರಚನೆ, ಸಂಗೀತ ಕೋಟಿಯವರದು. ಹೊಸ ಹೊಳಲುವಿನಿಂದ ಶ್ರೀನಿವಾಸ್ ಅವರು ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದರು.

ಗೀತೆಯೊಂದಿಗೆ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಸ್ನೇಹಿತರೆ, ಹಲವಾರು ಕೇಳುಗರು ನಮಗೆ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಸಮಯದ ಅಭಾವ ನಿಮ್ಮ ಸಂದೇಶವನ್ನು ಓದಲಿಕ್ಕಾಗಲಿಲ್ಲ. ಅವರಲ್ಲಿ ಶ್ರೀನಿವಾಸ್ ಜೆ ಪಿ ಅವರು ಗೊಬ್ಬರ ಕಾಲದಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಭಾರತಿ, ಮಾಲತಿ, ಶಿವಸ್ವಾಮಿ, ನಿರ್ಮಲಾ, ವಿಕ್ಕಿಪುಟ್ಟಿ, ಅಶೋಕ್ ಪುರಂ ಮೈಸೂರಿನಿಂದ ನಮಗೆ ಸಂದೇಶವನ್ನು

0: ಕಳಿಸಿದ್ರು. ಗುಂಡ್ಲುಪೇಟೆ ತಾಲೂಕು ಪಂಚನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ಜ್ಯೋತಿ, ರಾಜಮ್ಮ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ. ಹಾಗೆಯೇ ಶ್ರೀರಂಗಪಟ್ಟಣದಿಂದ ಕೃಷ್ಣ, ಟೈಲರ್, ಪದ್ಮ, ಕೃಷ್ಣ, ನಾರಾಯಣ, ಚೈತ್ರ, ಎಂಡಿ ಬಹುಳ್, ಲಕ್ಷ್ಮಿ, ಉಮಾಶಂಕರ್ ಹಾಗೂ ಮನೆಯವರು ನಮಗೆ ಸಂದೇಶವನ್ನು ಕಳಿಸಿದರು. ರಮಾಬಾಯಿ ನಗರದಿಂದ ಚೈತ್ರ, ಗಾಯತ್ರಿ ಹಾಗೂ ಗಂಗಾಧರ್ ಇವರು ನಮಗೆ ಸಂದೇಶವನ್ನು ಕಳಿಸಿದರೆ, ಮತ್ತೆ ನಮಗೆ ಸಂದೇಶವನ್ನು ಕಳಿಸಿದವರು ಯಾರಪ್ಪ ಅಂತಂದರೆ, ಎನ್ಆರ್ ಮೊಹಲ್ಲಾದಿಂದ ವಿಜಯ ನಾಗೇಂದ್ರ, ಮುರಳಿ, ನಿತ್ಯ, ಪ್ರೇಮ ಬಿಂದು, ಭಾಗ್ಯಮ್ಮ, ಶಾರದಮ್ಮ ಇವರು ನಮಗೆ ಸಂದೇಶವನ್ನು ಕಳಿಸಿದರು. ಎಸ್ ವಿ ಪಿ ನಗರದಿಂದ ಸುಜಾತ ಇವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಕೋಣನಕೆರೆ ಇಂದ ಶ್ರೀನಿವಾಸ್, ಸುಪ್ರೀತಾ, ಬೆಳ್ಳಿಕುಮಾರಿ ನಮಗೆ ಸಂದೇಶವನ್ನು ಕಳಿಸಿದರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್, ಕಾಂತರಾಜಮ್ಮ, ಹರ್ಷಿತ್ ಅವರು ನಮಗೆ ಕಳಿಸಿದರು. ಎಂ ಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ ನಮಗೆ ಕಳಿಸಿದರು. ಕೆಸರೆಯಿಂದ ಜಯಂತಿ, ಮಹಾದೇವ್, ತುಷಾರಾಣಿ, ದಾಕ್ಷಾಯಣಿ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆಯೇ ಕೆ ಸಿ ಚಿಕ್ಕಣ್ಣ, ಲಕ್ಷ್ಮೀ, ಚೈತ್ರ, ಚರಿತ್, ಅಶ್ವಿನಿ, ಚೇತನ್ ಕುಮಾರ್ ಇವರು ನಮಗೆ ನಂದಿನಿ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದರು. ಇನ್ನು ದಟ್ಟಗಳಿಯಿಂದ ನಾಗಮಧು ಹಾಗೂ ಅವರ ಮಿತ್ರರು ಸುಭಾನ್ ಇವರು ಹಗರೆ ಬೊಮ್ಮನಹಳ್ಳಿಯಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಮೊಹಮ್ಮದ್ ನದೀಮ್ ಅವರು ಗಾಯತ್ರಿಪುರಂನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹೆಬ್ಬಾಳಿಯಿಂದ ಅಮೂಲ್ಯ, ಚೈತ್ರ, ಲತಾ, ನಂದೀಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಮರಿರಂಜನ್ ನಂಜುಂಡಸ್ವಾಮಿ ಚಂದನ್ ಇವರು ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ವಿಜಯನಗರದಿಂದ ಆಶೀಶ್ ಕುಮಾರ್, ಲತಾ ಇವರು ನಮಗೆ ಸಂದೇಶವನ್ನು ಕಳಿಸಿದರು. ಸ್ನೇಹಿತರೆ, ನಿಮ್ಮ ಸಂದೇಶ ಮತ್ತೆ ಕಳಿಸಿ. ನಾಳೆ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಕೋರಿಕೆಯನ್ನು ನಾವು ಖಂಡಿತ ನಡೆಸ್ಕೊಡ್ತೀವಿ ಅಂತ ಹೇಳ್ತಾ, ಕಳಿಸಿದ ಎಲ್ಲರಿಗೂ ಕೂಡ ಕೇಳಿದ ಎಲ್ಲ ನಮ್ಮ ಶ್ರೋತೃಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6 ಕಾರ್ಯಕ್ರಮಗಳನ್ನು.
1: ಮುಕ್ತವಾಣಿ,
2: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
3: KSOU ಮುಕ್ತವಾಣಿ.
4: ಮುಕ್ತವಾಣಿ ಎಲ್ಲರ ಮನೆಗೂ, ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
1: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ KSOU ಮುಕ್ತವಾಣಿ.
4: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
1: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
3: KSOU ಮುಕ್ತವಾಣಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
1: KSOU ಮುಕ್ತವಾಣಿ.

ಸಮಯ ಸರಿಯಾಗಿ 6 ಗಂಟೆ. ಇದು ಆಕಾಶವಾಣಿ ಮೈಸೂರು FM 100.6. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಜಿಲ್ಲಾ ವಾರ್ತಾಪತ್ರ 6:30. 6:50 ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ಆಲೂಗೆಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಹೊಳೆ ನರಸೀಪುರ ತಾಲೂಕಿನ ಗುಂಜೀವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ MS ನಾಗರಾಜ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. 8:00 ಯುವವಾಣಿ, ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಎಂ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಬಿ ದಿಗ್ವಿಜಯ್. ಹಿಂದಿ ಚಿತ್ರಗೀತೆಗಳನ್ನು ನೀವು ಕೇಳಬಹುದು 8:30. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮಹಾರಾಜಪುರಂ ಎಸ್ ರಾಮಚಂದ್ರನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಆಲಿಸಬಹುದು. 10:00 ಶ್ರೀ ವಿದ್ಯಾವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. ಸವಿನೆನಪು ರಾತ್ರಿ 10:30. ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾದದಲ್ಲಿ ಚಿಂತನ, FS ಕಲ್ಲಪ್ಪನ ಮಠ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. ಸೇವಾವಾಹಿನಿ 7:30. ನಾಳೆ ಬೆಳಗ್ಗೆ 7:45, ಮಧ್ಯಾಹ್ನ 2:40, ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳು. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮವಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎನ್ ಕಾರ್ತಿಕ್ ಅವರ ವಯೊಲಿನ್ ವಾದನ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ BG ಕವಿತಾ.

ಮಧ್ಯಾಹ್ನ 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ನಾಟಕ ಫೋನಾಯಣ. ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ಬಿ ದಿಗ್ವಿಜಯ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಸ್ನೇಹ ಟಿಎಸ್ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಸಣ್ಣ ಕತೆ ಮಲ್ಲಿಯ ನಾಳೆಗಾಗಿ ನಂದಾದೀಪ ಅವರಿಂದ. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸರಣಿ. ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಿಲಯದ ಕಲಾವಿದರಿಂದ ವಾದ್ಯವೃಂದ. ನಿರ್ದೇಶನ HK ನರಸಿಂಹಮೂರ್ತಿ.

0: ನಾಲ್ಕು ಗಂಟೆಗೆ ಕಥಾ ಕಾಲಕ್ಷೇಪ, ವಾಲಿ ಮೋಕ್ಷ, ಪ್ರಸತಿ ಸಂತ ಕೇಶವದಾಸರು. 5:05 ಪ್ರಾಯೋಜಿತ ಕಾರ್ಯಕ್ರಮ. 5:40 KSOU ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಡಾಕ್ಟರ್ ಜ್ಯೋತಿ ಶಂಕರ್ ಅವರೊಂದಿಗೆ ಸಂದರ್ಶನ. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮ ಕೇಳಿದಿರಿ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.
1: ಅವಧೇಶ್ ಕುಮಾರ್ ಭಾರತಿ ಅತಿ ವಿಶಿಷ್ಟ ಸೇವಾ ಮೆಡಲ್ ಪ್ರಾಪ್ತ ಕರ್ತೆ ಹುವೆ, ಅಪ್ನಾ ಸರ್ವೋತ್ತಮ ಯುದ್ಧ ಸೇವಾ ಮೆಡಲ್ ಸೆಲ್ಯೂಟ್ ಕರ್ತೆ ಹುವೆ ರಾಷ್ಟ್ರಪತಿ ಜೀ ಕೋ ಔರ್ ಅಪ್ನೆ
2: ವೈಸ್ ಅಡ್ಮಿರಲ್ ಸಂಜಯ್ ಜಸ್ಜೀತ್ ಸಿಂಗ್ ಪರಮ ವಿಶಿಷ್ಟ ಸೇವಾ ಮೆಡಲ್ ಅತಿ ವಿಶಿಷ್ಟ ಸೇವಾ ಮೆಡಲ್ ನೌಸೇನಾ ಮೆಡಲ್ ಸೇವಾ ನಿವೃತ್
3: ನೆಕ್ಸ್ಟ್ ರೆಸಿಪಿಯೆಂಟ್ ಆಫ್ ಸರ್ವೋತ್ತಮ ಯುದ್ಧ ಸೇವಾ ಮೆಡಲ್ ವೈಸ್ ಅಡ್ಮಿರಲ್ ಸಂಜಯ್ ಜಸ್ಜೀತ್ ಸಿಂಗ್ PVSM AVSM NM ರಿಟೈರ್ಡ್
1: वाइस एडमिरल संजय जसजीत सिंह अब प्राप्त कर रहे हैं अपना सर्वोत्तम युद्ध सेवा मेडल. आपने भारतीय नौसेना में युद्ध के दौरान
2: एयर मार्शल दी थी नर्मदेश्वर तिवारी परम विशिष्ट सेवा मेडल अति विशिष्ट

0: ನಮ್ಮ ಸ್ಟುಡಿಯೋ ಸಮಯ 6:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು.
2: ಓಂ ಧನ್ ಧನ್ವಂತರಯೇ ನಮಃ.
1: ಸಸ್ಯಸಿರಿ
3: ಸಸ್ಯಸಿರಿ
1: ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
2: ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ.
1: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.

ಕೇಳುಗರೆ, ಇಂದು ಒಂದೆರಡು ಔಷಧೀಯ ಸಸ್ಯಗಳ ಆಹಾರದ ಬಗ್ಗೆ ತಿಳಿದುಕೊಳ್ಳೋಣ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಸದೃಢಗೊಳಿಸುವ ಒಂದು ಔಷಧೀಯ ಸಸ್ಯ ಅಮೃತ ಬಳ್ಳಿ. ಇದು ಬಹಳ ಬೇಗವಾಗಿ ಹಬ್ಬುವಂಥ ಒಂದು ಬಳ್ಳಿ. ಇದು ಯಾವುದೇ ಹವಾಮಾನದಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ಮನೆ ಮುಂದೆ ಅಲಂಕಾರಿಕವಾಗಿಯೂ ಸಹ ಈ ಗಿಡವನ್ನು ಬೆಳೆಸ್ಕೋಬಹುದು ಹಾಗೂ ಬಳಸಿ ಆರೋಗ್ಯಕರ ಪ್ರಯೋಜನವನ್ನು ಪಡಿಬಹುದು. ಇದರ ಔಷಧೀಯ ಗುಣಗಳು ಅನೇಕ. ನಿತ್ಯ ಅಮೃತ ಬಳ್ಳಿಯನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆದ ಕಾರಣ ಎಲ್ಲ ಕಾಯಿಲೆಗಳಿಗೂ ಅಮೃತ ಬಳ್ಳಿ ಒಂದು ಸೂಕ್ತ ಮನೆಮದ್ದು. ಹಾಗೂ ಕಾಯಿಲೆ ಬರದಂತೆ ಕೂಡ ಇದರ ಎಲೆಗಳು ನಮ್ಮನ್ನು ರಕ್ಷಿಸುತ್ತೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಟಿನಾಸ್ಪೊರಾ ಕಾರ್ಡಿಫೋಲಿಯಾ. ಅಮೃತ ಬಳ್ಳಿ ಸೇವನೆಯಿಂದ ರಕ್ತದ ಸಕ್ಕರೆ ಅಂಶವನ್ನು ನಿಯಂತ್ರಿಸಬಹುದು. ಜ್ವರದಲ್ಲಿ ಅಮೃತ ಬಳ್ಳಿ ಒಂದು ಉತ್ತಮವಾದ ಮನೆ.

0: ಇರುವಂಥದ್ದು. ಅಮೃತ ಬಳ್ಳಿಯನ್ನು ಮನೆ ಮುಂದೆ ಬೆಳೆಸುವುದರಿಂದ ಅಲಂಕಾರಿಕವಾಗಿಯೂ ಇರುತ್ತೆ ಹಾಗೂ ತಂಪಾಗಿ ಸಹ ಇರುತ್ತೆ ಹಾಗೂ ಅನೇಕ ಔಷಧೀಯ ಪ್ರಯೋಜನವನ್ನು ಸಹ ನಾವು ಪಡೆಯಬಹುದು. ಅಮೃತ ಬಳ್ಳಿಯ ತಂಬುಳಿ ರುಚಿಕಟ್ಟಾಗಿರುತ್ತೆ ಹಾಗೂ ಆರೋಗ್ಯದಾಯಕವಾಗಿರುತ್ತೆ. ತಯಾರಿಸುವ ವಿಧಾನ ತುಂಬ ಸರಳ. ಒಂದು ಹಿಡಿಯಷ್ಟು ಅಮೃತ ಬಳ್ಳಿ ಚಿಗರನ್ನು ಬೆಳಗಿನ ಹೊತ್ತು ಸಂಗ್ರಹಿಸ್ಕೋಬೇಕು. ಅದನ್ನು ಚೆನ್ನಾಗಿ ತೊಳೆದು ಸಣ್ಣ ಉರಿಯಲ್ಲಿ ಹುರಿದಿಟ್ಕೋಬೇಕು. ನಂತರ 8-10 ಕಾಳುಮೆಣಸು ಹಾಗೂ 1/4 ಕಪ್ನಷ್ಟು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ಇದಕ್ಕೆ ಅವಶ್ಯಕತೆ ಅನುಸಾರವಾಗಿ ರುಬ್ಬಿದ ಗಟ್ಟಿಯಾದ ಮಜ್ಜಿಗೆಯನ್ನು ಬರೆಸಬೇಕು. ಈ ಮಿಶ್ರಣಕ್ಕೆ ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿಯ ತುಪ್ಪದ ಅಥವಾ ತೆಂಗಿನ ಎಣ್ಣೆಯ ಒಗ್ಗರಣೆಯನ್ನು ಕೊಟ್ಟು ಮಿಶ್ರಣ ಮಾಡಿ ಬಳಸುವುದರಿಂದ ರುಚಿಕಟ್ಟದ ತಂಬುಳಿ ಬಳಕೆಗೆ ಸಿದ್ಧ. ಇದನ್ನು ನಿಯಮಿತವಾಗಿ ಬಳಸುವುದರಿಂದ ದೇಹ ಪುಷ್ಟಿಯಾಗುತ್ತೆ, ನಮಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಬರುವುದಿಲ್ಲ. ಹಾಗೆ ಇನ್ನೊಂದು ಔಷಧ ಖಾದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈರುಳ್ಳಿ ನಿಮಗೆಲ್ಲ ಗೊತ್ತೇ ಇದೆ, ಇದು ನೈಸರ್ಗಿಕವಾದ ನೋವು ನಿವಾರಕ ಸಸ್ಯ. ಈರುಳ್ಳಿಯಲ್ಲಿ ನೋವನ್ನು ನಿವಾರಿಸುವಂತಹ ನೈಸರ್ಗಿಕ ಅಂಶಗಳಿದೆ. ಈರುಳ್ಳಿಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಕೀಲು ನೋವು ನಿಯಂತ್ರಣಕ್ಕೆ ಬರುತ್ತೆ. ಆಯುರ್ವೇದದಲ್ಲಿ ಈರುಳ್ಳಿಯನ್ನು ಪಲಾಂಡು ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಆಲಿಯಂ ಸೀಪಾ ಅಂತ. ಈರುಳ್ಳಿಯಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುವಂಥ ಅಂಶಗಳಿದೆ, ಗ್ಯಾಸ್ಟ್ರಿಕನ್ನು ನಿಯಂತ್ರಿಸುತ್ತೆ. ಸೇವಿಸಿದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಅಜೀರ್ಣವಾಗುವುದನ್ನು ಈರುಳ್ಳಿ ತಡೆಯುತ್ತೆ. ಹಾಗೆ ಈರುಳ್ಳಿಯಲ್ಲಿ ಅನೇಕ ಪೋಷಕಾಂಶಗಳು ಸಹ ಇದೆ. ಈ ಎಲ್ಲ ಗುಣಗಳು ಈರುಳ್ಳಿಯ ಗಿಡದಲ್ಲೂ ಸಹ ಇರುತ್ತೆ. ಈರುಳ್ಳಿಯ ಚಿಗುರನ್ನು ನಾವು ಪಲ್ಯ ಮಾಡಲು ಬಳಸ್ತೇವೆ. ಈ ಎಲೆಯನ್ನು ಕೂಡ ನಾವು ಆಹಾರವಾಗಿ ಬಳಸಬಹುದು. ಈರುಳ್ಳಿ ಗಿಡವನ್ನು ಸಾಮಾನ್ಯವಾಗಿ ಸ್ಪ್ರಿಂಗ್ ಆನಿಯನ್ ಅಂತ ಕರೀತಾರೆ, ಅಥವಾ ಗ್ರಾಮೀಣ ಭಾಗದಲ್ಲಿ ಈರುಳ್ಳಿ ಕಾವು ಅಂತಲೂ ಕರೀತಾರೆ. ಹಸಿರಾಗಿ ಇರುವಂತಹ ಈರುಳ್ಳಿ ಕಾವನ್ನು ತೆಗೆದುಕೊಳ್ಳಬೇಕು, ತೊಳೆದು ಒಣಗಿಸಿ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಇದನ್ನು ಕಡಿಮೆ ಉರಿಯಲ್ಲಿ ಹುರಿದು ಇದಕ್ಕೆ ಕಾಳುಮೆಣಸು ಮತ್ತು ತೆಂಗಿನ ತುರಿಯನ್ನು ಸೇರಿಸಿ ಮಿಶ್ರಣ ಮಾಡಿಟ್ಕೋಬೇಕು. ಈ ರುಬ್ಬಿದ ಮಿಶ್ರಣಕ್ಕೆ 3 ಲೋಟದಷ್ಟು ಕಡೆದ ಮಜ್ಜಿಗೆಯನ್ನು ಸೇರಿಸಬೇಕು. ನಂತರ ಅದಕ್ಕೆ ರುಚಿಗೆ ಅನುಸಾರವಾಗಿ ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ನೀಡಿದರೆ ರುಚಿಕಟ್ಟಾದ ಈರುಳ್ಳಿಯ ತಂಬುಳಿ ಸೇವನೆಗೆ ಸಿದ್ಧ. ನಿಯಮಿತವಾಗಿ ಬಳಸೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಹಾಗೂ ನೋವು ನಿವಾರಕ ಗುಣಗಳು ದೇಹಕ್ಕೆ ದೊರೆಯುತ್ತೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಸ್ನೇಹಿತರೆ, ನಾಳೆ ಸಂಜೆ 5 ಗಂಟೆಗೆ ಅಪೋಲೋ ಬಿಜಿಎಸ್ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರೋಗ್ಯಕರ ಬೆನ್ನುಮೂಳೆ, ಆರೋಗ್ಯಕರ ಜೀವನದ ವಿಷಯವಾಗಿ ಮಾತನಾಡಲಿದ್ದಾರೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಜ್ವಲ್. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ ಮೈಸೂರು.

ನಾಳೆ 6:50 ಕೃಷಿರಂಗದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮಾಣಿಯಲ್ಲಿ ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
3: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
5: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
6: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2nd and 4th ಮಂಗಳವಾರ ಬೆಳಿಗ್ಗೆ 11-12 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಸ್ನೇಹಿತರೆ 8 ಗಂಟೆಯ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ಮೈಸೂರಿನ ಬಾಲ ಪ್ರತಿಭೆ. ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಎಂ ಅವರೊಂದಿಗೆ ಮಾತುಕತೆ ಇದೆ. ತಪ್ಪದೇ ಆಲಿಸಿ ಯುವವಾಣಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20 ಇನ್ನು ಸಂಸ್ಕೃತದಲ್ಲಿ ವಾರ್ತೆಯನ್ನ ಕೇಳೋಣ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ನವದಿಲ್ಲ್ಯಾಂ ರಾಷ್ಟ್ರಪತಿ ಭವನೆ ಶೌರ್ಯ ಪುರಸ್ಕಾರಾನ್ ಪ್ರಾಯಚ್ಛತ್. ಏರ್ ಮಾರ್ಷಲ್ ತರುಣ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವಾರ್ಷಣೇಯ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೇಲಾ ಆದಯಶ್ಚ ಪುರಸ್ಕೃತಃ. ಹರಿಯಾಣ ರಾಜಸ್ಥಾನಯೋರ್ಮಧ್ಯೆ ದಶಕತ್ರಯೇಭ್ಯಃ ವಿಳಂಬಿತಾಯಾಃ ಯಮುನಾ ಜಲವಿಭಾಜನ ವಿವಾದಸ್ಯ ಅದ್ಯ ಸಮಾಧಾನಂ ಜಾತಂ. ಸರ್ವೋಚ್ಚನ್ಯಾಯಾಲಯೇನ ರಾಮಮಂದಿರದಾನಪ್ರಕರಣಸ್ಯ ಕಥಿತ ವಿತ್ತೀಯ ಅನಿಯಮಿತತಾಯಾಃ ನ್ಯಾಯಾಲಯ ನಿರೀಕ್ಷಣ ಅನ್ವೇಷಣಸ್ಯ ತ್ವರಾ ಯಾಚಿಕಾ ನಿರಾಕೃತಾ. CBSE ಇತ್ಯನೇನ ಸಾಂಪ್ರತಿಕಾಯ ದಶಮವರ್ಗಾಯ ತ್ರಿಭಾಷಾನೀತಿಃ ನಾನಿವಾರ್ಯೇತಿ ಘೋಷಿತಾ. ಸರ್ವಕಾರಃ ವ್ಯಾಪಾರಸ್ಯ ಸುಗಮತಾಂ ಪ್ರಾವರ್ಧಯಿತುಂ ಪರಿಷ್ಕಾರ ಸೂಚನಾತಂತ್ರಂ ಪ್ರವರ್ತಯತಿ. SIR ಇತಿ ಸ್ವಸ್ತನಾತ್ ದೆಹಲ್ಯಾಂ ಸಮಾರಪ್ಸ್ಯತೆ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಭಾರತೀಯಃ ಕ್ರೀಡಕಃ ಕಿದಂಬಿ ಶ್ರೀಕಾಂತಃ US Open ಕ್ರೀಡಾಯಾಂ ಪುರುಷ ಏಕಲ ಸ್ಪರ್ಧಾಯಾಂ

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:35
1: ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸ್ನೇಹಿತರೆ, ಇಂದು 6:50 ಕೃಷಿರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿಕರಿಗೆ ಬಾನುಲಿ ಸರಣಿ ಕಾರ್ಯಕ್ರಮ ಕೃಷಿ ದೀವಿಗೆ ಪ್ರಸಾರವಾಗಲಿದೆ. ಆಲೂಗಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಹೊಳೆನರಸೀಪುರ ತಾಲೂಕಿನ ಗುಂಜೀವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಎಂಎಸ್ ನಾಗರಾಜ್ ಅವರೊಂದಿಗೆ ಸಂದರ್ಶನವನ್ನು ನೀವು ಆಲಿಸಬಹುದು. ಇನ್ನು 8 ಗಂಟೆಯ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಎಂಬುವರೊಂದಿಗೆ ಮಾತುಕತೆ ಇದೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 6:37 ಸಮಯ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಆನಂತರ ಪ್ರದೇಶ ಸಮಾಚಾರವನ್ನು ಕೇಳುವಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 6:50. ಈಗ ಕೃಷಿ ರಂಗ.

0: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಲೂಗೆಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳು ಈ ಕುರಿತು ಹೊಳೆನರಸೀಪುರ ತಾಲೂಕಿನ ಗುಂಜೀವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ MS ನಾಗರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಇವರೊಂದಿಗೆ ಎನ್ ಕೇಶವಮೂರ್ತಿ. ಮೊದಲಿಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ.
1: ನೆಲ್ಲು, ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
2: ಬ್ರೋ, ಇದು ಹರಿದಿದೆ.
1: ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
3: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಆಲೂಗೆಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಹೊಳೆನರಸೀಪುರ ತಾಲೂಕು ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ ಎಂಎಸ್ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ಕೆ ಶಿವಮೂರ್ತಿ.
4: ಡಾಕ್ಟರ್ ನಾಗರಾಜ್ ಅವರೇ ನಮಸ್ಕಾರ.
5: ನಮಸ್ಕಾರ ಸರ್.
4: ತಾವು ಇವತ್ತಿನ ದಿವಸ ಆಲೂಗೆಡ್ಡೆಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ಆಲೂಗೆಡ್ಡೆ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಹೋಗಿ ಡಾಕ್ಟ್ರೆ.
5: ಆಲೂಗೆಡ್ಡೆ ಪ್ರಪಂಚದಲ್ಲೇ 4ನೇ ಆಹಾರ ಬೆಳೆಯಾಗಿ ಇವತ್ತು ಹೊರಹೊಮ್ಮಿದೆ. ಮೊದಲನೇದರಲ್ಲಿ ಗೋಧಿ, ಭತ್ತ, ಆಮೇಲೆ ಜೋಳ, ಈಗ ಆಲೂಗೆಡ್ಡೆ 4ನೇ ಸ್ಥಾನದಲ್ಲಿ ಆಹಾರ ಬೆಳೆಯಾಗಿ ದೈನಂದಿನ ಊಟದಲ್ಲಿ ಅದು ಒಂದು ಸೇರ್ಪಡೆಯಾಗಿದೆ. ಇದು ಆಹಾರ ಬೆಳೆನೂ ಆಗ್ಬೋದು, ತರಕಾರಿ ಬೆಳೆ ಅಂತಾರೆ. ವಿಶೇಷವಾದ ಒಂದು ಬೆಳೆ ಆಲೂಗೆಡ್ಡೆ.
4: ಪ್ರಪಂಚದ ಎಲ್ಲ ದೇಶಗಳಲ್ಲೂ ಇದನ್ನು ಬೆಳೆಯಲಾಗತ್ತಾ ಹೇಗೆ?
5: ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಚಳಿಗಾಲದಲ್ಲಿ ಅಥವಾ ಶೀತಾಂಶ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ, ಟೆಂಪರೇಟ್ ಕಂಟ್ರೀಸ್ ಅಂತೀವಿ, ಅಂಥ ಕಡೆ ಇದು ಪ್ರಚಲಿತವಾದ ಒಂದು ಬೆಳೆ. ಎಲ್ಲ ಕಡೆಯೂ ಬೆಳೆಯಬೋದು, ಟ್ರಾಪಿಕಲ್ ಟು ಸಬ್ ಟ್ರಾಪಿಕಲ್ ಅಂತೀವಿ.
4: ನಮ್ಮ ಕರ್ನಾಟಕ ರಾಜ್ಯದಲ್ಲಿ
5: ಭಾಳ ಮುಖ್ಯವಾಗಿ ಹಿಂಗಾರು ಬೆಳೆ ಅಂತ ಕರಿತೀವಿ, ಚಳಿಗಾಲದ ಬೆಳೆ ಅಂತ ಆಲೂಗಡ್ಡೆ ನಾವು ಪರಿಗಣಿಸ್ತೀವಿ. ಆದರೆ ಕರ್ನಾಟಕದ ಒಂದು ವಿಶೇಷತೆ ಏನಪ್ಪ ಅಂದರೆ, ಹಾಸನ ಜಿಲ್ಲೆಯಲ್ಲಿ ಎಸ್ಪೆಷಲಿ ಹಾಸನ ಮತ್ತು ಪಾರ್ಟ್ಸ್ ಆಫ್ ಮೈಸೂರು ಜಿಲ್ಲೆಗಳಲ್ಲಿ ಇದನ್ನು ಮಳೆಗಾಲದ ಬೆಳೆಯಾಗಿ ಬೆಳೀತಾರೆ. ವಿಶೇಷವಾಗಿ ಇನ್ನೆಲ್ಲೂ ಈ ಥರ ಮಳೆಗಾಲದ ಬೆಳೆ ಬರಲ್ಲ. ಹಿಂಗಾರು ಬೆಳೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಧಾರವಾಡ, ಬೆಳಗಾಂ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ.
4: ಭಾಳ ವಿಶೇಷವಾದ ತರಕಾರಿ ಬೆಳೆ ಆಲೂಗೆಡ್ಡೆ.
5: ಹೌದು ಸರ್.
4: ಮತ್ತೆ ಗಡ್ಡೆ ಗೆಣಸಿನ ಬೆಳೆ ಅಲ್ವೇ?
5: ಹೌದು ಸರ್.
4: ಇದನ್ನು ಬೆಳೆಯೋದಕ್ಕೆ ಸೂಕ್ತವಾದ ಮಣ್ಣು ಯಾವುದು?
5: ಈ ಆಲೂಗೆಡ್ಡೆ ಬೆಳೆ ನಾನು ಆವಾಗಲೇ ಹೇಳ್ದಂಗೆ ಭಾಳ ವಿಶೇಷವಾದ ಬೆಳೆ. ಇಡೀ ಪ್ರಪಂಚದಲ್ಲೇ 3 ತಿಂಗಳ ಒಂದು ಅಲ್ಪಾವಧಿಯಲ್ಲಿ ಇಷ್ಟೊಂದು ಬಲ್ಕಿಂಗ್ ಕ್ರಾಪ್, ಇಷ್ಟೊಂದು ಇಳುವರಿ ಬರುವಂಥದ್ದು ನನಗೆ ತಿಳಿದಂಗೆ ಬೇರೆ ಬೆಳೆ ಇಲ್ಲ. 3 ತಿಂಗಳು ಅವಧಿ. ಇದು ಭಾಳ ಮುಖ್ಯವಾಗಿ ಮರಳು ಮಿಶ್ರಿತ ಕೆಂಪುಗೋಡು, ಮರಳು ಮಿಶ್ರಿತ ಬೂದಿ, ಈ ಒಂದು ಸೂಕ್ತವಾಗಿರುವಂಥ ಮಣ್ಣು ಇವೆಲ್ಲ. ಆಮೇಲೆ ಹೆಚ್ಚಾಗಿ ನೀರು ನಿಂತ್ಕೋಬಾರ್ದು ಅಂತಹ ಜಾಗಗಳಲ್ಲಿ ಬಸಿಗಾಲುವೆ ಅವೆಲ್ಲ ಮಾಡ್ಕೊಂಡು ಬೆಳೆಯುವಂಥ ಬೆಳೆ.
4: ಕಪ್ಪು ಮಣ್ಣು ಸೂಕ್ತ ಅಲ್ಲ ಅಂತೀರಾ?
5: ಕಪ್ಪು ಮಣ್ಣು ಸೂಕ್ತ ಬರಲ್ಲ ಸರ್. ಗೆಡ್ಡೆ ಕಟ್ಟೋಕ್ಕೆಲ್ಲ ಕಷ್ಟ ಆಗುತ್ತೆ.
4: ರಸಸಾರ ಎಷ್ಟಿರಬೇಕಾಗ?
5: ರಸಸಾರ ಆಸ್ ಯೂಶಲ್ ಎಲ್ಲ ಬೆಳೆಗೆ ಬೇದಂಗೆ 5.5 to 6.5 ಒಳಗಡೆ ಇದನ್ನು ಬೆಳ್ಕೋಬೋದು.
4: ಈಗ ತಳಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಬಹಳಷ್ಟು ಸಂಶೋಧನೆಗಳು ತಳಿ ಬಗ್ಗೆ ಆಗ್ಬಿಟ್ಟಿದ್ದಾವೆ.
5: ಹೌದೌದು.
4: ವಿಶೇಷವಾಗಿ ಹಾಸನದವರು ಪಂಜಾಬ್ ಮತ್ತು ಚಂಡೀಗಢ ಭಾಗದಿಂದ ಮುಂಚಿತವಾಗೇ ಹೋಗಿ ಗಡ್ಡೆ ತರಿಸಿ ಮಾಡುವಂತಹ ಒಂದು ವಿಶೇಷತೆ ಕೂಡ ಇದೆ.
5: ಹೌದೌದು.
4: ಈಗ ನಮ್ಮ ಭಾಗದಲ್ಲೂ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗಕ್ಕೆ ಸೂಕ್ತವಾದ ತಳಿಗಳು ಯಾವುದು ಮತ್ತು ಆ ತಳಿಯ ವಿಶೇಷತೆ ಏನು?
5: ವಿಶೇಷತೆ ಅಂದರೆ ಆಲೂಗಡ್ಡೆ ಬೆಳೆಯಲ್ಲಿ ಏನಪ್ಪ ಅಂದರೆ ಸುಮಾರು ತಳಿಗಳಿದ್ದಾವೆ. ಹೈಬ್ರಿಡ್ಸು ಇದ್ದಾವೆ, ಕೆಲವು ವೆರೈಟೀಸು ಇದ್ದಾವೆ. ಇದರಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದಂದರೆ ಕುಫ್ರಿ ಜ್ಯೋತಿ ಅಂತ. ಸುಮಾರು 1972 ಅದನ್ನು ನಮ್ಮ ಹಾಸನ ಭಾಗದಲ್ಲಾಗಲಿ ಇಡೀ ಕೋಲಾರ ಎಲ್ಲ ಕಡೆ ಬೆಳೀತಾ ಇದ್ದೀವಿ. ಬೆಳಗಾವಿ, ಧಾರವಾಡ ಜಿಲ್ಲೆಗೋದರೆ ಕುಫ್ರಿ ಬಾದಶಾ ಅಂತ ಅಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಇವೆರಡು ತಳಿ ಏನಾಗಿದೆ ಅಂದರೆ ಸುಮಾರು ವರ್ಷಗಳಿಂದ ಬೆಳೆದು ಅದೊಂದು ರೋಗ ನಿರೋಧಕತೆಯನ್ನು ಕಳ್ಕೊಂಡಿದೆ, ಹಾಗೂ ಇಳುವರಿಯಲ್ಲೂ ಇಳಿಮುಖ ನೋಡ್ತಾ ಇದ್ದೀವಿ. ಹಾಗಾಗಿ ಇತ್ತೀಚಿನ ಒಂದು ದಿನಗಳಲ್ಲಿ ಸಾಕಷ್ಟು ಪ್ರಚಲಿತವಾದ ವೆರೈಟೀಸ್ ಬಂದಿದ್ದವು ಆಲೂಗಡ್ಡೆಯಲ್ಲಿ. ಕುಫ್ರಿ ಕಿರಣ್ ಅಂತೀವಿ ಈಗ ಇತ್ತೀಚೆಗೆ ಬಂದಿರೋದು, ಕುಫ್ರಿ ಹಿಮಾಲಿನಿ, ಇದು ನಮ್ಮ ಈ ಒಂದು ಭಾಗಕ್ಕೆ ಅಡ್ಜಸ್ಟ್ ಆಗುತ್ತೆ.
4: ಚಂದ್ರಮುಖಿ ಅಂತ ಒಂದು ಹೊಸ ತಳಿ ಬಗ್ಗೆ ಮಾತಾಡ್ತಾರೆ ಜನ.
5: ಚಂದ್ರಮುಖಿ ಇಲ್ಲಿ ಅಷ್ಟು ಪ್ರಚಲಿತ ಇಲ್ಲ. ಪ್ರೈವೇಟ್ ಕಂಪ್ನೀಸು ಇದ್ದಾವೆ, ಪೆಪ್ಸಿಕೋ ಲಿಮಿಟೆಡ್ ಅಂತೀವಲ್ಲ, ಅದರಲ್ಲಿ ಚಿಪ್ಸ್ಗೆ ಬೇಕಾಗಿರೋಂಥ ಆಲೂಗಡ್ಡೆ ಭಾಳ ಇದಾವೆ ಅದರಲ್ಲಿ. ಕುಫ್ರಿ ಚಿಪ್ಸ್

0: ಸೊನ್ನ ಅಂತಲೂ ಬರುತ್ತೆ.
1: ಹ್ಞೂ,
0: ಪೆಪ್ಸಿ ಅವ್ರದ್ದು ಫೆಲ್ 1533 ಅನ್ನೋ ಇತ್ತು, ಪ್ರೈವೇಟ್ ಕಂಪ್ನೀಸ್ದು. ಭಾಳ ಚೆನ್ನಾಗಿ ಬರುತ್ತೆ, ಇಳುವರಿನೂ ಬರುತ್ತೆ, ಅದು ಚಿಪ್ಸ್ಗೆ ಮಾತ್ರ ಸೂಕ್ತ ಅವು.
1: ಓಕೆ.
0: ಹಾಗೆ ಇತ್ತೀಚಿನ ಒಂದು 4-5 ವರ್ಷದಿಂದ ಕುಫ್ರಿ ಸೂರ್ಯ ಅಂತಲೂ ಬಂದಿತ್ತು. ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ಚಿಪ್ಸ್ ಪರ್ಪಸ್ ಅಂತ ಬಂದಿರೋ ಒಂದು ತಳಿ ಅದು. ಅದು ಇಲ್ಲಿ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ.
1: ಓಕೆ. ಈಗ ಬಿತ್ತನೆಗಾಗಿ ಗಡ್ಡೆಗಳನ್ನು ಏನು ತಗೋತಾರಲ್ಲ, ಆ ಗಡ್ಡೆಗಳನ್ನು ಆಯ್ಕೆ ಯಾವ ಥರ ಮಾಡ್ಕೋಬೇಕು, ಮತ್ತು ಹೇಗೆ ಬಿತ್ತನೆಯನ್ನು ಸಿದ್ಧಗೊಳಿಸ್ಕೋಬೇಕು ಅಂತ?
0: ಭಾಳ ಒಂದು ಒಳ್ಳೆಯ ಪ್ರಶ್ನೆ ಇದು. ಆಲೂಗಡ್ಡೆ ಬೆಳೆಯಲ್ಲಿ ನಮಗೆ ಬೇರೆ ಬೆಳೆ ಥರ ಬೀಜ ಅಂತ ನಮಗೆ ಸಿಗಲ್ಲ. ಏನಾಗಿದೆ ಅಂದರೆ, ನಮ್ಮ ಒಂದು ಆಲೂಗಡ್ಡೆ ಬೆಳೆಯಲ್ಲಿ ಉತ್ತರ ಭಾರತದಲ್ಲಿ ಪಂಜಾಬ್ ಅಥವಾ ಶಿಮ್ಲಾ ಇಂಥ ಕಡೆ ಬೀಜ ಉತ್ಪಾದನೆ ಮಾಡ್ತಾರೆ. ಬೀಜಕ್ಕೆ ಅಂತಲೇ ಅದು ಉತ್ಪಾದನೆ ಮಾಡ್ತಾರೆ ಆಲೂಗಡ್ಡೆನ. ಆ ಬೀಜಕ್ಕೆ ನಾವು ಬಳಸೋವಂಥ ಆಲೂಗಡ್ಡೆ 40-50 ಗ್ರಾಮು ಉಂಡೆಗಡ್ಡೆ. ಆ ಥರ ಒಂದು ಲಕ್ಷಣ ಇರಬೇಕು, ಯಾವುದೇ ಒಂದು ರೋಗ ರುಜಿನ ಅದಕ್ಕೆ ತಾಕಿರಬಾರ್ದು. ಆ ಥರ ಗಡ್ಡೆಗಳನ್ನು ಆರಿಸ್ಕೊಂಡು ಯೂನಿಫಾರ್ಮಿಟಿ ಇರೋವಂಥ ಒಂದು ಗಡ್ಡೆಗಳನ್ನು ನಾವು ಬಿತ್ತನೆಗೆ ಬಳಸ್ತೀವಿ. ಇದು ಭಾಳ ವಿಶೇಷವಾಗಿ ಕೋಲಾರ ಅಲ್ಲೆಲ್ಲ ಸಿಗುತ್ತೆ, ಈವನ್ ಹಾಸನ APMC ಮಾರ್ಕೆಟಲ್ಲಿ ಸಿಗುತ್ತೆ, ಅಲ್ಲಿಂದನೇ ತರಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರೈತರ ಭೂಮಿಗೇನೆ ಬೇಕಿದ್ರೆ ಈಗ ಸಪ್ಲೈ ಮಾಡುವಂಥ ವ್ಯವಸ್ಥೆಗಳು ಬೇಜಾನು ಬಂದಿದ್ದಾವೆ.
1: ಸರ್, ಆಲೂಗಡ್ಡೆಯಲ್ಲಿ ಈಗ ಎಪಿಕಲ್ ರೂಟ್ ಕಟಿಂಗ್ಸ್ ಅಂತ ಹೇಳಿ ಒಂದು ಹೊಸ ತಂತ್ರಜ್ಞಾನ ಬಂದಿದೆ ಅಂತ ಹೇಳಲಾಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬಹುದೇ?
0: ಭಾಳ ಮುಖ್ಯವಾಗಿದ್ರೆ ಮೊದಲು ನಾನು ಮೊದಲಿಂದ ಹೇಳ್ತೀನಿ, ಏನು ಹಳೆಯ ಕಾಲದ ಒಂದು ಬೀಜದ ಒಂದು ಆಯ್ಕೆ ಏನಿತ್ತು. ಬೀಜದ ಗಡ್ಡೆ 40-50 ಗ್ರಾಮ್ ಇರೋವಂಥ ಒಂದು ಗಡ್ಡೆ ಆರಿಸ್ಕೊಳ್ತಿದ್ರು. ಅದನ್ನು 2 ಪೀಸ್ ಕಟ್ ಮಾಡಿ ಅದನ್ನು ಬೀಜೋಪಚಾರ ಮಾಡಿ ಒಂದು 3-4 ದಿವಸ ಒಣಗಿಸ್ಬೇಕು. ಕಟ್ ಮಾಡಿದ್ದು ಮಾಡಿಬಿಟ್ಟು ಅದು ಭಾಳ ಹಳೆಯ ಒಂದು ಪದ್ಧತಿ ಹೇಳ್ತಾ ಇದ್ದೀನಿ ನಾನು. ಆ ಗಡ್ಡೆನ 2 ಹೋಳು ಮಾಡೋದು, ಅದನ್ನು ನೆನೆಸೋದು ಬೀಜೋಪಚಾರದಲ್ಲಿ, ಒಂದು ವಾರ ಗಟ್ಟಲೆ ಒಣಗಿಸ್ಬೇಕು. ಒಣಗಿಸಿ ಬಿತ್ತನೆ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಒಂದು ಹೊಸ ತಾಂತ್ರಿಕತೆ ಬಂದಿದೆ ಅಂದರೆ ಉಂಡಿಗಡ್ಡೆ ಅಂತಾರೆ. ಒಂದು 25-30 ಗ್ರಾಮು ಡೈರೆಕ್ಟ್ ನಾವು ಬಿತ್ತನೆ ಮಾಡ್ಕೋಬೋದು, ಅದನ್ನು ಕಟ್ ಮಾಡೋಂಗಿಲ್ಲ, ಸೀದಾ ಸಾಲ್ಗಾಕಿ ಬಿತ್ತನೆ ಮಾಡೋದು. ಆಮೇಲೆ ಯಥೇಚ್ಛವಾಗಿ ಇತ್ತೀಚಿನ ಒಂದು ಹೊಸ ಒಂದು ಸಂಶೋಧನೆ ಏನಪ್ಪ ಅಂದರೆ ಎಪಿಕಲ್ ಮೆರಿಸ್ಟೆಮ್ ಟಿಶ್ಯೂ ಕಲ್ಚರ್ ಅಂತೀವಿ. ಇದರಿಂದ ಟಿಶ್ಯೂ ಕಲ್ಚರ್ ಪ್ಲಾಂಟ್ಲೆಟ್ಸು ಈಗ ಹಾಸನದಲ್ಲಿ ಒಂದು 3-4 ವರ್ಷದಿಂದ ಲಭ್ಯ ಇದೆ. ಅದು ನಮ್ಮ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸೋಮನಹಳ್ಳಿ, ಅಲ್ಲಿಂದನೂ ಕೊಡ್ತಾರೆ.
1: ಸೋಮನಹಳ್ಳಿ ಕಾವಲು
0: ಅಲ್ಲಿದೆ. ಇನ್ನೊಬ್ಬರು ಪ್ರೈವೇಟ್ ಏಜೆನ್ಸಿ ಸಿರಿ ಅಗ್ರೋ ನರ್ಸರಿ ಅಂತ ಅವರ ಒಂದು ಕಡೆಯಿಂದನೂ ಸಿಗುತ್ತೆ, ನರ್ಸರಿ ಬಳಸ್ಬೋದು.
1: ಅದೇನು ಹಿಂಗಾರಿನಲ್ಲಿ ಬೆಳ್ಕೋಬೇಕು, ಮುಂಗಾರಿಗೆ ಬಿತ್ತನೆ ಮಾಡ್ಕೋಬೇಕು ಅಂತಾದರೆ ಅಂತೆಲ್ಲ ಹೇಳ್ತಾರಲ್ವ, ಅಂದರೆ ಬಿತ್ತನೆ ಬೀಜನ ರೈತನೇ ಉತ್ಪತ್ತಿ ಮಾಡ್ಕೋಬೇಕು ಅಂತ.
0: ಬಿತ್ತನೆ ಬೀಜದ ಒಂದು ಉತ್ಪಾದನೆ ಮಾಡಬೇಕಾದ್ರೆ ಒಂದು ವಿಶೇಷತೆ ಇದೆ, ರೋಗ ಕೀಟ ಕಡಿಮೆ ಇರೋವಂಥ ಒಂದು ವಾತಾವರಣದಲ್ಲಿ ಬೀಜೋತ್ಪಾದನಾ ಬೆಳೆಯನ್ನು ಬೆಳಿಬೇಕಾಗುತ್ತೆ. ಈಗ ನವಂಬರ್ ಡಿಸೆಂಬರ್ ಅಂದಾಗ ಚಳಿಗಾಲದಲ್ಲಿ ಸ್ವಲ್ಪ ಇನ್ಸೆಕ್ಟ್ಸ್ ಎಲ್ಲ ಕಡಿಮೆ ಇರುತ್ತೆ, ಕೀಟಗಳ ಬಾಧೆ ಕಡಿಮೆ ಇರುತ್ತೆ, ಹಾಗೂ ರೋಗಗಳ ಬಾಧೆನೂ ಕಡಿಮೆ ಇರುತ್ತೆ. ಹಾಗಾಗಿ ಬೀಜದ ಒಂದು ಗಡ್ಡೆ ಆರೋಗ್ಯಕರವಾಗಿರುತ್ತೆ ಅಂತ ಒಂದು ನಮ್ಮ ಒಂದು ವಿಜ್ಞಾನ
1: ನಂಬಿಕೆ
0: ವಿಜ್ಞಾನ.
1: ಈಗ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಗಡ್ಡೆ ಹಾಕೋದು ಒಳ್ಳೆಯದು ಅಥವಾ ಏನು ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿ ಮಾಡಿರುವಂಥದ್ದನ್ನು ಹಾಕೋದು ಒಳ್ಳೆಯದು ಅಂತೀರಿ?
0: ಈ ನನ್ನ ಪ್ರಕಾರ ಏನು ಮೊದಲು ಹಳೆ ಪದ್ಧತಿ ಏನಿತ್ತು, ಗೆಡ್ಡೆ ಉಂಡೆ ತಗೊಂಡು 2 ಹೋಲ್ ಮಾಡಿ ಮಾಡ್ತಿದ್ರಲ್ವ, ಅದರಲ್ಲಿ ಒಂದು ಪ್ರಮುಖವಾಗಿ ಪ್ರೊಸೀಜರ್ ಇದೆ. ನೀವು ಗೆಡ್ಡೆ ಕಟ್ ಮಾಡಿದಾಗ ಒಂದು ವಾರ ಒಣಗಿಸ್ಬೇಕಾಗುತ್ತೆ, ಯಾಕಂದರೆ ಇಲ್ಲಾಂದರೆ ಈ ಬ್ಯಾಕ್ಟೀರಿಯಲ್ ಸಾಫ್ಟ್ ರಾಟ್ ಅಂತ ಕರಿತೀವಿ ನಾವು, ಅದಕ್ಕೆ ತುತ್ತಾಗ್ಬಿಡುತ್ತೆ ಬೆಳೆ. ಯಥೇಚ್ಛವಾಗಿ ಮಳೆ ಬಂದಾಗ ಆ ಥರ ಚಾನ್ಸಸ್ ಇರೋದ್ರಿಂದ ಅದು ಬೇಡ. ಹಾಗಾಗಿ ಉಂಡಿಗಡ್ಡೆ ಅಂದಲ್ಲ ಈಗ ಟ್ಯೂಬರ್ಸ್ನೇ ಡೈರೆಕ್ಟ್ ಟ್ಯೂಬರ್ಸ್ನೇ ನಾವು ಬೀಜವಾಗಿ ಕೊಡ್ಬೋದು, 25-30 ಗ್ರಾಮ್ ಟ್ಯೂಬರ್. ಅದು ಬಳಕೆ ತುಂಬ ಈಸಿ ಮತ್ತು ಚೆನ್ನಾಗಿರುತ್ತೆ. ಆಮೇಲೆ ಈಗೇನು ಬೇರೆ ತರಕಾರಿ ಬೆಳೆದಂಗೆ ಏನು ನರ್ಸರಿಯಲ್ಲೇ ಸಿಗುತ್ತೆ ಸೀಡ್ಲಿಂಗ್ಸ್ ಅಂತಾರಲ್ಲ, ಆ ರೀತಿ ಇದು ಎಪಿಕಲ್ ಮೆರಿಸ್ಟಮ್ ಅಂತೀವಲ್ಲ, ಟಿಶ್ಯೂ ಕಲ್ಚರ್ ಸೀಡ್ಲಿಂಗ್ಸು ಹೆಚ್ಚಾಗಿ ಒದಗಿಸ್ತಾ ಇದ್ದಾರೆ ಈಗ, ಅದನ್ನು ಬಳಕೆ ಮಾಡೋದು ಉತ್ತಮ.
1: ಹೌದಾ?
0: ಹೌದು.
1: ಓಕೆ. ಈಗ ಉಂಡೆ ಗಡ್ಡೆಗಳನ್ನೇ ನಾವು ಬಳಕೆ ಮಾಡ್ತೀವಿ ಅಂತ ಆದರೆ ಅದರ ಬಿತ್ತನೆಯೂ ಸಿಗುತ್ತಾ?
0: ಸಿಗುತ್ತೆ.
1: ಹೌದಾ?
0: ಪ್ರತಿ ಮಾರ್ಕೆಟಲ್ಲೂ ಸಿಗ್ತಾ ಇದೆ, ಆಲೂಗಡ್ಡೆ ಮಾರ್ಕೆಟಲ್ಲಿ.
1: ಅಂದರೆ ಈಗ ಹಾಸನಕ್ಕೆ ಬರಬೇಕು?
0: ಹಾಸನ ಬರಬೇಕು, ಇಲ್ಲ ಕೋಲಾರ ಚಿಕ್ಕಬಳ್ಳಾಪುರದಲ್ಲೂ ಸಿಗುತ್ತೆ.
1: ಹೌದಾ?
0: ಮೈಸೂರು ಜಿಲ್ಲೆಗೆ
1: ಇಲ್ಲ.
0: ಇಲ್ಲ, ಇಲ್ಲಿ ಸಿಗಲ್ಲ.
1: ಅಂದರೆ ಈಗ ಹಾಸನ APMC ಮಾರುಕಟ್ಟೆಗೆ ಬಂದರೆ ಬಿತ್ತನೆ ಗಡ್ಡೆಗಳನ್ನು ತೆಗೆದುಕೊಂಡು
0: ಸಿಗುತ್ತೆ.
1: ಎಷ್ಟು ಬೇಕಾಗುತ್ತೆ ಸರ್ ಒಂದು ಎಕರೆಗೆ ಬಿತ್ತನೆ ಗಡ್ಡೆ?
0: ನಾನು ಆವಾಗಲೇ ಹೇಳ್ದಂಗೆ ಹಳೆ ಪದ್ಧತಿಯಲ್ಲಿ ನಾವು ಏನಾದರೂ ಹೋಲ್ ಮಾಡಿ ನಾವು ಬಿತ್ತನೆ ಮಾಡ್ತೀವಿ ಅಂದರೆ 10 ಕ್ವಿಂಟಲ್ ಒಂದು ಎಕರೆಗೆ ಬೇಕಾಗುತ್ತೆ. ಅದೇ ಉಂಡಿಗಡ್ಡೆ ಅಂತೇನು

0: ಹೊಸ ಒಂದು ಈಗ ತಂತ್ರಜ್ಞಾನ ಬಂದಿದೆ, ಅದರಲ್ಲಿ 6 ಕ್ವಿಂಟಲ್ ಸಾಕು. ಅದರಲ್ಲೂ ಮೊಳಕೆ ಜಾಸ್ತಿ ಇರುತ್ತೆ, ಯಾವುದು ಉಂಡಿಗಡ್ಡೆಯಲ್ಲಿ ಮೊಳಕೆ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಬಳಸೋದೇ ಉತ್ತಮ ಅಂತ.
1: ಈಗ ತಾವೇ ಹೇಳಿದ ಹಾಗೆ ಉಂಡಗಡ್ಡೆ ನಾವೇನು ಮಾಡ್ತೀವಲ್ಲ ಸರ್, ಈ ಉಂಡಗಡ್ಡೆನ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಬೀಜೋಪಚಾರದ ಅಗತ್ಯ ಇರಲ್ವಾ?
0: ಕಂಪಲ್ಸರಿ ಮಾಡಬೇಕಾಗುತ್ತೆ. ಆಲೂಗಡ್ಡೆ ಬೆಳೆಯಲ್ಲಿ ಬಹಳ ಮುಖ್ಯವಾಗಿ ಬೀಜೋಪಚಾರ ಮಾಡಬೇಕಾಗುತ್ತೆ. ಸುಮಾರು ರೈತರು ಇದನ್ನು ಫಾಲೋ ಮಾಡ್ತಾ ಇಲ್ಲ. ಮೊದಲನೇದು ಆರೋಗ್ಯಕರ ಬೀಜದ ಆಯ್ಕೆ. ಅದರಲ್ಲೂ ನಾವು ಶಿಫಾರಸು ಮಾಡಿರೋದು ಏನಪ್ಪ ಅಂದರೆ, ಪ್ರತಿ ಒಂದು ಗೆಡ್ಡೆ ಕೆಜಿಗೆ ಮ್ಯಾಂಕೋಸೇಬನ್ನು ಔಷಧಿನ 2.5 ಗ್ರಾಮ್ 1 ಲೀಟ್ರಿಗೆ ಹಾಕೋಬೇಕು. ಅದ್ರ ಜೊತೆಗೆ ಕ್ಲೋರೋಪೈರಿಪಾಸ್ ಅನ್ನೋ ಒಂದು ಕೀಟನಾಶಕನೂ 2 ಮಿಲಿ 1 ಕೆಜಿ ಗೆಡ್ಡೆಗೆ ಹಾಕೋಬೇಕಾಗುತ್ತೆ. ಬೀಜೋಪಚಾರ ಇದರಲ್ಲಿ ಭಾಳ ಸುಲಭ. ಒಂದು 100 ಲೀಟ್ರ್ ಡ್ರಮ್ಮಲ್ಲಿ 50 ಲೀಟ್ರ್ ನೀರು ತೊಗೊಂಬಿಟ್ಟು 50 ಲೀಟ್ರಿಗೆ ಎಷ್ಟು ಔಷಧಿ ಬೇಕಾಗುತ್ತೆ, ಎರಡನ್ನು ಮ್ಯಾಂಕೋಸಿಬ್ಬು ಮತ್ತು ಕ್ಲೋರೋಪಿರಿಪಾಸ್ ಎರಡು ಬೆರೆಸಿ ಕೋಲಲ್ಲಿ ಚೆನ್ನಾಗಿ ಆಡಿಸಿ ಎರಡೂ ಮಿಶ್ರಣ ಆಗೋ ಥರ ಮಾಡಿ ಅದರಲ್ಲಿ 25 ಕೆಜಿ ಚೀಲದಲ್ಲಿ ಗೆಡ್ಡೆ ಬೀಜ ಹಾಕ್ಕೋಬೋದು. 50 ಲೀಟ್ರ್ ನೀರಿನಲ್ಲಿ ಒಂದು 10 ನಿಮಿಷ ನೆನೆಸ್ಬೇಕಾಗುತ್ತೆ. ನೆನೆಸ್ಬಿಟ್ಟು ನೆರಳಲ್ಲಿ ಒಂದು 10-15 ನಿಮಿಷ ಒಣಗಿಸ್ಬೇಕಾಗುತ್ತೆ. ಇದು ಉಂಡೆಗಡ್ಡೆಯಲ್ಲಿ ನಾವು ಫಾಲೋ ಮಾಡಬೇಕು
1: ಮಾಡುವಂಥ ಬೀಜೋಪಚಾರ.
0: ಅದೇ ನಾವೇನಾದರೂ ಹೋಲ್ಡ್ ಮಾಡಿ ನಾವು ಬಿತ್ತನೆ ಮಾಡ್ತೀವಿ ಅಂದರೆ, ಆ ಗೆಡ್ಡೆನ ಒಂದು ಹೋಳಲ್ಲಿ 2-3 ಕಣ್ಣಿರೋ ಥರ ನೀಟಾಗಿ ಕಟ್ ಮಾಡಿ, ಅದು ಅಷ್ಟೇ 20-25 ಕೆಜಿ ಒಂದು ಬ್ಯಾಗಲ್ಲಿ ಶೇಖರಣೆ ಮಾಡ್ಕೋಬೇಕು. ಅದನ್ನು ಅದೇ ಒಂದು ಬೀಜೋಪಚಾರ ದ್ರಾವಣದಲ್ಲಿ 10-15 ನಿಮಿಷ ಹಚ್ಚಬೇಕು. ಆಮೇಲೆ ಒಣಗಿಸ್ತಿರಲ್ಲ, ಒಣಗಿಸಿ 15 ನಿಮಿಷ ಮಾಡಬಾರ್ದು. ಒಣಗಿಸೋದು ನಾವು ಒಂದು ವಾರಗಟ್ಟಲೆ ಬೇಕಿದ್ರೆ ಒಣಗಿಸ್ಬೋದು. ಹೋಳಾದ ಮೇಲೆ ಎಷ್ಟು ದಿನ ನೀವು ಅದನ್ನು ಶೇಖರಣೆ ಮಾಡ್ತಿರೋ ಅಷ್ಟು ಉತ್ತಮವಾಗಿ ಬೆಳೆ ಬರುತ್ತೆ. ಆಮೇಲೆ ರೋಗಗಳಿಗೆ ತುತ್ತಾಗದಂಗೆ ಇರುತ್ತೆ. ಇದು ಬೀಜೋಪಚಾರದ ಒಂದು ವಿಧಾನ.
1: ನಾಟಿ ಮಾಡೋ ವಿಧಾನ ಹೇಳಿ ಸರ್. ಈಗೆಲ್ಲ ತುಂಬ ಯಂತ್ರಗಳೆಲ್ಲ ಬಂದ್ಬಿಟ್ಟಿದ್ದಾವೆ ಅಂತ ಹೇಳ್ತಾರೆ ಆಲೂಗಡ್ಡೆ ಬಿತ್ತನೆ ಮಾಡೋದಕ್ಕೆ.
0: ಓಕೆ,
1: ಸಾಂಪ್ರದಾಯಿಕವಾಗಿ ಯಾವ ರೀತಿ ನಾಟಿ ಮಾಡಬಹುದು ಅಂತಲೇ ತಿಳಿಸ್ಬಿಡಿ, ಯಾಕೆಂದರೆ ನಮ್ಮ ಭಾಗದಲ್ಲಿ ಯಂತ್ರಗಳಿನ್ನೂ ಬಂದಿಲ್ಲ. ಹಾಸನ ಜಿಲ್ಲೆಯಲ್ಲಿ ಇರಬಹುದೇನೋ. ಸಾಲಿನ ಸಾಲಿಗೆ ಏನಂತರ ಕೊಡಬೇಕು, ಗಿಡದಿಂದ ಗಿಡಕ್ಕೆ ಏನಂತರ ಕೊಡಬೇಕು, ಗಡ್ಡೆಯಿಂದ ಗಡ್ಡೆಗೆ ಏನಂತರ ಕೊಡಬೇಕು?
0: ಭಾಳ ಮುಖ್ಯವಾಗಿ ಮೊದಲು ಭೂಮಿ ಆಯ್ಕೆ ಅಂತ ಹೇಳಿದೆ. ಮರಳು ಮಿಶ್ರಿತ ಕೆಂಪು ಮಣ್ಣು ಅಥವಾ ಬೂದಿ ಬಣ್ಣದ ಗೋಡು ಈ ಥರದ್ದು ಭಾಳ ಮುಖ್ಯ. ಮೊದಲನೇದಾಗಿ ಮಳೆ ಆದ ತಕ್ಷಣ 2-5 ನೇಗಳಲ್ಲಿ ಉಳುಮೆ ಮಾಡಿ ಒಂದು ಕಲ್ಟಿವೇಟ್ರ್ ಸಾಲ್ ತಗೊಂಡು 2 ಸಾಲ್ ಮಾಡಿದ್ರೆ ಒಳ್ಳೆಯದು. ಯಾವುದೇ ಒಂದು ಕಲ್ಲು ಇರದಂಗೆ ನೀಟಾಗಿ ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಭೂಮಿ ಸಿದ್ಧತೆ ಆದಮೇಲೆ ಆಲೂಗಡ್ಡೆ ಬೆಳೆಯ ಒಂದು ಅಂತರ ಏನಪ್ಪ ಅಂದರೆ 60 ಸೆಂಟಿಮೀಟರ್ ಸಾಲಿಂದ ಸಾಲ್ಗೆ, 20 ಸೆಂಟಿಮೀಟರ್ ಬೀಜದಿಂದ ಬೀಜಕ್ಕೆ. ಈ ಥರ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಅದು ನೇಗ್ಲಲ್ಲಾದರೆ ತೊಗೋಬೋದು, ಇಲ್ಲಾಂದರೆ ಈಗ ರೆಡಿಮೇಡ್ ಕಲ್ಟಿವೇಟ್ರಲ್ಲ ತೊಗೋಬೋದು. ಆ ಥರ ಗೆಂಡೆನ ಸಾಲಲ್ಲಿ ಒಂದೊಂದೇ ಕಣ್ಣು ಮೇಲೆ ಕಾಣಿಸೋ ಥರ ಬಿತ್ತನೆ ಮಾಡಿಕೊಂಡು ಒಂದು ಪಕ್ಕದಲ್ಲೇ ಒಂದು ನೇಗ್ಲು ಬಿಟ್ಟರೆ ಆ ನೇಗ್ಲು ಗೆಡ್ಡೆ ಮೇಲೆ ಮುಚ್ಚಿಕೊಳ್ಳುತ್ತೆ. ಇದು ಸಾಂಪ್ರದಾಯಿಕವಾಗಿ ಬಿತ್ತನೆ ಮಾಡೋ ಒಂದು ವಿಧಾನ. ಅದೇ ಯಂತ್ರೋಪಕರಣಕ್ಕೆ ಬಂದರೆ ಇವೆಲ್ಲ ಬೇಕಾಗೇ ಇಲ್ಲ. ಯಂತ್ರಕ್ಕೆ ಗೊಬ್ಬರನೂ ಹಾಕ್ಬೋದು, ಬೀಜನೂ ಹಾಕ್ಬೋದು. ಅದೇನು ಶಿಫಾರಸ್ ಮಾಡಿರ್ತೀವಿ ಸ್ಪೇಸಿಂಗ್ ಎಲ್ಲ ನೀಟಾಗಿ. ಟ್ರ್ಯಾಕ್ಟರ್ ಉಳುಮೆ ಮಾಡ್ದಂಗೆ ಹೋಗ್ತಿರುತ್ತೆ, ಗೆಡ್ಡೆ ಉಣ್ಕೊಂಡು ಹೋಗ್ತಿರುತ್ತೆ, ಮಣ್ಣು ಅದೇ ಮುಚ್ಕೊಳ್ಳುತ್ತೆ. ಇದು ಚಿಕ್ಕಮಗಳೂರು ಭಾಗದಲ್ಲಿ ಈ ಒಂದು ಯಂತ್ರೋಪಕರಣ ಭಾಳ ಪ್ರಚಲಿತವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಭೂಮಿ ಕಡಿಮೆ ಇರೋದ್ರಿಂದ ಫಾಲೋ ಮಾಡೋಕ್ಕಾಗಲ್ಲ.
1: ಈ ರೈಸ್ಡ್ ಬೆಡ್ ಅಂತ ಹೇಳ್ತಾರಲ್ಲ ಸರ್, ಬೆಡ್ಡನ್ನು ಎತ್ತರಿಸಿ ಆಲೂಗಡ್ಡೆ ಬೇಸಾಯ ಮಾಡೋದು ಒಳ್ಳೆಯದು ಅಂತ ಹೇಳಲಾಗುತ್ತೆ. ಯಾಕೆಂತಂದರೆ ಆಲೂಗಡ್ಡೆಗೆ ಮಣ್ಣೇರು ಹಾಕಬೇಕು, ಮತ್ತು ಅದು ಭೂಮಿ ಒಳಗಡೆ ಬಿಡುವಂತಹ ಗಡ್ಡೆ ಬೆಳೆ ಆಗಿರೋದ್ರಿಂದ ಮಣ್ಣು ಸಡಿಲವಾಗಿರೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಬೆಡ್ಗಳನ್ನು ಮಾಡಿದ್ರೆ ಒಳ್ಳೆಯದು ಅಂತಾರೆ. ತಮ್ಮ ಅಭಿಪ್ರಾಯ ಏನು ಸರ್?
0: ತುಂಬ ಒಳ್ಳೆಯದು. ಅಧಿಕ ಇಳುವರಿ ನೂತನ ತಾಂತ್ರಿಕತೆಗಳಂದರೆ ಏರುಮಡಿ ಮಾಡೋದು. ಮೊದಲೆಲ್ಲ ನೀವು ನೋಡಿದ್ದೀರಿ, ಈಗಲೂ ಅಷ್ಟೇ, ಕೋಲಾರ ಜಿಲ್ಲೆ ಕಡೆ ಹೋದರೆ, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಆ ಒಂದು ಮಡಿಗಳು ಏರುಮಡಿ ಕಂಪಲ್ಸರಿ ಮಾಡೋರು. ಏನು 10x10 ಅಡಿ ಮಡಿ ಮಾಡ್ಕೊಳ್ಳೋರು, ಅದರಲ್ಲಿ ಬಿತ್ತನೆ ಮಾಡಿ ಎಲ್ಲ ಗುದ್ದಲಿಯಲ್ಲೇ ಕೆಲಸ ಮಾಡೋರು ಅವರು. ಈಗ ಇತ್ತೀಚಿನ ಒಂದು ಏನಪ್ಪ ಅಂದರೆ 60 ಅಡಿಗೆ ಸಾಲೆ ಬರುತ್ತೆ, ಏರುಮಡಿ ಮಾಡ್ಕೋತಾರೆ. ಪರ್ ರೌಂಡ್ ರೋ ಮೇಕರ್ ಇದೆಯಲ್ಲ, ಅದರಲ್ಲೇ ಮಾಡ್ಕೋಬೋದು ನಾವು. 1/4 ಅಡಿಯಿಂದ 3/4 ಅಡಿಯಷ್ಟು ನಾವು ಏರುಮಡಿ ಮಾಡ್ಕೋಬೇಕಾಗುತ್ತೆ. ಆ ಏರುಮಡಿಯಲ್ಲಿ ನಾವು ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಒಂದು ಒಳ್ಳೆ ತಂತ್ರಜ್ಞಾನ. ಹೆಚ್ಚಿಗೆ ಮಳೆ ಆದ್ರೂ ನೀರು ತಗೊಳ್ಳಲ್ಲ, ಆಮೇಲೆ ಆ ಗಿಡ ಬೆಳ್ಕೊಳ್ಳೋಕ್ಕೂ ಭಾಳಷ್ಟು ಸಡಿಲವಾದ ಒಂದು ಮಣ್ಣಿರೋದ್ರಿಂದ ನಿಮಗೆಲ್ಲ ಗೊತ್ತಿದೆ, ಇದ್ರದ್ದು ಬೆಳೆಯಲ್ಲಿ ಉತ್ಪಾದನೆ ಆಗೋದಂದರೆ ಕೆರಡೆ, ಗೆಡ್ಡೆಗಳೆಲ್ಲ ಕೆರಡೆ ಇರುತ್ತೆ, ಸಲೀಸಾಗೋದು ಗೆಡ್ಡೆ ಉತ್ಪಾದನೆ ಆಗೋದು.
1: ಈಗ ಬಿತ್ತನೆಯನ್ನು ಎಲ್ಲಿವರೆಗೂ ಮಾಡ್ಕೋಬೋದು

0: ಡಾಕ್ಟರ್ ನಾಗರಾಜ್ ಅವರೇ,
1: ಬಿತ್ತನೆ ನಮ್ಮ ಹಾಸನ ಅಥವಾ ಮೈಸೂರು ಭಾಗಕ್ಕೆ ಬಂದಾಗ ನಮಗೆ ಇಲ್ಲಿ ಮಳೆಗಾಲದ ಬೆಳೆಯಾಗಿ ಬೆಳೆದರೆ ನಾವು ಮೇ 2ನೇ ವಾರದಿಂದ ಶುರು ಮಾಡ್ಬೋದು. ಜೂನ್ 2ನೇ ವಾರವರೆಗೂ ಒಂದು ತಿಂಗಳ ಅಂತರದಲ್ಲಿ ನಾವು ಬಿತ್ತನೆ ಮಾಡ್ಕೋಬಹುದು.
0: ಸ್ವಲ್ಪ ತಡವಾಗಿ ಮಾಡ್ತೀನಿ ಅಂದರೆ
1: ಇಳುವರಿ ಕಡಿಮೆ ಆಗುತ್ತೆ ಮತ್ತು ರೋಗಗಳಿಗೆ ತುತ್ತಾಗುತ್ತೆ.
0: ಓಕೆ, ಜುಲೈ ಮೊದಲನೇ ವಾರ
1: ಇಲ್ಲ.
0: ಹೌದಾ?
1: ಅದಕ್ಕೆ ಬೇಕಾದ ವೆರೈಟಿ ಇದೆ. ನಾನು ಆವಾಗಲೇ ಏನು ಹೇಳಿದೆ, ಹಿಮಾಲಿನಿ, ಕುಫ್ರಿ, ಜ್ಯೋತಿ ಇಂಥವನ್ನು ಮೇ 15ರಿಂದ ಜೂನ್ 15ರವರೆಗೂ ನಾವು ಬಿತ್ತನೆ ಮಾಡ್ಕೋಬೋದು. ಸ್ವಲ್ಪ ಲೇಟಾಗಿ ಬರುತ್ತೆ ಅಂದರೆ ನಾವು ಅಲ್ಪಾವಧಿ ತಳಿಗಳನ್ನ ಆಯ್ಕೆ ಮಾಡಬೇಕು ಅಂತೆ. ಅದರಲ್ಲಿ ನಾನು ಹೇಳ್ದಂಗೆ ಆವಾಗಲೇ ಕುಫ್ರಿ ಸೂರ್ಯ.
0: ಹೌದಾ?
1: ಕುಫ್ರಿ ಸೂರ್ಯನ ನೀವು ಜುಲೈ ಫಸ್ಟ್ ವೀಕಲ್ಲಿ ಮಾಡ್ಬೋದು, ಬಟ್ ಅದಕ್ಕೆ ರೋಗಗಳು ಸ್ವಲ್ಪ ಜಾಸ್ತಿ.
0: ಹೌದಾ?
1: ಅಂಗಮಾರಿ ರೋಗ ಜಾಸ್ತಿ.
0: ಅಲ್ಲ, ಈಗಾಗಲೇ ಮುಂಗಾರು ಸಮರ್ಪಕವಾಗಿ ಆಗದಲ್ಲೇ ಇರುವಂತಹ ಪರಿಸ್ಥಿತಿನೂ ಇರೋದ್ರಿಂದ ಬಹುತೇಕ ಕಡೆಗಳಲ್ಲಿ ಈಗ ತಡವಾಗಿ ಆಲೂಗಡ್ಡೆನೆ ಬಿತ್ತನೆ ಮಾಡ್ಕೋಬೇಕಾಗತ್ತೆ ಅಂತ ಅನ್ನೋಂಥ ಸಂದರ್ಭದಲ್ಲಿ ತಳಿಯನ್ನು ಬದಲಾಯಿಸ್ಕೋಬೋದು.
1: ಕುಫ್ರಿ ಕಿರಣ್ ಅಂತ ಹೇಳಿದ್ನಲ್ಲ, ಇದನ್ನು ನಾವು ಬಳಕೆ ಮಾಡ್ಬೋದು.
0: ಈಗ ಬಿತ್ತನೆ ಆದಮೇಲೆ ನಂತರದ ಒಂದು ವ್ಯವಸಾಯಿಕ ಕ್ರಮಗಳು
1: ಭಾಳ ಮುಖ್ಯವಾಗಿ ನಾನು ಶಿಫಾರಸ್ ಮಾಡ್ದಂಗೆ ನಮ್ಮ ರಾಸಾಯನಿಕ ಗೊಬ್ಬರಗಳು ಬಳಸಬೇಕಾಗುತ್ತೆ. ಶಿಫಾರಸ್ಸಿನ ಪ್ರಕಾರ ನಾವು 10ರಿಂದ 12 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡಬೇಕು, ಭೂಮಿಗೆ ಸೇರಿಸ್ಬೇಕು. ಆಮೇಲೆ ಪ್ರತಿ ಹೆಕ್ಟೇರ್ಗೆ ಒಂದು 125 ಕೆಜಿ ಯೂರಿಯಾ, 125 ಕೆಜಿ ಸಾರಜನಕ, 100 ಕೆಜಿ ಫಾಸ್ಫರಸ್, 125 ಕೆಜಿ ಪೊಟಾಷನ್ನು ರೆಕಮೆಂಡ್ ಮಾಡಿದ್ದೀವಿ. ಶಿಫಾರಸಿನ ಪ್ರಕಾರ ಬಳಕೆ ಮಾಡ್ಕೋಬೇಕು. ಹಾಗೆಯೇ ಲಘು ಪೋಷಕಾಂಶಗಳು, ಇತ್ತೀಚಿನ ದಿನಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗ್ತಾಯಿದೆ. ಜಿಂಕು, ಬೋರಾನು, ಮೆಗ್ನೀಷಿಯಂ ಇದರದ್ದು ತೊಂದರೆ ಭೂಮಿಯಲ್ಲಿ ಕಾಣಿಸ್ಕೊತೈತೆ, ಅದನ್ನು ಬಳಸೋದು ಉತ್ತಮ.
0: ಈಗ ಆಲೂಗಡ್ಡೆಗೆ ಎಲ್ಲ ವ್ಯಾವಸಾಯಿಕ ಕ್ರಮಗಳನ್ನು ಒಂದು ನಿರ್ದಿಷ್ಟವಾದ ದಿನದೊಳಗೆ, ಅಂದರೆ ಒಂದು 45ರಿಂದ 50 ದಿವಸದೊಳಗಡೆ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರೆ.
1: ಹೌದು,
0: ಯಾಕೆ ಹೀಗೆ ಹೇಳ್ತಾರೆ
1: ನೋಡಿ. ಆವಾಗಲೇ ಹೇಳ್ದಂಗೆ ಆಲೂಗಡ್ಡೆ ಒಂದು ವಿಶೇಷವಾದ ಬೆಳೆ ಅಂದೆ ನಾನು. 3 ತಿಂಗಳಲ್ಲೇ ಅಷ್ಟೊಂದು ಇಳುವರಿ ಕೊಡುವಂಥ ಬೆಳೆ ಬೇರೆ ಬೆಳೆ ಇಲ್ಲ. ಈ ಬೆಳೆ ಇರೋದ್ರಿಂದ ಭಾಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಇದು 90 ದಿನದ ಬೆಳೆ. ನಾವು ಬಿತ್ತನೆ ಮಾಡಿದ 50ರಿಂದ 50 ದಿನದ ಒಳಗೆ ಇದರ ಒಂದು ಬೆಳವಣಿಗೆ ಅಂತನ ಕಂಪ್ಲೀಟ್ ಮಾಡಿಬಿಡುತ್ತೆ. ಅಷ್ಟೊಂದು ಫಾಸ್ಟ್ ಗ್ರೋತ್, ಅಷ್ಟೊಂದು ಬೆಳವಣಿಗೆ
0: ವೇಗವಾಗಿ ಬೆಳೆಯುತ್ತೆ.
1: ಹಾಗಾಗಿ 50ನೇ ದಿನ ಒಳಗಡೆನೆ ನಾವು ಏನಾದರೂ ಗೊಬ್ಬರ ಅಥವಾ ನೀರು ಏನೇ ಪೋಷಕಾಂಶ ಕೊಟ್ಟರು 50 ದಿವಸ ಒಳಗಡೆನೆ ಕೊಡಬೇಕಾಗುತ್ತೆ. 55 ದಿನ ಆದಮೇಲೆ ಬೆಳವಣಿಗೆ ಬರಲ್ಲ, ಗೆಡ್ಡೆ ಬೆಳವಣಿಗೆ ಜಾಸ್ತಿ ಆಗುತ್ತೆ. ನೋಡಿ, ಭಾಳ ಮುಖ್ಯವಾಗಿ 2 ಥರ ಮರಿ ಹೊಡೆಯುತ್ತೆ ಇದು. ಒಂದು ಸಲ ಬಿತ್ತನೆ ಮಾಡಿ 25 ದಿವಸಕ್ಕೆ ಬ್ರಾಂಚಿಂಗ್ ಹೊಡೆಯುತ್ತೆ, 2ನೇ ಸಲ 45ನೇ ದಿವಸ ಒಂದು ಚೂರು ಬ್ರಾಂಚಿಂಗ್ ಹೊಡೆಯುತ್ತೆ, ಅಲ್ಲಿಗೆ ಕಂಪ್ಲೀಟ್ ಗ್ರೋತ್ 55 ದಿನಕ್ಕೆ ಸ್ಟಾಪ್ ಆಗುತ್ತೆ. ಆಮೇಲೆ 45ನೇ ದಿವಸದಿಂದ ಕೆಳಗಡೆ ಗೆಡ್ಡೆ ಉತ್ಪಾದನೆ ಶುರುವಾಗುತ್ತೆ. ಅಲ್ಲಿಂದ 40ರಿಂದ 45 ದಿವಸ ಗೆಡ್ಡೆ ಬೆಳವಣಿಗೆಗೆ ಅವಧಿ ಬೇಕಾಗುತ್ತೆ. ಹಾಗಾಗಿ ನಾವೇನೇ ಪೋಷಕಾಂಶಗಳು ಕೊಟ್ಟರು 45ರಿಂದ 50 ದಿವಸ ಒಳಗಡೆ ಅದನ್ನು ಮುಕ್ತಾಯ ಮಾಡಬೇಕು.
0: ಮತ್ತು ಮಣ್ಣು ಕೂಡ ಏರ್ ಹಾಕಬೇಕು ಅಂತ ಹೇಳ್ತಾರೆ.
1: ಮಣ್ಣು ಸರ್ವೇ ಸಾಮಾನ್ಯವಾಗಿ ಆಲೂಗಡ್ಡೆ ಬಿತ್ತನೆ ಆದಮೇಲೆ ಒಂದು 15 ದಿವಸಕ್ಕೆ ಒಂದು ಕುಂಟೆ ಹೊಡಿಬೇಕಾಗುತ್ತೆ. ಆಮೇಲೆ 25ನೇ ದಿವಸಕ್ಕೆ ಇನ್ನೊಂದು ಕುಂಟೆ ಹೊಡಿಬೇಕಾಗುತ್ತೆ. ಆಮೇಲೆ ಮಿಕ್ಕಿದ್ದಂಥ ಒಂದು ಸಾರಜನಕನ 1 ತಿಂಗಳು ಆದಮೇಲೆ ಕೊಡಬೇಕು. ಅಂದರೆ 1/2ದಷ್ಟು ಸಾರಜನಕ ಬಿತ್ತನೆ ಟೈಮಲ್ಲಿ ಕೊಟ್ಟಿರ್ತೀವಿ, 1/2 ಸಾರಜನಕವನ್ನು 30ನೇ ದಿನ ಸಾರಜನಕ ಬಳಸಿ ನೇಗ್ಲು ಹೊಡಿಬೇಕು. ಒತ್ತನೇಗ್ಲು ಅಂತ ಕರೀತಾರೆ ಈ ಕಡೆ. ಒತ್ತನೇಗ್ಲು ಕೊಟ್ಟರೆ ಅದು ಮಡಿನ ಏರಾಕುತ್ತೆ, ಗೊಬ್ಬರನೂ ಭೂಮಿಗೆ ಸೇರಿಸುತ್ತೆ. ಅಲ್ಲಿಗೆ ಆಲೂಗಡ್ಡೆ ಒಂದು
0: ವ್ಯಾವಸಾಯಿಕ ಕೆಲಸಗಳು ಮುಗಿದಂಗೆ
2: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಖು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ್ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-252-582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು.
0: ಈಗ ಕೀಟ ರೋಗಗಳ ಬಾಧೆ ಯಾವ ರೀತಿ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ವಿವರವಾಗಿ ಹೇಳ್ಬಿಡಿ ಡಾಕ್ಟ್ರೆ.
1: ಬಹಳ ಮುಖ್ಯವಾಗಿ ಆಲೂಗಡ್ಡೆ ಬೆಳೆಯಲ್ಲಿ ಮೊದಲನೇದಾಗಿ ರೋಗಗಳ ಬಗ್ಗೆ ಮಾತಾಡೋದಾದರೆ, ಶಿಲೀಂಧ್ರದಿಂದ ಸುಮಾರು ರೋಗಗಳು ಹರಡುತ್ತೆ.

ಹಾಗೆಯೇ ದುಂಡಾಣುವಿಂದನೂ ರೋಗಗಳು ಬರುತ್ತೆ, ನಂಜಾಣುಗಳಿಂದನೂ ರೋಗಗಳು ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅತಿ ಪ್ರಮುಖವಾಗಿ ನಮಗೆ ಕಾಣಿಸ್ಕೊತಾರೆ ಒಂದು ಶಿಲೀಂಧ್ರದ ರೋಗ ಅಂದರೆ ಕೊನೆಯಂಗುಮಾರಿ ರೋಗ. ನಿಮಗೆಲ್ಲ ಗೊತ್ತೇ ಇದೆ, ಹಾಸನ ಜಿಲ್ಲೆಯಲ್ಲಿ 2010-12 ಈ ರೋಗ ಬಾಧೆ ತುಂಬ ಆಗಿ ಆಲೂಗಡ್ಡೆನೇ ಇವತ್ತು ಅಲ್ಲಿ ಜನ ಮರ್ತಿದ್ದಾರೆ. ನನ್ನ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ 2008-09 1,25,000 ಜಮೀನಿನಲ್ಲಿ ಆಲೂಗಡ್ಡೆ ಬೆಳೆಯಲಾಗ್ತಿತ್ತು. ಈಗ ಈ ದಿನ ಕೇವಲ 8,000-10,000 ಇಳಿದುಬಿಟ್ಟಿದೆ ಅದರ ಒಂದು ವಿಸ್ತೀರ್ಣ. ಅಂದರೆ ಆ ರೋಗದ ಪ್ರಾಮುಖ್ಯತೆ ಎಷ್ಟು ಅಂತ ರೈತರಿಗೆ ತೋರಿಸಿದೆ ಅದು. ಇದು ಒಂದು ಸೂಕ್ಷ್ಮಾಣು ಶಿಲೀಂಧ್ರದಿಂದ ಬರುತ್ತೆ, ಫೈಟೋಪ್ತರಾ ಇನ್ಫೆಸ್ಟಾನ್ಸ್ ಅಂತ ಒಂದು ಶಿಲೀಂಧ್ರದಿಂದ ಉಂಟಾಗೋ ರೋಗ. ಮೊದಲೇ ಹೆಸರು ಹೇಳ್ದಂಗೆ ಕೊನೆಯ ಅಂಗಮಾರಿ ಅಂತಿದ್ವಿ, ಅಂದರೆ ಬೆಳೆ ಕೊನೆಯ ಹಂತದಲ್ಲಿ ಬರೋ ರೋಗ ಅಂತ ಮೊದಲು ವಿಜ್ಞಾನ ಹೇಳಿತ್ತು. ಈಗ ಅದು ರಿವರ್ಸ್ ಆಗಿದೆ, ಬೆಳೆ 15 ದಿವಸದಿಂದನೂ ರೋಗ ಅಟ್ಯಾಚ್ ಆಗುತ್ತೆ, ಭಾಳ ಭಾಳ ಹಾನಿ ಉಂಟು ಮಾಡುತ್ತೆ. ನನ್ನ ಪ್ರಕಾರ 70-100% ಇದು ಬೆಳೆ ಹಾನಿ ಮಾಡುತ್ತೆ. ಹಾಗೆ ಇದು ಯಥೇಚ್ಛವಾಗಿ ಉಷ್ಣಾಂಶ ಒಂದು 18-20 ಇರೋ ಕಡೆ ಜಾಸ್ತಿ ಬರುತ್ತೆ. ಆಮೇಲೆ ರಿಲೇಟಿವ್ ಹ್ಯುಮಿಡಿಟಿ ಏನೊಂದು 90% ಮೇಲಿದ್ದರೆ ಈ ರೋಗದ ಉಲ್ಬಣ ಜಾಸ್ತಿ ಆಗುತ್ತೆ. ಭಾಳ ಮುಖ್ಯವಾಗಿ ಈ ವಾತಾವರಣ ಏರ್ಪಟ್ಟಿದ್ದಲ್ಲಿ 20-25 ರೋಗ ಕಾಣಿಸ್ಕೋಬೋದು. ಈ ರೋಗದ ಲಕ್ಷಣಗಳೇನಪ್ಪ ಅಂದರೆ ಎಲೆ ಮೇಲೆ ನೀರಿನಿಂದ ತೊಯ್ದಂತಹ ಒಂದು ಮಚ್ಚೆಗಳು ಕಾಣಿಸ್ತವೆ. ಅದು ಭಾಳ ಮುಖ್ಯವಾಗಿ ನೋಡಬೇಕು, ನೀವು ಎಲೆ ಅಂಚಿಂದ ನೋಡ್ಕೊಂಬರ್ಬೇಕಾಗುತ್ತೆ. ಎಲೆ ಅಂಚುಗಳಿಂದ ನೀರಿನಿಂದ ತೊಯ್ದಂತಹ ಒಂದು ಮಚ್ಚೆಗಳು ಕಾಣ್ತವೆ. ಅದು 3-4 ಆದಮೇಲೆ ಆ ಒಂದು ಮಚ್ಚೆ ಕಂದು ಬಣ್ಣಕ್ಕೆ ತಿರುಗುತ್ತೆ. ಒಂದು ವಾರ ಆದಮೇಲೆ ಕಂದು ಬಣ್ಣದ್ದು ದೊಡ್ಡ ದೊಡ್ಡ ಮಚ್ಚೆಗಳಾಗಿ ಆ ಎಲೆ ತಳಭಾಗ ನೀವೇನಾದರೂ ತಿರುಗಿಸಿ ನೋಡಿದಾಗ ನಿಮಗೆ ಕಣ್ಣಾರೆ ಬಿಳಿ ಬೂಜು ಥರ ಕಾಣುತ್ತೆ. ಅಂದರೆ ಆ ಶಿಲೀಂಧ್ರ ಉತ್ಪತ್ತಿಯಾಗಿ ಅದರ ಬೀಜಗಳನ್ನು ಉತ್ಪತ್ತಿ ಮಾಡಿ ಬೇರೆ ಬೆಳೆಗೆ ಹರಡ್ಸೋಕ್ಕೆ ರೆಡಿ ಇದೆ ಅಂತ ಅರ್ಥ. ಭಾಳ ಶೀಘ್ರವಾಗಿ ಬೆಳೆಯುವಂಥ ಒಂದು ಶಿಲೀಂಧ್ರದ ರೋಗ ಇದು, ಕೊನೆಯಂಗುಮಾರಿ ರೋಗ. ಹಾಗಾಗಿ ಒಂದು ವಾರದಲ್ಲೇ ಅದರ ಲೈಫ್ ಸೈಕಲ್ ಮುಗಿಸ್ಬಿಟ್ಟು 1,000 acres ಅದು ವಿಸ್ತರಣೆ ಮಾಡೋವಂಥ ಒಂದು ಸಾಮರ್ಥ್ಯ ಈ ರೋಗಕ್ಕಿರೋದ್ರಿಂದ ಇದನ್ನು ಹತೋಟಿ ಮಾಡೋದು ತುಂಬಾ ಕಷ್ಟಕರ. ಇದು ಈ ರೋಗದ ಒಂದು ಲಕ್ಷಣಗಳು. ಹಾಗೆ ಎಲೆ ಮೇಲೆ ಅಲ್ಲದೇ ಇದು ಇಡೀ ಗಿಡದ ಮೇಲೆ ರೋಗ ಉಂಟು ಮಾಡೋ ಒಂದು ಸಾಮರ್ಥ್ಯ ಇದಕ್ಕಿರುತ್ತೆ. ಕಾಂಡದ ಮೇಲೆ ಕಪ್ಪು ಬಣ್ಣದ ಅಥವಾ ಕಂದು ಬಣ್ಣದ ಮಚ್ಚೆಗಳು ಶೀಲಾಕಾರದಲ್ಲಿರುತ್ತೆ. ಇದೆಲ್ಲ ಕಾಂಡ ಎಲೆ ತೊಟ್ಟು ಎಲ್ಲ ಕಡೆಯೂ ಇದು ರೋಗ ಹರಡುತ್ತೆ. ಇದೆಲ್ಲ ಆದಮೇಲೆ ಗೆಡ್ಡೆನೂ ರೋಗ ಬರೆಸೋವಂಥ ಒಂದು ಸಾಮರ್ಥ್ಯ ಈ ರೋಗಕ್ಕಿರುತ್ತೆ. ಯಾವಾಗ ಮೇಲುಗಡೆ ಹಸಿರು ಭಾಗ ಖಾಲಿ ಆಗುತ್ತೋ ಅದು ಆಟೋಮೆಟಿಕ್ಕಾಗಿ ಆ ಗೆಡ್ಡೆಗೆ ಹೋಗುತ್ತೆ. ಆ ಗೆಡ್ಡೆಯಲ್ಲಿ ನೀವೇನಾದರೂ ತೆಗೆದು ನೋಡಿದಾಗ ಕಂದು ಬಣ್ಣದ ಒಂದು ಮಚ್ಚೆಗಳು ಕಾಣುತ್ತೆ ಮೇಲುಗಡೆ. ಅದನ್ನು ಗೆಡ್ಡೆ ಕುಯ್ದು ನೋಡಿದಾಗ ಒಳಗಡೆ ಒಂದು ಪರ್ಪ್ಲಿಶ್ ಬ್ಲ್ಯಾಕ್ ಅಂತೀವಿ, ಬ್ಲ್ಯಾಕಿಶ್ ಪರ್ಪಲ್ಲು ಆ ಥರ ಒಂದು ಕೊಳೆತಂಥ ಒಂದು ಚರ್ಮ ಕಾಣುತ್ತೆ ಒಳಗಡೆ. ಇದು ಗೆಡ್ಡೆಯಲ್ಲಿ ರೋಗದ ಲಕ್ಷಣ. ಇದು ಭಾಳ ಮುಖ್ಯವಾಗಿ ಇತ್ತೀಚಿನ ವಾತಾವರಣದ ಒಂದು ಬದಲಾವಣೆಯಿಂದ ರೋಗ ಹೆಚ್ಚು ಕಡಿಮೆ ಬರ್ತಾ ಇದೆ. ಈ ರೋಗದ ಹತೋಟಿ ಏನಪ್ಪ ಅಂದರೆ ಭಾಳ ಮುಖ್ಯವಾಗಿ ನಾವು ಸಮಗ್ರ ರೀತಿಯಲ್ಲಿ ಈ ರೋಗನ ಹತೋಟಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಮಾಗಿ ಉಳುಮೆ ಅಂತ ನಾವೇನು ಮಾಡ್ತಿದ್ವಿ, ಆ ಮಾಗಿ ಉಳುಮೆ ಭಾಳ ಮುಖ್ಯ. ಯಾಕಂದರೆ ಬೇಸಿಗೆ ಮಳೆ ಬಿದ್ದಾಗ ಆ ಮಳೆಗೆ ನಾವು ಭಾಳ ಆಳವಾಗಿ ಉಳುಮೆ ಮಾಡಿದಾಗ ಏನಾಗುತ್ತಂದರೆ ಆ ಭೂಮಿಯಲ್ಲಿ ಆ ಕೀಟಾಣುಗಳ ಕೋಶಾವಸ್ಥೆ ಮತ್ತು ಈ ಶಿಲೀಂಧ್ರ ರೋಗಗಳ ದಾರಗಳಂತೀವಿ, ಶಿಲೀಂಧ್ರದ ದಾರ, ಆಮೇಲೆ ಅದರ ಬೀಜಗಳು ಆ ಬಿಸಿಲಿಗೆ ಒಣಗಿ ಸತ್ತೋಗುತ್ತೆ. ಹಾಗಾಗಿ ಮಾಗಿ ಉಳುಮೆ ತುಂಬಾ ಪ್ರಮುಖವಾದ ಒಂದು ಬೇಸಾಯ ಕ್ರಮ. ಅದರಲ್ಲಿ ಒಂದು 30-50% ರೋಗನ ನಾವು ಹತೋಟಿ ಮಾಡ್ಬೋದು. ಇದಾದಮೇಲೆ ಬೆಳೆ ಪರಿವರ್ತನೆ. ಬೆಳೆ ಪರಿವರ್ತನೆ ಪ್ರತಿ ಕಡೆ ಪ್ರತಿ ಜಿಲ್ಲೆಯಲ್ಲೂ ಇದನ್ನು ನಾವು ಅನುಸರಿಸಬೇಕಾದ ಒಂದು ಕ್ರಮ ಆಗಿದೆ. ಇತ್ತೀಚಿನ ಒಂದು ನಮ್ಮ ಕೃಷಿ ನೋಡ್ತಾ ಇದ್ದರೆ ಇತ್ತೀಚೆಗೆ ನಾವು ನೋಡಿದಂಗೆ ಮೆಕ್ಕೆಜೋಳದಲ್ಲಿ ಹಾಸನ ಜಿಲ್ಲೆಯಲ್ಲಿ 10-12 ಸತತವಾಗಿ ಈ ಜೋಳ ಸೊಪ್ಪು ಬೆಳೆದಂಗೆ ಬೆಳೆದ್ಬಿಟ್ರು. ಆವತ್ತೇ ಹೇಳಿದ್ದೆ ನಾನು ಹಿಂಗೆ ಬೆಳೆ ಪರಿವರ್ತನೆ ಮಾಡ್ದಂಗೆ ಮಾಡಬೇಡ್ರಪ್ಪ, ಒಂದಲ್ಲ ಒಂದು ಈಗೇನು ಆಲೂಗಡ್ಡೆಗೆ ಏನು ಅಂಗಮಾರಿ ಬಂತು ಅದೇ ರೀತಿ ಅದಕ್ಕೂ ಒಂದು ರೋಗ ಬರುತ್ತೆ, ಹಾಗಾಗಿ ಬೆಳೆ ಪರಿವರ್ತನೆ ಮಾಡಿ ಅಂತ ನಾನು 10 ಹೇಳಿದ್ದೆ. ಬಟ್ ರೈತರು ಇದನ್ನು ಕ್ರಮಬದ್ಧವಾಗಿ ಅನುಸರಿಸಲ್ಲ ಅಷ್ಟೇ. ಹಾಗಾಗಿ ಆಲೂಗಡ್ಡೆ ಬೆಳೆಯಲ್ಲಿ ಬೆಳೆ ಪರಿವರ್ತನೆ ಭಾಳ ಮುಖ್ಯ. ಯಾಕಂದರೆ ಅದರದೇ ಜಾತಿಗೆ ಸೇರಿದಂಥ

0: ತರಕಾರಿ ಬೆಳೆಗಳಿದ್ದಾವೆ, ಮೆಣಸಿನಕಾಯಿ, ಬದನೆಕಾಯಿ, ಮೆಣಸು, ಮೆಣಸಿನ ಗಿಡ, ಈ ಥರ ಎಲ್ಲ ಅದಕ್ಕೂ ರೋಗ ಹರಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಬೆಳೆ ಪರಿವರ್ತನೆ ಒಂದು ಭಾಳ ಮುಖ್ಯವಾದ ಒಂದು ಪದ್ಧತಿ. ಅದರಲ್ಲಿ ಬೆಳೆ ಪರಿವರ್ತನೆ ಯಾವ ಬೆಳೆ ಮಾಡ್ಬೋದು, ರಾಗಿ, ಜೋಳ ಅಥವಾ ಬೇರೆ ಬೇರೆ ಈ ಜಾತಿಗೆ ಸೇರದೇ ಇರೋವಂಥ ಒಂದು ಬೆಳೆನ ಪರಿವರ್ತನೆ ಮಾಡ್ಬೋದು. ಇದೆಲ್ಲ ಆದಮೇಲೆ ಬೀಜೋಪಚಾರ ನಾನು ಮೊದಲೇ ತಿಳಿಸಿದ್ದೀನಿ. ಬೀಜೋಪಚಾರದಲ್ಲಿ ಮ್ಯಾಂಕೋಸೆಬ್ ಅದರ ಜೊತೆಗೆ ಕ್ಲೋರೋಪೈರಿಪಾಸನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತಿದಾಗ ಬೆಳವಣಿಗೆಯ ಹಂತದಲ್ಲಿ ಒಂದು ಯಾವುದೇ ಒಂದು ರೋಗ ಕೀಟಕ್ಕೆ ತುತ್ತಾಗದಂಗೆ ಬೆಳೆ ಮೊಳಕೆ ಬರುತ್ತೆ, ಬೆಳವಣಿಗೆ ಆಗುತ್ತೆ. ಅದಾದಮೇಲೆ ಈ ರೋಗ ಭಾಳ ಮುಖ್ಯವಾಗಿ ನಾನು ಹೇಳ್ದಂಗೆ 20-25 ದಿವಸ ಬೆಳೆಗೇ ಕಾಣಿಸ್ಕೊಳ್ಳೋದ್ರಿಂದ ನಾವು ಮೊದಲನೇ ಸಿಂಪರಣೆ ಮ್ಯಾಂಕೋಸೆಬ್ಬನ್ನು ಔಷಧಿನ 2.5 ಗ್ರಾಮ್ 1 ಲೀಟ್ರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಅದು ಒಂದು ಒಳ್ಳೆಯ ಔಷಧಿ. ಅದನ್ನು ಮತ್ತೊಂದು ಬಾರಿ ಎರಡನೇ ಬಾರಿನೂ ಬೇಕಿದ್ರೆ ಒಂದು ವಾರದ ಅಂತರದಲ್ಲಿ ರೋಗದ ಉಲ್ಬಣ ಜಾಸ್ತಿ ಇಲ್ಲ ಅಂದರೆ ಅದೇ ಮ್ಯಾಂಕೋಸೆಬ್ ಸಿಂಪರಣೆನ ನಾವು ಮಾಡ್ಬೋದು. ರೋಗ ಕಾಣಿಸಿದ ಮೇಲೆ ಕೆಲವೊಂದು ಶಿಲೀಂದ್ರನಾಶಕಗಳು ಹೇಳ್ತೀನಿ, ದಯವಿಟ್ಟು ಅದನ್ನು ಬಳಸಬೇಕಾಗುತ್ತೆ. ರೋಗ ನಾನು ಹೇಳ್ದಂಗೆ ಒಂದು 30-35 ಒಳಗಡೆ ಕಾಣಿಸ್ಕೊಂಡ್ರೆ ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳಾದ ಮೆಟಲಾಕ್ಸಿಲ್ ಪ್ಲಸ್ 1 ಮ್ಯಾಂಕೋಸೆಬ್ ಅದು ಪ್ರತಿ ಲೀಟ್ರಿಗೆ 1 ಗ್ರಾಮ್ ಥರ ಬೆರೆಸಿ ಸಿಂಪರಣೆ ಮಾಡ್ಬೋದು. ಅಥವಾ ಸೈಮಾಕ್ಸಿನಿಲ್ ಪ್ಲಸ್ 1 ಮ್ಯಾಂಕೋಸೆಬ್ ಅಂತ ಅದು ಸಂಯುಕ್ತ ಶಿಲೀಂದ್ರನಾಶಕ. ಆ ಶಿಲೀಂದ್ರನಾಶಕನ ಪ್ರತಿ ಲೀಟ್ರಿಗೆ 3 ಗ್ರಾಮ್ ಥರ ಬೆರೆಸಿ ನಾವು ಬೆಳಗ್ಗೆ ಸಿಂಪರಣೆ ಮಾಡಬೇಕಾಗುತ್ತೆ. ಇದು ಒಂದು ಒಳ್ಳೆಯ ಒಂದು ಶಿಲೀಂದ್ರನಾಶಕ. ಯಾಕೆಂದರೆ ಸೈಮಾಕ್ಸಿನಿಲ್ ಪ್ಲಸ್ 1 ಮ್ಯಾಂಕೋಸೆಬ್ ಇದು ಬೆಳೆ ಮೇಲೆ ಕೂತಂಥ ಆ ರೋಗಾಣುವಿನ ಬೀಜನ ಸಾಯಿಸುವಂಥ ಒಂದು ಸಾಮರ್ಥ್ಯ ಈ ಒಂದು ಶಿಲೀಂದ್ರನಾಶಕಕ್ಕಿದೆ. ಆ ಬೀಜನ ನಾಶ ಮಾಡಿದಾಗ ನೆಕ್ಸ್ಟ್ ಬೆಳೆಗೆ ಅದು ಬೀಜ ಹರಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದೊಂದು ಉತ್ತಮವಾದ ಒಂದು ಶಿಲೀಂದ್ರನಾಶಕ, ಇದನ್ನು ನಾವು ಬಳಸ್ಬೋದು. ರೋಗ ಅದೇ ಒಂದು ತೀವ್ರತೆಯಲ್ಲಿ ಮುಂದುವರಿಯುತ್ತಾ ಇದೆ ಅಂದರೆ ಇನ್ನೊಂದು ಅಂತರ್ವ್ಯಾಪಿ ಶಿಲೀಂದ್ರನಾಶಕ ಡೈಮೆಥೋಮಾರ್ಫ್ ಅಂತ ಕರಿತೀವಿ. ಇದನ್ನು ಪ್ರತಿ ಲೀಟ್ರಿಗೆ 1 ಗ್ರಾಮ್ ಥರ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಹಾಗೆಯೇ ಸೆಕ್ಟಿನ್ ಅಂತ ಮತ್ತೊಂದು ಶಿಲೀಂದ್ರನಾಶಕ ಇದೆ, ಅದನ್ನು ಪ್ರತಿ ಲೀಟ್ರಿಗೆ 3 ಗ್ರಾಮ್ ಥರ ಬೆರೆಸಿ ಸಿಂಪರಣೆ ಮಾಡ್ಬೋದು. ನಾನಾ ರೀತಿ ಈ ರೋಗಕ್ಕೆ ಶಿಲೀಂದ್ರನಾಶಕಗಳು ಲಭ್ಯ ಇದೆ, ಬಟ್ ಆಯ್ಕೆ ಮಾಡೋದ್ರಲ್ಲಿ ನಮ್ಮ ಜವಾಬ್ದಾರಿ ಮುಖ್ಯ. ಹಾಗಂದ್ಬಿಟ್ಟು ಯಥೇಚ್ಛವಾಗಿ ಶಿಲೀಂದ್ರನಾಶಕ ಬಳಸಬೇಡಿ ದಯವಿಟ್ಟು. ಒಂದು ಕ್ರಮಬದ್ಧವಾಗಿ 3-4 ಸಿಂಪರಣೆ ಶಿಫಾರಸು ಮಾಡಿದ ಶಿಲೀಂದ್ರನಾಶಕಗಳನ್ನು ನಾವು ಸಿಂಪರಣೆ ಮಾಡಿದ್ರೆ ಈ ರೋಗನ ಯಶಸ್ವಿಯಾಗಿ ನಾವು ಹತೋಟಿ ಮಾಡ್ಬೋದು. ಹಾಗೆಯೇ ಇನ್ನೂ ಒಂದು ಬೇಸಾಯ ಪದ್ಧತಿ ಈ ರೋಗಕ್ಕೂ ಭಾಳ ಹತೋಟಿ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ಬನಾನಾ ಸ್ಪೆಷಲ್ಲು, ವೆಜಿಟೇಬಲ್ ಸ್ಪೆಷಲ್ಲು ಈ ಥರ ಎಲ್ಲ IHR ಬೆಂಗಳೂರಿಂದ ಬರ್ತಾ ಇದೆ. ಈ ವೆಜಿಟೇಬಲ್ ಸ್ಪೆಷಲ್ನ 30-35 ದಿವಸ ಅಂತರದಲ್ಲಿ ಬೆಳೆಯ ಅಂತರದಲ್ಲಿ ನಾವು ಸಿಂಪರಣೆ ಮಾಡಿದಾಗ ಈ ರೋಗ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಬರುತ್ತೆ. ಅದನ್ನು ದಯವಿಟ್ಟು ಮಾಡಬೇಕಾಗುತ್ತೆ.
1: ಬೇರೆ ಪ್ರಧಾನ ರೋಗಗಳು ಇನ್ಯಾವುದಾದ್ರೂ ಇದೆಯಾ?
0: ಇನ್ನೊಂದು ಎಲೆ ಅಂಗಮಾರಿ ರೋಗ ಅಂತೀವಿ. ಕೊನೆ ಅಂಗಮಾರಿ ಅಂದರೆ ಈಗ ಮೊದಲ ಅಂಗಮಾರಿ ರೋಗ ಅಂತ ಆಲ್ಟರ್ನೇರಿಯಾ ಸೊಲನಿ ಅನ್ನೋ ಒಂದು ಶಿಲೀಂದ್ರದಿಂದ ಬರುತ್ತೆ. ಇದು ಭಾಳ ಸಾಮಾನ್ಯವಾಗಿ ಬೆಳೆಯ ಮೊದಲ ಹಂತದಲ್ಲೇ ಕಾಣಿಸ್ಕೊಳ್ಳೋದ್ರಿಂದ ಇದರ ಒಂದು ಪರಿಣಾಮವೂ ಇದೆ. ಹಾಗಾಗಿ ಹತೋಟಿಯಲ್ಲಿಟ್ಟಾಗ ಇದೇನು ಅಂಥ ಒಂದು ಕೊನೆ ಅಂಗಮಾರಿ ರೋಗದಷ್ಟು ನಮಗೆ ತೀವ್ರತೆ ಏನು ಕಾಣಲ್ಲ. ನಾವೇನು ಕೊನೆ ಅಂಗಮಾರಿಗೆ ಸಿಂಪರಣೆ ಮಾಡ್ತಿದ್ದೀವಿ ಮ್ಯಾಂಕೋಸೆಬ್, ಅದರಲ್ಲೇ ಇದು ಹತೋಟಿ ಆಗುತ್ತೆ. ಇದರ ಒಂದು ರೋಗದ ಲಕ್ಷಣಗಳು ಹೇಳ್ಬಿಡ್ತೀನಿ. ಈ ಎಲೆ ಮೇಲೆ ಬೆಳೆ ಒಂದು ಪ್ರಾರಂಭದ ಹಂತದಲ್ಲಿ ಕಪ್ಪು ಬಣ್ಣದ ಒಂದು ವೃತ್ತಾಕಾರದ ಚಿಹ್ನೆಗಳು ಎಲೆ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅದು ಮುಂದುವರಿಯುತ್ತಾ ಇನ್ನೂ ದೊಡ್ಡ ಆಕಾರದಲ್ಲಿ ಬೆಳೆಯುತ್ತೆ. ಹಾಗೆ ಎಲೆ ತೊಟ್ಟಿನ ಮೇಲೂ ಬರುತ್ತೆ, ಇದು ಕಾಯಿ ಮೇಲೂ ಬರುತ್ತೆ.
1: ಕೀಟಗಳು ಯಾವುದು ಇಲ್ವಾ ಆಲೂಗಡ್ಡೆಗೆ?
0: ಭಾಳ ಮುಖ್ಯವಾಗಿ ನಾವೇನು ರಸ ಹೀರೋ ಕೀಟಗಳದು ಬೆಳೆ ಪ್ರಾರಂಭದ ಹಂತದಲ್ಲಿ ಭಾಳ ಮುಖ್ಯವಾಗಿ ಅಫಿಡ್ಸು ಹಾವಳಿ ಜಾಸ್ತಿ ಇರುತ್ತೆ ಪ್ರಾರಂಭದ ಹಂತದಲ್ಲಿ. ಆಮೇಲೆ ಒಂದು 45-45 ದಿವಸ ಆದಮೇಲೆ ನಮಗೆ ಕರಿಕಡ್ಡಿ ರೋಗ ಬರುತ್ತೆ, ಮೈಟ್ಸ್ ಅಂತ ಕರಿತೀವಿ. ಮೈಟ್ಸಿಂದ ಕರಿಕಡ್ಡಿ ರೋಗ ಬರುತ್ತೆ. ಇವು ಎರಡು ಪ್ರಮುಖವಾದ ಒಂದು ಕೀಟಗಳ ಹಾವಳಿ ನಮ್ಮ ಭಾಗದಲ್ಲಿ. ಭಾಳ ಮುಖ್ಯವಾಗಿ ನಾನು ಆಗಲೇ ಹೇಳ್ತಿದ್ದೀನಿ, ಪ್ರತಿ ಒಂದು ಕೀಟಕ್ಕೂ ಪ್ರತಿ ರೋಗಕ್ಕೂ ಬೇರೆ ಬೇರೆ ಔಷಧಿ ಮಾಡಬೇಕು ಅನ್ನೋ, ಪ್ರತಿ ಸಲ ಸಿಂಪರಣೆ ಮಾಡಬೇಕು ಅನ್ನೋ ನಮ್ಮ ಅನುಭವ ನಮ್ಮಲ್ಲಿ ಬೇಡ. ಹಾಗಾಗಿಯೇ ನಾನೇನು ಕೊನೆ ಅಂಗಮಾರಿ ರೋಗಕ್ಕೆ ಏನು ಶಿಫಾರಸು ಮಾಡಿದ್ದೀವಿ 4 ಸಿಂಪರಣೆ, ಅದರ ಜೊತೆಗೇ ನಾವು ಕೀಟನಾಶಕಗಳನ್ನು ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಾನೇನು ಆವಾಗಲೇ ಆಲೂಗಡ್ಡೆಗೆ ಮೊದಲನೇ ಸಿಂಪರಣೆ ಮ್ಯಾಂಕೋಸೆಬ್ ಅಂತ ಹೇಳಿದೆ.

0: ಅದರ ಜೊತೆಗೇನೆ ಇಮಿಡಾಕ್ಲೋಪಿಡ್ ಕೀಟನಾಶಕನ ಪ್ರತಿ ಲೀಟ್ರ್ಗೆ ಅರ್ಧ ಮಿಲಿತರ ಹಾಕ್ಕೊಂಡು ಮ್ಯಾಂಕೋಜೆಬ್ಸಸ್ ಸಿಂಪರಣೆ ಮಾಡಿದ್ರೆ ಇದರ ಹಾವಳಿ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಭಾಗದಲ್ಲಿ ಒಂದು ಕೀಟ ಒಂದು ರೋಗ ನಮಗೆ ಯಥೇಚ್ಛವಾಗಿ ನಮಗೆ ಬಾಧಿಸ್ತಾ ಇರೋದು, ಒಂದು ಕೊನೆಯಂಗಮಾರಿ ರೋಗ, ಮತ್ತೊಂದು ಕರಿಕಡ್ಡಿ ರೋಗ ಅಂತೀವಿ ಮೈಟ್ಸ್. ಇದು ಎರಡೂ ವಿರುದ್ಧ ವಾತಾವರಣ ಬೇಕಾಗುತ್ತೆ. ಕೊನೆಯಂಗಮಾರಿ ರೋಗಕ್ಕೆ ತುಂಬ ಶೀತವಾದ ಒಂದು ಉಷ್ಣಾಂಶ, ಹೈಯೆಸ್ಟ್ ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ, 90% ರಿಲೇಟಿವ್ ಹ್ಯುಮಿಡಿಟಿ ಆ ಸಂದರ್ಭದಲ್ಲಿ ಬರುವಂಥದ್ದು. ಅಕಸ್ಮಾತ್ ಮಳೆ ಹಿಂದೋಯ್ತು, ಬಿಸಿಲು ಬಂತು ಅಂದಾಗ, ಈ ಬಿಸಿಲು ಒಂದು 15-20 ದಿವಸ ಏನಾದರೂ ಮಳೆ ಬರೆದಂಗೆ ನಮಗೆ ಉಷ್ಣಾಂಶ ಜಾಸ್ತಿ ಆದರೆ ಈ ಒಂದು ಮೈಟ್ಸ್ ಪ್ರಾಬ್ಲಮ್ ಬರುತ್ತೆ. ಇದು ಕರಿಕಡ್ಡಿ ರೋಗ ಅಂತ ಕರೀತಾರೆ ಆಡುಭಾಷೆಯಲ್ಲಿ. ಕರಿಕಡ್ಡಿ ರೋಗ
1: ನುಸಿನಾಶಕ ಸಿಂಪರಣೆ,
0: ನುಸಿನಾಶಕ ಇದಕ್ಕೆ ಕಂಪಲ್ಸರಿ ಮಾಡಲೇಬೇಕು. ಅದೇ ಆವಾಗಲೇ ಹೇಳಿದಂಗೆ ಎಲ್ಲ ಒಂದೇ ಸಪ್ರೇಟ್ ಮಾಡೋದು ಬೇಡ. ಇದಕ್ಕೆ ಡೈಕೋಫಾಲ್ ಅಂತ ಕೀಟನಾಶಕ ಸಿಗುತ್ತೆ,
1: ನುಸಿನಾಶಕ.
0: ಇದನ್ನು ನಾವು ಪ್ರತಿ ಲೀಟ್ರ್ಗೆ 2 ಮಿಲಿಯಂತೆ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಹಾಗೆ ಇತ್ತೀಚಿನ ಒಂದು ಥಯಾಮೆಥಾಕ್ಸಮ್ ಅಂತ ಮತ್ತೊಂದು ಪ್ರಚಲಿತವಾದ ಒಂದು ಕೀಟನಾಶಕ, ಅದರಲ್ಲೂ ನಾವು ಈ ನುಸಿನ ಕಂಟ್ರೋಲ್ ಮಾಡ್ಬೋದು.
1: ಅಂತಿಮವಾಗಿ ತಮ್ಮ ಸಲಹೆ, ಆಲೂಗಡ್ಡೆ ಚೆನ್ನಾಗಿ ಉತ್ಪಾದನೆ ಮಾಡಬೇಕು ಅನ್ನೋದಕ್ಕೆ?
0: ಆಲೂಗಡ್ಡೆ ಬೆಳೆಯಲ್ಲಿ ಈಗ ನಾವೇನು ಮಾತಾಡಿದ್ದೀವಿ, ಈ ಒಂದು ಪದ್ಧತಿಗಳನ್ನು ಕಡ್ಡಾಯವಾಗಿ ಅನುಸರಿಸಿದರೆ ಆಲೂಗಡ್ಡೆ ಬೆಳೆ ಚೆನ್ನಾಗಿ ಬೆಳೀಬೋದು, ಉತ್ಪಾದನೆ ಒಳ್ಳೆ ಉತ್ಪಾದನೆ ಆಗುತ್ತೆ. ಪ್ರಮುಖವಾಗಿ ನಾವೇನು ತಾಂತ್ರಿಕತೆಗಳು ಹೇಳಿದ್ದೀವಿ ಅದನ್ನು ಬಳಸಬೇಕಾಗುತ್ತೆ ರೈತರು. ಆಮೇಲೆ ಟೈಮ್ಲಿ ಆಪರೇಷನ್ಸ್ ಅಂತೀವಿ, ಆ ಟೈಮ್ಲಿ ಆಪರೇಷನ್ಸ್ ಮಾಡಿದಾಗ ಯಾವ ಹಂತದಲ್ಲಿ ಏನು ಗೊಬ್ಬರ ಕೊಡಬೇಕು, ಏನು ಸಿಂಪರಣೆ ಮಾಡಬೇಕು, ಏನು ಕೀಟನಾಶಕ ಮಾಡಬೇಕು, ಇವನ್ನು ಟೈಮ್ಲಿ ಆಪರೇಷನ್ಸ್ ಮಾಡಿದಾಗ, ಯಾಕಂದರೆ ನಿಮಗೆ ತುಂಬ ಟೈಮ್ ಕೊಡಲ್ಲ ಅದು. 3 ತಿಂಗಳು ಬೆಳೆ ಆಗಿರೋದ್ರಿಂದ ಪ್ರತಿಯೊಂದನ್ನು ಹಂತ ಹಂತದಲ್ಲಿ ನಾವು ಅವನ್ನು ಅನುಸರಿಸಿ ಪ್ರೀತಿಯಿಂದ ಬೆಳೆದ್ರೆ ಒಳ್ಳೆ ಉತ್ಪತ್ತಿ ಆಗುತ್ತೆ.
2: ಆತ್ಮೀಯ ರೈತ ಬಾಂಧವರೇ, ಇದೇ ಜುಲೈ 1ನೇ ತಾರೀಕು ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ ಕುರಿತು ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಸುರೇಶ್ ಹಾಗೂ ಭವ್ಯ ಎಂಆರ್. ನೀವು ಡಯಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 251-252-582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಗಮನಿಸಿ, ಜುಲೈ 1ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಕೇಳಬಹುದು.
1: ಈಗ ಕೀಟ ರೋಗಗಳ ಬಾಧೆ, ಹೆಚ್ಚಿನ ಮಾಹಿತಿಗೆ ಡಾಕ್ಟ್ರೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ?
0: ಖಂಡಿತವ, ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ನೀವು ಸಂಪರ್ಕ ಮಾಡ್ಬೋದು. ನನ್ನ ಮೊಬೈಲ್ ಸಂಖ್ಯೆ 6362-74-81-31.
1: ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್.
0: 6362-74-81-31.
1: ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್.
0: 6362-74-81-31. ಇದರಲ್ಲಿ ವಾಟ್ಸಪ್ ಇದೆ, ಆಮೇಲೆ ನೀವು ಮಾಮೂಲು ಕಾಲು ಮಾಡ್ಬೋದು. ಏನಾದರೂ ದೂರದಲ್ಲಿದ್ದರೆ ಫೋಟೋ ತೆಗೆದುಬಿಟ್ಟು ನನಗೆ ವಾಟ್ಸಪ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ.
1: ಒಳ್ಳೆಯದು ಡಾಕ್ಟರ್ ನಾಗರಾಜ್ ಅವರೇ, ಇದುವರೆಗೂ ಆಲೂಗಡ್ಡೆಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ವಿವರವಾಗಿ ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಧನ್ಯವಾದಗಳು.
2: ಆಲೂಗಡ್ಡೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಇದುವರೆಗೂ ಹೊಳೆನರಸೀಪುರ ತಾಲೂಕು ಗುಂಜೇವಿನ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾಕ್ಟರ್ MS ನಾಗರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಲ್ಲ, ಮುಂದಿನ ಸೋಮವಾರ 6ನೇ ತಾರೀಕು ಇದೇ ಸರಣಿಯಲ್ಲಿ ಸಣ್ಣ ಈರುಳ್ಳಿ ಬೆಳೆಯ ಸಮಗ್ರ ಬೇಸಾಯ ಪದ್ಧತಿಗಳನ್ನು ಕುರಿತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ABMohan Kumar ಅವರೊಂದಿಗೆ ಸಂದರ್ಶನ ಕೇಳಬಹುದು.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಜಿಎನ್ ಮಂಜುನಾಥ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
2: ಕೃಷಿ ದೇವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೇವಿಗೆ.
3: ಇದುವರೆಗೆ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಒಂದು ಜಾನಪದ ಗೀತೆಯನ್ನು.

ಈ ಜನಪದ ಗೀತೆಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಸ್ನೇಹಿತರೆ, ನಾಳಿನ ನಮ್ಮ ಕೃಷಿರಂಗದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಪ್ರಸಾರವಾಗಲಿದೆ. ಇದರಲ್ಲಿ ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿಯನ್ನು ನೀವು ಆಲಿಸಬಹುದು. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 7:34. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ. ಆನಂತರ 7:35 ಕನ್ನಡದಲ್ಲಿ ವಾರ್ತೆಯನ್ನು ನೀವು ಕೇಳಬಹುದು.

ಆಕಾಶವಾಣಿ ಮೈಸೂರು FM 100.6 ಸಮಯ 7:45 ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಅಮೃತ ಘಳಿಗೆ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ BR ಛಾಯಾ. ವಿಜಯ ನಾರಸಿಂಹ ಅವರ ಸಾಹಿತ್ಯ, ಸಂಗೀತ ವಿಜಯ ಭಾಸ್ಕರ್ ಅವರದು.

ಇನ್ನು ಮುಂದೆ ಕೇಳಿ ರಾಜ ಸೀತಾರಾಮನ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಅವಳ ಅಂತರಂಗ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಸಂಗೀತ ಯಮರಂಗರಾವ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿ ಬಾನಲ್ಲೆ ಮಧುಚಂದ್ರಕ್ಕೆ ಚಿತ್ರದ ಗೀತೆ. ಸಿದ್ದಲಿಂಗಯ್ಯ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳ್ತಿದ್ದೀರಿ. ಸಮಯ 8:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಯುವವಾಣಿ.

0: ಯುವ ಸ್ನೇಹಿತರೇ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಸೆಲೆಬ್ರಿಟಿ, ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ಯುವ ಸೆಲೆಬ್ರಿಟಿ ಅನ್ನುವ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಯಾರು ಇವತ್ತಿನ ಅತಿಥಿ ಅನ್ನುವ ಕುತೂಹಲ ತಮಗೆ. ಇವತ್ತು ನನ್ನ ಜೊತೆ ಭಾಗವಹಿಸಿದರೆ ಮೈಸೂರಿನ ಬಾಲ ಪ್ರತಿಭೆ ಆಗಿದ್ದಂತಹ ಈ ಯುವಕ ಇಂದು ಯುವ ಪ್ರತಿಭೆಯಾಗಿ ಬಹಳಷ್ಟು ಹೆಸರನ್ನು ಪಡಿತಾ ಇದ್ದಾನೆ. ಬಹಳ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲೂ ಕೂಡ ನಟಿಸಿದ್ದಾನೆ. ಹಾಗೆ ಧಾರಾವಾಹಿ ಕೂಡ ಹೊರತಾಗಿಲ್ಲ. ಆತನೇ ನಮ್ಮ ಮೈಸೂರಿನ ಗಾಂಧಿನಗರದ ಹುಡುಗ ಆದಂತಹ ಮಹೇಂದ್ರ ಪ್ರಸಾದ್ ಎಂ. ಅವನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮಹೇಂದ್ರ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ತೆ ಸರ್. ನಮಸ್ತೆ.
1: ಮಹೇಂದ್ರ ಪ್ರಸಾದ್ ಎಂ ಅಂತ ಹೇಳಿದ್ರೆ ಯಾರಿಗೂ ನೆನಪಾಗಕ್ಕಿಲ್ಲ ಅಲ್ವಾ? ಡ್ರಾಮಾ ಜೂನಿಯರ್ ಹುಡುಗ ಮಹೇಂದ್ರ ಅಂತಂದ್ರೆ ನೆನಪಾಗುತ್ತೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅದರಲ್ಲೂ ಕೂಡ ಮಹೇಂದ್ರ ಅನ್ನುವ ಕ್ಯಾರೆಕ್ಟರ್ ಮಾಡಿದ್ದಾನೆ. ಆ ಹುಡುಗನ ಹೆಸರು ಕೇಳ್ತಾ ಇದ್ದಂಗೆ ಗೊತ್ತಾಗುತ್ತೆ ಯಾರು ಈ ಹುಡುಗ ಅಂತ ಹೇಳಿ. ಯಾಕಂದ್ರೆ ಬಹಳಷ್ಟು ಹೆಸರುವಾಸಿಯಾದಂತಹ ಒಂದು ರಿಯಾಲಿಟಿ ಶೋ ಹಾಗೆ ಚಲನಚಿತ್ರ. ಇದರಿಂದ ಬಹಳ ಗುರುತಿಸಿಕೊಂಡು ಬಹಳಷ್ಟು ಚಲನಚಿತ್ರಗಳಲ್ಲಿ ಭಾಗವಹಿಸಿ ನಟಿಸಿ 45 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾನೆ ಅಂತ ಹೇಳಿದಾನೆ ನನಗೆ. 25 ಹೆಚ್ಚು ಚಿತ್ರ ಬಿಡುಗಡೆ ಆಗಿದೆ, ಇನ್ನು ಬಹಳಷ್ಟು ಚಿತ್ರಗಳು ಬಿಡುಗಡೆ ಆಗಲಿಕ್ಕಿದೆ. ಹಾಗೆ ಒಂದು ಹೊಸ ಚಿತ್ರದಲ್ಲಿ ಕೂಡ ಮೇನ್ ಲೀಡ್ ಆಗಿ ಕೂಡ ನಟನೆ ಮಾಡ್ತಾ ಇದ್ದಾನೆ. ಎಲ್ಲಾನು ಕೂಡ ಅವನ

0: ಪರಿಚಯ ಮಾಡ್ಕೋತಾ ಅವನಿಂದ ತಿಳ್ಕೊಳ್ಳೋಣ. ಮಹೇಂದ್ರ, ಹೇಗಿದೆಯಪ್ಪ?
1: ಚೆನ್ನಾಗಿದ್ದೀನಿ ಸರ್, ನೀವೇಗಿದ್ದೀರಾ?
0: ಭಾಳ ಖುಷಿಯಾಗುತ್ತೆ ಮಹೇಂದ್ರ, ಗಾಂಧಿನಗರದ ಹುಡುಗ, ಮೈಸೂರಿನ ಹುಡುಗ, ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತಾ ಸಣ್ಣ ಸಣ್ಣ ಮೆಟ್ಟಿಲುಗಳನ್ನು ಹತ್ತಾ ಹತ್ತಾ ದೊಡ್ಡ ಒಂದು ಪರದೆಯಲ್ಲಿ ನಟನೆ ಮಾಡಲಿಕ್ಕೆ ಅವಕಾಶವನ್ನು ಪಡ್ಕೊಳ್ಳುವಂಥದ್ದು ಸುಲಭದ ಮಾತಲ್ಲ ಅಲ್ವಾ? ಈಗಿರುವಂತಹ ಕಾಂಪಿಟೇಷನ್ ಯುಗದಲ್ಲಿ ಎಲ್ರಿಗೂ ಕೂಡ ಅವಕಾಶ ಸಿಗ್ಲಿಕ್ಕಾಗಲ್ಲ. ಟ್ಯಾಲೆಂಟ್ ಯಾರಿಗಿರುತ್ತೆ ಅವ್ರಿಗೆ ಅವಕಾಶ ಸಿಗುತ್ತೆ. ಹೌದಾ?
1: ಹೌದು ಸರ್.
0: ಓಕೆ, ಈಗ ನಿಮ್ಮ ಜರ್ನಿ ಶುರು ಆಗಿದ್ದು ಹೇಗೆ? ಯಾಕಾಗಿ ಈ ಒಂದು ಫೀಲ್ಡ್ ಬರಬೇಕು ಅನಿಸಿದ್ದು? ಯಾಕೆಂದ್ರೆ ಬಹಳ ಚಿಕ್ಕ ವಯಸ್ಸಲ್ಲಿ ಬಂದ್ರೆ ಏನು ಕಾಣುತ್ತಲ್ವಾ?
1: ಚಿಕ್ಕ ವಯಸ್ಸು ಅಂದರೆ ಈಗ ನಾನು ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯಿತು.
0: 10 ವರ್ಷ
1: ರಾಮ ಜೂನಿಯರ್ಸು ನನ್ನ ಫಸ್ಟ್ ಸ್ಟೇಜ್ ಹತ್ತದ್ದು. ಅದಕ್ಕಿಂತ ಮುಂಚೆ ನನ್ನ ಶಾಲಾ ಮಟ್ಟಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದದ್ದು ನೃತ್ಯ ಆಗಿರ್ಬೋದು ಮತ್ತು ಹಠನದ ಆಗಿರ್ಬೋದು, ಅದನ್ನೆಲ್ಲ ತುಂಬ ಜಾಸ್ತಿ ಆಕ್ಟಿವ್ ಆಗಿದೆ. ಅದನ್ನು ಗುರುತಿಸಿದಂತಹ ನಮ್ಮ ಶಾಲಾ ಟೀಚರ್ ಆದ ಉಷಾ ಮೇಡಮ್ ಅವರು, ಅವರಿಂದ ನನ್ನ ಪ್ರತಿಭೆನ ಗುರುತಿಸಿ ಈ ತರ ರಾಮ ಜೂನಿಯರ್ ಒಂದು ಆಡಿಷನ್ ನಡೀತಾ ಇದೆ, ಅಲ್ಲಿ ಹೋಗಿ ನಿನ್ನ ಪ್ರತಿಭೆನ ತೋರಿಸುವಂತ ಒಂದು ದಾರಿ ಮಾಡಿಕೊಟ್ರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು, ಒಂದು ಸಿನಿಮಾ ಇಂಡಸ್ಟ್ರಿ ಜರ್ನಿ. ಅದಾದ ಮೇಲೆ ಹಲವಾರು ರಿಯಾಲಿಟಿ ಶೋಗಳಾಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಕಂಟಿನ್ಯೂಸ್ ಆಗಿ ನಡೀತಾ ಈಗ 10 ವರ್ಷದ ಜರ್ನಿ ಆಗಿ ನಿಂತಿದೆ ಸರ್.
0: ಎಷ್ಟು ವಯಸ್ಸಿನಲ್ಲಿ ಶುರು ಮಾಡಿದ್ದು ಹಾಗಾದ್ರೆ?
1: ನಾನು 8 ಇಯರ್ಸ್ ಇಂದ ಶುರು ಮಾಡಿದ್ದೆ.
0: 8 ವರ್ಷದಿಂದ ಆರಂಭ ಮಾಡಿದ್ರಿ?
1: 8 ವರ್ಷದಿಂದ ಡ್ರಾಮಾ ಜೂನಿಯರ್ಸ್ ಬಂದಿದ್ದು ಅಂದ್ರೆ 12 ಇಯರ್ಸ್, 12 ವರ್ಷದಿಂದ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು.
0: ಓಕೆ, ಅಂದ್ರೆ ಒಂದು ಖಾಸಗಿ ಚಾನಲ್ ಅಲ್ಲಿ ನಡೆದಂತಹ ರಿಯಾಲಿಟಿ ಶೋ ನಲ್ಲಿ ನಿಮ್ಗೆ ಅವಕಾಶಗಳು ಬಹಳ ಸಿಕ್ತು.
1: ಹೌದು
0: ಅಲ್ವಾ? ಮೋಸ್ಟ್ಲಿ ಅದು ನಿಮ್ದು ಮೊದಲನೇ ಸೀಸನ್ ಅಂತ ಕಾಣುತ್ತೆ.
1: ಹೌದು, ನಂದು ಮೊದಲನೇ ಸೀಸನ್ ಅಲ್ಲಿ ರನ್ನರ್ ಅಪ್ ಆದ, ಸೆಕೆಂಡ್ ಪ್ರೈಸ್ ಬಂತು.
0: ಸೆಕೆಂಡ್ ಪ್ರೈಸ್ ಬಂತು ನಿಮ್ಗೆ. ಆಗ ಅಂದ್ರೆ ಮೊದಲನೇ ಸೀಸನ್ ಅಂತಂದಾಗ ಎಲ್ಲರಿಗೂ ಕುತೂಹಲ ಜಾಸ್ತಿ ಇರುತ್ತೆ, ಏನಿದು ಅಂತ ಹೇಳಿ.
1: ಹೌದು ಸರ್.
0: ನೋಡುಗರ ಸಂಖ್ಯೆನೂ ಕೂಡ ಜಾಸ್ತಿ ಇರುತ್ತೆ, ಅವಾಗ ಗುರುತಿಸ್ಲಿಕ್ಕೂ ಬಹಳ ಅನುಕೂಲ ಆಗುತ್ತೆ. ಯಾವುದೇ ರಿಯಾಲಿಟಿ ಶೋಗಳಲ್ಲೂ ಮೊದಲನೇ ಸೀಸನ್ ಬಹಳ ಪರಿಣಾಮಕಾರಿಯಾಗಿ ಬೀರುವಂತಹ ಒಂದು ಅಂಶ ಅಲ್ವಾ? ಆ ನಿಟ್ಟಿನಲ್ಲಿ ನಿಮಗೆ ರಿಯಾಲಿಟಿ ಶೋ ಏನು ಡ್ರಾಮಾ ಜೂನಿಯರ್ ಶುರು ಆಗುತ್ತೆ, ನಂತರ ಏನ್ ಮಾಡ್ತೀರಿ?
1: ನಂತರ ಅದಾದ್ಮೇಲೆ ದರ್ಶನ್ ಸರ್ ಜೊತೆ ನನ್ನ ಮೊದಲ ಸಿನಿಮಾ
0: ರಾಮ ಜೂನಿಯರ್. ಆದ ತಕ್ಷಣನೇ ಸಿನಿಮಾ
1: ಸಿಕ್ಕಿದೆ ಸರ್. ಅದು ದರ್ಶನ್ ಸರ್ ಜೊತೆನೆ ನನ್ನ ಮೊದಲ ಸಿನಿಮಾ ಮಾಡಿದ್ದು, ತಾರಕ್ ಅಂತ. ಅದೊಂದು ದೊಡ್ಡ ಸ್ಕೇಲಲ್ಲಿ ಜಂಪ್ ಅಂತ ಹೇಳ್ತೀವಲ್ಲ, ಸ್ಕೇಲಲ್ಲಿ ಜಂಪ್ ಆಗಿದಂತದ್ದು ಅದು. ದರ್ಶನ್ ಸರ್ ಮುಂದೆ ಕುರಿ ಪ್ರತಾಪ್ ಸರ್ ಮಗನ ಪಾತ್ರ ಆಗ ನನಗೆ ಸಿಕ್ಕಿದ್ದು. ರಿಲೀಸು ಕೂಡ ಹಾಕ್ತಿದಂಗೆ ಒಂದು 10-12 ಮೂವಿ ಸಡನ್ ಆಗಿ ಬುಕ್ ಆದಂಥದ್ದು. ಅದರ ಜೊತೆಗೆ ಈ ಕಡೆ ಸೀರಿಯಲ್ಸ್ಗಳಾಗಿರ್ಬೋದು, ರಿಯಾಲಿಟಿ ಶೋಸ್ಗಳಾಗಿರ್ಬೋದು, ಅದಾದ್ಮೇಲೆ ಕೂಡ ಬೇರೆ ಬೇರೆ ಚಾನಲ್ಸಲ್ಲಿ ಬೇರೆ ಬೇರೆ ರಿಯಾಲಿಟಿ ಶೋಗಳನ್ನ ಕೊಡ್ತಾ ಎಂಟರ್ಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್.
0: ಎಂಟರ್ಟೈನ್ ಅನ್ನೋದು ಬಹಳ ಪ್ರೀತಿ ಅಂತ ಕಾಣಿಸುತ್ತೆ ತಮಗೆ.
1: ಹೌದು ಸರ್.
0: ಹೌದಾ? ಮನೇಲಿ ಯಾರಾದರೂ ಇದ್ರಾ?
1: ಇಲ್ಲ ಸರ್, ನಾನೇ.
0: ಯಾಕೆ ಈ ಒಂದು ಆಸಕ್ತಿ ಹುಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು? ಯಾಕೆ ಅಂತಂದರೆ ಈ ಗ್ಲಾಮರ್ ಬ್ಯಾಕ್ ಗ್ರೌಂಡ್ ಅಂತೇನು ಹೇಳ್ತೀವಿ, ಈ ಒಂದು ಸಿನಿಮಾ ಆಗಿರ್ಬೋದು, ನಟನೆ ಅನ್ನುವಂಥದ್ದೇ ಎಲ್ರಿಗೂ ಒಲಿಯಲ್ಲ. ಕೆಲವರೇ ಕೆಲವರು ಒಲಿಯುತ್ತೆ, ಅಂದರೆ ಆಸಕ್ತಿ ಇರೋರಿಗೆ. ಹಾಗೆ ಕೂಡ ತಮ್ಮ ಮನೆಯಲ್ಲೋ ತಮ್ಮ ಕುಟುಂಬದಲ್ಲೋ ಇಂಥವ್ರಿಗೆ ಮಾತ್ರ ಅವಕಾಶಗಳು ಜಾಸ್ತಿ ಇರುತ್ತೆ. ನಿಮಗೆ ಹೆಂಗೆ ಇದು ಒಲಿಲಿಕ್ಕೆ ಶುರು ಆಯಿತು, ಅಂದರೆ ಆಸಕ್ತಿ ಮೂಡ್ಲಿಕ್ಕೆ ಹೆಂಗೆ ಶುರು ಆಯಿತು?
1: ಆಸಕ್ತಿ ನನಗೆ ಹೇಗೆ ಮುಟ್ತು ಅಂದರೆ, ನನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಒಂದು ಪದ್ಧತಿ ಇತ್ತು, ಸಿನಿಮಾಗಳನ್ನ 5 ರೂಪೀಸ್ ಟಿಕೆಟ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು.
0: ಹೌದು.
1: ನಾನು ಫಸ್ಟ್ ನೋಡಿದಂಥ ಸಿನಿಮಾ ನಮ್ಮ ಅಣ್ಣನ ಜೊತೆ ಗೌರ್ಮೆಂಟ್ ಸ್ಕೂಲ್ ಕಡೆಯಿಂದ ಹೋಗಿ ಬೆಟ್ಟದ ಸಿನಿಮಾ ನೋಡಿದ್ದೆ, ಅಪ್ಪು ಸರ್ದು. ಅಲ್ಲಿಂದ ಸಿನಿಮಾ ಆಸಕ್ತಿಗಳು ಜಾಸ್ತಿ ಆಗಿ ಎಲ್ಲ ಸಿನಿಮಾಗಳನ್ನು ನಾನು ನೋಡ್ತಾ ಬಂದೆ. ಈ ತರ ಲ್ಯಾಂಗ್ವೇಜಲ್ಲಿ ನಾನು ಸಿನಿಮಾ ನೋಡಲ್ಲ ಅನ್ನೋ ತರ ಇಲ್ಲ, ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲ ರೀತಿಯ ಆ್ಯಕ್ಟಿಂಗ್ಗಳನ್ನ ನೋಡ್ತಾ ನೋಡ್ತಾ ನೋಡ್ತಾ ಡ್ಯಾನ್ಸ್ ಮೇಲೆ ಇಷ್ಟ ಬಂತು. ಅಪ್ಪು ಸರ್ ಡ್ಯಾನ್ಸ್ ನೋಡಿ, ಆಮೇಲೆ ಆ್ಯಕ್ಟಿಂಗ್ ಮೇಲೆ ಎಲ್ಲರ ಆ್ಯಕ್ಟಿಂಗ್ಗಳನ್ನ ನೋಡಿ, ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ನೋಡ್ತಾ ನೋಡ್ತಾ ನೋಡ್ತಾ ನನಗೂ ಆಸಕ್ತಿ ಬೆಳೀತಾ ಹೋಯಿತು. ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ ಕೂಡ ನಾನು ಸೇರ್ಕೊಂಡಿದ್ದೆ. ಆ್ಯಕ್ಟಿಂಗ್ಗೆ ನನ್ನ ಗುರುತಿಸಿದ್ದು ನಮ್ಮ ಟೀಚರ್, ಅಲ್ಲಿ ಕೂಡ ನಾಟಕಗಳನ್ನ ಮಾಡ್ತಾ ಇದ್ರಿಂದ ನನಗೆ ಜಾಸ್ತಿ ಇದ್ರ ಮೇಲೆ ಒಲವಿದೆ ಅಂತ ಅವರೇ ಗುರುತಿಸಿ ನನಗೆ ಈ ತರ ಹೋಗುವಂತ ದಾರಿ ಹೇಳ್ಕೊಂಡಿದ್ದೆ ನಮ್ಮ ಉಷಾ ಟೀಚರ್. ಅವರಿಂದಾನೆ ನನಗೆ ಈ ಒಂದು ಬೆಳವಣಿಗೆ ಆಗಿದೆ ಸರ್.
0: ನೀವು ಡ್ರಾಮಾ ಜೂನಿಯರ್ಗೆ ಬರ್ತೀರಿ, ಆಮೇಲೆ ಒಂದು ಚಿತ್ರದಲ್ಲಿ ನಟನೆ ಮಾಡ್ತೀರಿ, ಅದಾದಮೇಲೆ ಬಹಳಷ್ಟು ಚಿತ್ರಗಳ ಅವಕಾಶಗಳು ಸಿಕ್ಲಿಕ್ಕೆ ಶುರು ಆಗುತ್ತೆ. ಅವಕಾಶಗಳ ಸಿಕ್ಕ ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋಕೆ ಶುರು ಮಾಡಿದ್ರಿ? ಯಾಕೆಂತಂದ್ರೆ ಸಡನ್ ಜಂಪ್ ನಾವು ಹೇಳ್ತೀವಲ್ಲ, ಅದು ಬಹಳಷ್ಟು ಸಕ್ಸಸ್ಗೆ ದಾರಿ ಮಾಡಿಕೊಡಲ್ಲ. ಈಗೇನಾಗುತ್ತೆ ಅಂದರೆ ನಮ್ಮಲ್ಲಿ ಸಕ್ಸಸ್ ಇದೆ ಅಂತಂದಾಗ ನಾವು ಎಡವೋದು ಜಾಸ್ತಿ ಆಗುತ್ತೆ. ಆಯ್ಕೆ ಮಾಡ್ಕೊಳ್ಳೋಕ್ಕೂ ನಮಗೆ ಬಹಳಷ್ಟು ಅವಕಾಶಗಳು ಬಂದ್ಬಿಟ್ಟಾಗ ನಾವು ಆಯ್ಕೆ ನೋಡೋದಿಲ್ಲ, ತಗೊಂಡ್ಬೋಣ ಈ ಆಪರ್ಚುನಿಟಿ ಮುಂದೆ ಬರುತ್ತೋ ಅಂತ ಹೇಳಿ, ಅವಾಗ ಏನಾಗುತ್ತೆ ನಮ್ಮ ಡೌನ್ ಫಾಲ್ ಶುರು ಆಗುತ್ತೆ. 12 ಚಿತ್ರಗಳು ಅವಾಗಲೇ ಕೂಡ ಶುರು ಆಯಿತು ಅಂತ ಹೇಳಿದಾಗ ಯಾವ್ಯಾವ ಕ್ಯಾರೆಕ್ಟರ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ, ಮತ್ತೆ ಹೇಗೆ ಅದನ್ನ ನಿಮ್ಮನ್ನ ಜನ ಒಪ್ಲಿಕ್ಕೆ ಶುರು ಮಾಡಿದ್ರು?
1: ನಾನು ಆ ಸಮಯದಲ್ಲಿ ತುಂಬಾ ಒಳ್ಳೊಳ್ಳೆ ಪಾತ್ರಗಳೇ ನನ್ನ ಅದೃಷ್ಟಕ್ಕೆ ಸಿಗ್ತಾ ಬಂತು, ಹಾಗೆ ಜನ ನನ್ನ ಒಬ್ಬ ಕಾಮಿಡಿಯನ್ ಆಗಿ ಇಷ್ಟಪಟ್ಟಿದ್ರು. ಆಗ ಪಾತ್ರಗಳು ಕೂಡ ಅದಕ್ಕೆ ಸೀಮಿತವಾದಂಥದ್ದೇ ಸಿಗ್ತಾ ಹೋಗ್ತವೆ. ನಾನು ಆಮೇಲೆ ಅದನ್ನ ಬೆಳೀತಾ ಬೆಳೀತಾ ಒಂದು 12-13 ಆ ಏಜ್ ದಾಟ್ತಾ ಇದ್ದಂಗೆ, ಒಂದು 16 ವರ್ಷಕ್ಕೆ ಬರ್ತಾ ಇದ್ದಂಗೆ, ನಾನು ಕೂಡ ನನ್ನ ಪಾತ್ರದ ಬಗ್ಗೆ ಗಮನ ಹರಿಸೋಕೆ ಶುರು ಮಾಡಿದೆ. 16 ವರ್ಷ ಆದ್ಮೇಲೆ ಅಂದ್ರೆ ನಾನು ಪಾತ್ರಗಳನ್ನ ಕೇಳಿ, ನಾನು ದುಡ್ಡಿನ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ, ನನ್ನ ಫ್ಯಾಮಿಲಿ ಅದನ್ನೆಲ್ಲ ನೋಡ್ಕೋತಾ ಇರು, ನಾನು ಪಾತ್ರಗಳ ಬಗ್ಗೆ ನಾನು ಯಾವ ತರ ಮಾಡಿದ್ರೆ ಯಾವ್ದು ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡಿಕೊಂಡು, ಆಮೇಲೆ ಕಾಮಿಡಿ ಜೊತೆ ಜೊತೆಗೆ ಸೆಕೆಂಡ್ ಲೀಡ್ ಆಗಿ, ಆಮೇಲೆ ಮುಖ್ಯ ಪಾತ್ರವಾಗಿ ಈಗ ನಂದು ಆಗ್ಲೇ 8 ಸಿನಿಮಾಗಳ ಆಗಿದೆ. ನನ್ನ ಹೆಸರು ಕಿಶೋರ್ ಆಗಿರ್ಬೋದು, ನೃತ್ಯಂ ಆಗಿರ್ಬೋದು,

0: ಜೋರ್ಡನ್ ಅಂತ ಸಿನಿಮಾ ಆಗಿರ್ಬೋದು ಸಾಕಷ್ಟು ಬಂದಿದೆ. ಅದರ ಜೊತೆ ಜೊತೆಗೆ ಸೆಕೆಂಡ್ ಲೀಡ್ ಆಗಿ ಕೂಡ ಕಾಮಿಡಿಯನ್ ಆಗೂ ಕೂಡ ಮಾಡ್ಕೊಂಬರ್ತಿದೆ. ನನಗೆ ಯಾವುದು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದೆ ಅನ್ನೋದನ್ನ ನೋಡ್ಕೊಂತ ಮಾಡ್ಕೊಂಬರ್ತಾ ಇದೆ, ಈಗಲೂ ಕೂಡ ಮಾಡ್ತಾ ಇದ್ದೀನಿ. ನೀವು ಆವಾಗಲೇ ಹೇಳಿದಾಗ ಈಗ ಅಟ್ ಪ್ರೆಸೆಂಟ್ ಕೂಡ ಒಂದ್ ಎರಡು ಮೂರು ಸಿನಿಮಾ ನಾನೇ ಮುಖ್ಯ ಪಾತ್ರವಾಗಿ ಮಾಡ್ತಾ ಇದ್ದೀನಿ. ಕತೆಗಳನ್ನ ನೋಡ್ತಾ ಜನಗಳಿಗೆ ಇಷ್ಟ ಆಗೋ ರೀತಿಲಿ ನನ್ನ ಹತ್ರ ಇರೋ ಕಲೆನ ಇನ್ನೂ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ತೋರಿಸ್ಬೇಕು ಅಂತ ಆಸೆ ಪಟ್ಟು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀನಿ.
1: ಅಂದರೆ ಅವಕಾಶಗಳು ಬಂದಾಗಲೂ ಕೂಡ ನಾವು ಎಡುವುದೇ ಪಾತ್ರಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ ಅದನ್ನು ಡಿಸೈಡ್ ಮಾಡ್ತಾ ಕಷ್ಟ ಆಗಲ್ವಾ? ಯಾಕೆಂತ ಹೇಳಿದ್ರೆ ಈ ಗ್ಲಾಮರ್ ವರ್ಲ್ಡಲ್ಲಿ ಹೆಂಗೆ ಅಂತ ಹೇಳಿದ್ರೆ ಬಹಳಷ್ಟು ಚಿತ್ರಗಳು ರಿಲೀಸ್ ಆಗ್ತವೆ.
0: ಹೌದು ಸರ್.
1: ಆ ಚಿತ್ರ ರಿಲೀಸ್ ಆಗುತ್ತೆ, ಯಾವಾಗ ಶೂಟ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ.
0: ಹೌದು ಸರ್.
1: ಇನ್ನು ಕೆಲವು ಅಚ್ಚಳದೆ ಉಳಿಬಿಡ್ತವೆ.
0: ಹೌದು ಸರ್.
1: ಈಗ ನಾವು ಆರ್ಟ್ ಫಿಲಮ್ ಅಂತ ಏನು ಹೇಳ್ತೀವಿ ಆ ರೀತಿ, ಅದು ಹೆಚ್ಚು ಓಡಲಿಲ್ಲ, ಕಮರ್ಷಿಯಲೈಸ್ ಆಗಿಲ್ಲ ಅಂದ್ರೂ ಕೂಡ ಆ ಪಾತ್ರ ಬಹಳ ಅಚ್ಚಳಿದಂಗೆ ಉಳಿದ್ಬಿಡುತ್ತೆ ಅಲ್ವಾ? ಆ ಚಿತ್ರಗಳು ಕೂಡ ನಟಿಸಿದ್ರ
0: ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು, ಆ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂತು, ಮತ್ತೆ ಪದಕ ಅನ್ನೋ ಸಿನಿಮಾಗೂ ಕೂಡ ರಾಜ್ಯ ಪ್ರಶಸ್ತಿ ಬಂತು. ಅದೆಲ್ಲೂ ಕೇಳಿಲ್ಲ, ಬಟ್ ಆ ಸಿನಿಮಾಗಳು ಕೂಡ ಹೆಸರುಗಳು ಮಾಡಿದೆ. ಪದಕದಲ್ಲೂ ಕೂಡ ನನಗೆ ಜಸ್ಟ್ ಮಿಸ್, ಸಿನಿಮಾಗೆ ಬಂತು ನನ್ನ ಪಾತ್ರಕ್ಕೆ
1: ಬರಲಿಲ್ಲ,
0: ಒಂದು ಮಿಸ್ ಆಯ್ತು. ಹಾಗೆ ಪ್ರಯತ್ನಗಳು ಆರ್ಟ್ ಸಿನಿಮಾ ಕಡೆನು ಇದೆ, ಎಲ್ಲಾ ತರ ಪಾತ್ರಗಳನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ. ನೀವು ಹೇಳಿದ್ದು ಸರಿನೇ ಸರ್, ಒಂದು ಸಕ್ಸಸ್ ಅಂತ ಬಂದಾಗ ಕನ್ಫ್ಯೂಷನ್ ತುಂಬಾ ಜಾಸ್ತಿ ಆಗುತ್ತೆ, ಅವಕಾಶಗಳು ಜಾಸ್ತಿ ಸಿಗುತ್ತಾ ಹೋಗುತ್ತೆ. ಆವಾಗ ಯಾವ ಪಾತ್ರ ಮಾಡಿದ್ರೆ ನಮಗೆ ಸರಿ ಹೋಗುತ್ತೆ, ಜನ ನಮ್ಮನ್ನ ಯಾವ ರೀತಿ ನೋಡಬೇಕು, ಯಾವ ರೀತಿ ಚಾನಲೈಸ್ ಮಾಡಿ ನಾವು ತೋರಿಸ್ಬೇಕು ನಮ್ಮ ಪಾತ್ರಗಳನ್ನ ವಿಭಿನ್ನವಾಗಿ ಅನ್ನೋದು, ಆಸೋ ಅದು ಆಯ್ಕೆ ನಮ್ಮ ಕೈಯಲ್ಲೇ ಇರುತ್ತೆ. ಆವಾಗ ಮಾತ್ರ ಈ ಇಂಡಸ್ಟ್ರಿ ಸ್ವಲ್ಪ.
1: ಈಗ ಇಷ್ಟೊಂದು ಚಿತ್ರಗಳು ನಟನೆ ಮಾಡಿದ್ರೆ 45 ಚಿತ್ರಗಳು ಅಂತ ಹೇಳಿದ್ರಿ, 25ಕ್ಕೂ ಹೆಚ್ಚು ಚಿತ್ರಗಳು ರಿಲೀಸ್ ಆಗಿದೆ. ಇಷ್ಟು ಚಿತ್ರಗಳು ನಟನೆ ಮಾಡಿದಾಗಲೂ ಕೂಡ ಒಂದು ಕ್ಯಾರೆಕ್ಟರ್ ನಿಮ್ಮನ್ನ ಗುರುತಿಸುತ್ತೆ ಅಂತ ನಾನು ಆಗ್ಲೇ ಕೂಡ ಆರಂಭದಲ್ಲೇ ಹೇಳ್ಬಿಟ್ಟೆ, ಯಾವ ಕ್ಯಾರೆಕ್ಟರ್ ಅಂತ ಹೇಳಿ, ಯಾವ ಚಿತ್ರ ಅಂತ ಹೇಳಿ, ನಿಮ್ಗೆ ಏನನ್ಸುತ್ತೆ?
0: ನನ್ನ ಸರ್ಕಾರಿ ಪ್ರಶಾಲೆಯಿಂದ ನನಗೆ ಒಳ್ಳೆ ಹೆಸರು ಬಂತು, ಮತ್ತೆ ದರ್ಶನ್ ಸರ್ ಜೊತೆ ತಾರಕ್ ಸಿನಿಮಾಯಿಂದ ಕೂಡ ಒಳ್ಳೆ ಹೆಸರು ಬಂತು. ಅದಾದ್ಮೇಲೆ ಒಂದು 10-12 ಸಿನಿಮಾಗಳು ಒಟ್ಟೊಟ್ಟಿಗೆ ನನಗೆ ಬರಕ್ ಶುರು ಆದಾಗ್ಲೂ ಕೂಡ ಅಲ್ಲೂ ಕೂಡ ಕೆಲವೊಂದು, ಇವಾಗ IPL ಟೈಮ್ ಬಂದ್ರೆ ನಂದು ಒಂದು ಟ್ರೆಂಡ್ ಆಗುತ್ತೆ, ಚೆನ್ನೈ ಆಪೋಸಿಟ್ ಆಡ್ತೀವಣ್ಣ ಅನ್ನೋದು. ಅದು ಕೂಡ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ಡೈರೆಕ್ಟರ್ ಕ್ರಿಟಿಕಲ್ ಕೀರ್ತನೆಗಳು ಅಂತ ಒಂದು ಸಿನಿಮಾ ಬಂತು, ಅದು ಕೂಡ ಒಳ್ಳೆ ಹೆಸರು ತಂದುಕೊಟ್ಟಿದ್ದೆ ನನಗೆ. ಅದಾದ್ಮೇಲೆ ಜೋರ್ಡನ್ ಸಿನಿಮಾ ಕೂಡ ಅದು ಅವಾರ್ಡ್ಸ್ಗಳಿಗೆಲ್ಲ ಹೋಗಿದೆ. ಎಲ್ಲಾ ಪಾತ್ರಗಳು ಕೂಡ ಇವಾಗ ನಾನು ಮಾಡಿರೋ ಒಂದು 45 ಸಿನಿಮಾದಲ್ಲಿ 25 ಏನು ರಿಲೀಸ್ ಆಗಿದೆ, ಅದರಲ್ಲಿ 15-20 ಸಿನಿಮಾಗಳು ನನಗೆ ಒಳ್ಳೆ ಹೆಸರುಗಳೇ ತಂದ್ಕೊಟ್ಟಿದೆ. ಈ ಮುಂದೆ ಬರೋ ಪಾತ್ರಗಳು ಕೂಡ ಒಳ್ಳೆ ಹೆಸರು ತಂದ್ಕೊಡುತ್ತೆ
1: ಅಂತ ಹೇಳ್ತೀರಿ? ಯಾಕಂದ್ರೆ ನಮ್ಗೆ ಆ ಕಾನ್ಫಿಡೆಂಟ್ ಇರುತ್ತೆ ನಮ್ಮ ಆಕ್ಟಿಂಗ್ ಬಗ್ಗೆ, ಹಾಗೆ ನಾವು ಚೂಸ್ ಮಾಡುವಂತ ಕ್ಯಾರೆಕ್ಟರ್ ಬಗ್ಗೆ, ಕತೆ ಬಗ್ಗೆ, ಅದು ಬಹಳ ಮುಖ್ಯ ಆಗುತ್ತೆ. ಈಗ ಇಂಡಸ್ಟ್ರಿಗಳಲ್ಲಿ ಹೆಂಗೆ ಅಂತ ಹೇಳಿದ್ರೆ ಯಾವ ಕತೆ ಹೊಡುತ್ತೆ, ಯಾವ ಕತೆ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋದು ಹೇಳಕ್ಕಾಗಲ್ಲ.
0: ಹೌದು,
1: ಟ್ರೆಂಡ್ ಅಂತ ನಾವೇನ್ ಹೇಳ್ತೀವಿ, ಯಾವ ಸಮಯದಲ್ಲಿ ಯಾವ ಒಂದು ಕ್ಯಾರೆಕ್ಟರ್, ಯಾವ ಒಂದು ಸ್ಟೋರಿ ಜನಗಳಿಗೆ ಮುಟ್ಟುತ್ತೋ ಅಂತ ಗೊತ್ತಾಗಲ್ಲ. ನಮ್ಮ ಪ್ರಯತ್ನ ಅಂತೂ ಖಂಡಿತ ಇರುತ್ತೆ, ಒಳ್ಳೆಯ ಒಂದು ನಮ್ಮ ಕ್ಯಾರೆಕ್ಟರ್ಗೆ ಏನು ಕೊಟ್ಟಿದ್ರೆ ಅದಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅನ್ನುವಂಥದ್ದು ನಮ್ಮ ಪ್ರಯತ್ನ ಖಂಡಿತ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇರ್ತೀವಲ್ವಾ? ಬಹಳಷ್ಟು ಚಿತ್ರಗಳನ್ನ ನಟಿಸ್ತಾ ಇದ್ರಿ, ಹಾಗೆ ಕೂಡ ರಿಯಾಲಿಟಿ ಶೋಗಳನ್ನು ನಡೆಸಲಕ್ಕೆ ಶುರು ಮಾಡಿದ್ರಿ ಅಲ್ವಾ? ಅಲ್ಲೂ ಕೂಡ ಭಾಗವಹಿಸ್ಲಿಕ್ಕೆ ಶುರು ಮಾಡಿದ್ರಿ. ನೀವು ಡ್ರಾಮಾ ಜೂನಿಯರ್ ನಿಲ್ಲಿಲ್ಲ.
0: ಹೌದು ಸರ್.
1: ಇನ್ಯಾವ್ಯಾವ ರಿಯಾಲಿಟಿ ಶೋಗಳು ಮಾಡಿದ್ರಿ?
0: ಸ್ಟಾರ್ ಸುವರ್ಣದಲ್ಲಿ ಭರ್ಜರಿ ಕಾಮಿಡಿ ಅಂತ ಒಂದು ರಿಯಾಲಿಟಿ ಶೋ ಬಂತು, ಅದರಲ್ಲೂ ಕೂಡ ಮಿತ್ರ ಅಣ್ಣನ ಜೊತೆ ಸೇರ್ಕೊಂಡು ನಟನೆ ಮಾಡೋ ಅವಕಾಶ ಸಿಕ್ತು. ಅದು ಕೂಡ ಒಂದು 3-4 ತಿಂಗಳ ಜರ್ನಿ. ಅದಾದ್ಮೇಲೆ ಸೇಮ್ ಸ್ಟಾರ್ ಸುವರ್ಣದಲ್ಲೇ ಡ್ಯಾನ್ಸ್ ಡ್ಯಾನ್ಸ್ ಅಲ್ಲಿ ರನ್ನರ್ ಅಪ್ ಕೂಡ ಅದೇ. ಜೀ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ ಜೊತೆಗೆ DKD ಲಿಟಲ್ ಮಾಸ್ಟರ್ಸ್ ಅಂತ ಒಂದು ಶೋ ಬಂತು, ಅದರಲ್ಲಿ ಕೂಡ ಸೆಮಿಫೈನಲಿಸ್ಟ್ ಅದೇ. ಹಾಗೆ ಕೆಲವು ಗೆಸ್ಟ್ ಅಪಿಯರೆನ್ಸ್ ಕೂಡ ಕಾಮಿಡಿ ಕಿಲಾಡಿಗಳಲ್ಲೂ ಕೂಡ ಮಾಡಿದ್ವಿ.
1: ಹೆಚ್ಚು ನಿಮ್ಮನ್ನ ಕಾಮಿಡಿಗೆ, ಕಾಮಿಡಿ ಶೋಸ್ಗಳು, ಕಾಮಿಡಿ ಕ್ಯಾರೆಕ್ಟರ್ಗಳೇ ಅರಸು ಬಂತು ಅಂತ ಅನ್ಸುತ್ತೆ?
0: ಹೌದು ಹೌದು. ಡ್ರಾಮಾ ಜೂನಿಯರ್ಸ್ ಅಲ್ಲಿ ವೆರೈಟಿ ಅವಕಾಶ ತೋರಿಸೋ ತರ ಇದ್ರು ಕೂಡ ನನ್ನ ಆಲ್ಮೋಸ್ಟ್ ಅಲ್ಲಿ ಇಷ್ಟಪಟ್ಟಿದ್ದು ಕಾಮಿಡಿಗೋಸ್ಕರ.
1: ಅಂದ್ರೆ ನಿಮಗೆ ಏನಾದ್ರೂ ಬೇಜಾರಿದ್ಯಾ, ಇಲ್ಲ ನನ್ನ ಕಾಮಿಡಿಯನ್ ಆಗಿ ನೋಡ್ತಾರೆ, ಇಲ್ಲ ನನ್ನ ಕ್ಯಾರೆಕ್ಟರೈಸ್ ಬೇರೆ ಮಾಡ್ಕೋಬೇಕಿತ್ತು ಅಂತ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ.
1: ಖುಷಿ ಇದೆ,
0: ಖುಷಿ ಇದೆ ಖಂಡಿತ. ಅವರು ಒಂದು ಅದರಲ್ಲಿ ನಾನು ಇಷ್ಟಪಟ್ಟಿದ್ದಾರೆ, ಇನ್ನು ಪ್ರಯತ್ನ ನಾನು ಮುಂದೆ ಹಾಕ್ಬೇಕು. ಅದೊಂದಕ್ಕೆ ನಾನು ಸೀಮಿತ ಅಲ್ಲ, ಬೇರೆ ಅದಕ್ಕೂ ಇದ್ದೀನಿ ಅನ್ನೋದನ್ನ ಈಗ ಪ್ರಯತ್ನದಲ್ಲಿದ್ದೀನಿ ಆ ಜಾಗದಲ್ಲಿ.
1: ಓಕೆ. ಅಂದ್ರೆ ನಾವೊಂದು ಸ್ವಿಚ್ ಓವರ್ ಅಂತ ನಾವು ಹೇಳ್ತೀವಿ, ಒಂದು ಕ್ಯಾರೆಕ್ಟರ್ ಸ್ವಿಚ್ ಓವರ್. ಈಗ ನನ್ನ ಕಾಮಿಡಿಯನ್ ಆಗಿ ನೋಡ್ತಾ ಇರ್ತಾನೆ, ಸಡನ್ ಅಲ್ಲಿ ನನ್ನ ವಿಲನ್ ಆಗಿ ನೋಡ್ಬೋದು, ಸಡನ್ ಅಲ್ಲಿ ನನ್ನ ಹೀರೋ ಆಗಿ ನೋಡ್ಬೋದು, ಸಡನ್ ಅಲ್ಲಿ ಬೇರೆ ಕ್ಯಾರೆಕ್ಟರ್ ಏನು ಗೊತ್ತಿಲ್ಲ, ಬಹಳಷ್ಟು ಕ್ಯಾರೆಕ್ಟರ್ಗಳು ಇರ್ತವೆ, ಆ ಕ್ಯಾರೆಕ್ಟರ್ಗಳನ್ನ ನೋಡ್ಬೋದು ಅನ್ನೋ ಕನಸು ಕೂಡ ಇರುತ್ತೆ. ಅಂದ್ರೆ ಸ್ವಿಚ್ ಓವರ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಬ್ಬ ನಟನಿಗೆ. ಈ ರೀತಿಯಾದಂತಹ ಕ್ಯಾರೆಕ್ಟರ್ಗಳು ನನಗೆ ಇಂಥದ್ದೇ ಬೇಕು, ಇಂಥದ್ದೇ ಬೇಕು ಅಂತ ಅನ್ಸುತ್ತಲ್ಲ?
0: ಖಂಡಿತ ಅನ್ಸುತ್ತೆ. ಈಗ ನಾನು ಡ್ರಾಮಾ ಜೂನಿಯರ್ಸ್ ಇಷ್ಟು ಸಿನಿಮಾಗಳು ಕೂಡ ಮಾಡಿದ್ರು ಕೂಡ ಕಲಾಮಂದಿರದಲ್ಲಿ ನಾಟಕಗಳ ನಡೆಯುತ್ತೆ, ಕಲಾಮಂದಿರದಲ್ಲಿ ನಾಟಕಗಳಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ. ಮನಸ್ಸು ತಂಡ ಅಂತ ಆಗಿರ್ಬೋದು, ಈಗ ನಿರಂತರ ತಂಡದಲ್ಲಿ ಆಗಿರ್ಬೋದು, ಸುಮಾರು ನಾಟಕದಲ್ಲಿ ಕೂಡ ನಾನು ಮಾಡ್ತಾ ಇರ್ತೀನಿ. ಮತ್ತೆ ಚಿತ್ರಭೂಮಿ ಇತ್ಯಾದಿ ಅಂತ ಹಾದಿ ಲೋಕೇಶ್ ಅಣ್ಣ ಅವ್ರದ್ದಾಗಿರ್ಬೋದು, ಅಲ್ಲಿ ಕೂಡ ಕೆಲವು ಪಾತ್ರಗಳನ್ನ ಮಾಡಿಕೊಂಡು ಅಲ್ಲಿ ನಾನು ವಿಭಿನ್ನವಾಗಿ ಟ್ರೈ ಮಾಡ್ತಾ ಇರ್ತೀನಿ. ಕೆಲವದ್ರಲ್ಲಿ ಲೀಡ್ ಆಗಿ ಮಾಡಿದರೆ, ಕೆಲವದ್ರಲ್ಲಿ ವಿಲನ್ ಆಗಿ ಮಾಡಿದ್ದೀನಿ, ಅಲ್ಲೂ ಕೂಡ ಕಾಮಿಡಿ ಪಾತ್ರಗಳನ್ನ ಮಾಡಿದ್ದೀನಿ. ಬಟ್ ಅಲ್ಲಿ ಜಾಸ್ತಿ ನಾನು ಬೇರೆ ಬೇರೆ ಪೋಷಕ ಪಾತ್ರಗಳಾಗಿರ್ಬೋದು, ವಿಲನ್ ಆಗಿರ್ಬೋದು, ಅಥವಾ ಏನು ಅಂತ ಹೇಳ್ತಾರೆ ಹೀರೋ ಅದಾಗಿರ್ಬೋದು, ಎಲ್ಲ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇನ್ನೂ ಕಲಿತಾನೆ ಇದ್ದೀನಿ. ಇನ್ನು ಅದನ್ನ ಸಿನಿಮಾ ಕೂಡ

0: ಇದ್ದೀನಿ
1: ಓಕೆ,
0: ನೋಡ್ತಾ ವರ್ಷದಕ್ಕೆ.
1: ಈ ಆಕ್ಟಿಂಗ್ ಏನು ಕಲೀಲಿಕ್ಕೆ ತಾವೇನಾದ್ರು ಕ್ಲಾಸಸ್ಗೆ ಏನು
0: ಹಾ ಇಲ್ಲ
1: ಹೋಗಿದ್ದೀಯಾ?
0: ಸರ್, ಇಲ್ಲ ಇಲ್ಲ, ಆಗ ಆಗಿರ್ಬೋದು. ಈಗ ನಾನು ಸಿನಿಮಾಗೆ ಬಂದಾದ್ಮೇಲೆ ನಾನು ಇನ್ನೂ ನಾನು ಟ್ಯೂನ್ ಆಗಬೇಕು ಅಂತ ಈಗ ಕಲಾಮಂದಿರ ಮತ್ತು ಸಿನಿಮಾಗಳು ಇನ್ನೂ ನೋಡೋ ರೀತಿ ಚೇಂಜ್ ಮಾಡಿದ್ದೀನಿ. ಅದ್ರ ಜೊತೆ ಬೇರೆ ಬೇರೆ ನಾಟಕ ತರಬೇತಿಗಳು ನಡೆಯುತ್ತಲ್ಲ, ಅಲ್ಲೆಲ್ಲ ಹೋಗಿ ಭಾಗವಹಿಸ್ತಾ ಇದ್ದೀನಿ.
1: ಸಮಯ ಸಾಲುತ್ತಾ?
0: ಬ್ಯಾಲೆನ್ಸ್ ಮಾಡ್ಬೇಕು ಸರ್, ಬ್ಯಾಲೆನ್ಸ್ ಮಾಡಿ ಅದ್ರ ಆಗಲ್ಲ.
1: ಯಾಕೆಂದ್ರೆ ಮಹೇಂದ್ರ ಬಹಳಷ್ಟು ಬ್ಯುಸಿ ಇದ್ರಿ ಏನು ಕಾಣುತ್ತೆ
0: ಹೌದು
1: ಅಲ್ವಾ?
0: ಹೌದು,
1: ಈ ಕೂಡ ಎಜುಕೇಷನ್ ಮಾಡ್ತಾ ಇದ್ರಿ,
0: ಹೌದು ಸರ್.
1: ಏನು ಎಜುಕೇಷನ್ ಮಾಡ್ತಿದ್ರಿ?
0: ಹೆಚ್ ಇ ಜಿ ಅಂತ ಆರ್ಟ್ಸ್ ತಗೊಂಡಿದ್ದೀನಿ ಮಹಾಜನಸಲ್ಲಿ. ಫಸ್ಟ್ ಇಯರ್ ಈ ವರ್ಷ
1: ಓಕೆ,
0: ಜಾಯ್ನ್
1: ಫಸ್ಟ್ ಇಯರ್
0: ಆಗಿದೆ.
1: ಬಿ ಎ ಜಾಯ್ನ್ ಆಗಿದ್ರಿ?
0: ಹಾ ಹೌದು ಸರ್.
1: ಓಕೆ, ಫಸ್ಟ್ ಇಯರ್ ಬಿ ಎ ಜಾಯ್ನ್ ಆಗಿದ್ರಿ ಅಂತ ಹೇಳಿದ್ರೆ ಬಹಳಷ್ಟು ವರ್ಷ ಗ್ಯಾಪ್ ಕೂಡ ಆಗಿದೆ ಅಂತ ಕಾಣುತ್ತೆ.
0: ಹೌದು ಸರ್,
1: ಯಾಕೆಂದ್ರೆ ಬ್ಯುಸಿ ಇದ್ರಿ.
0: ಹೌದು ಸರ್, 4 ವರ್ಷ.
1: ಈಗ ಫ್ರೀ ಇದ್ದೀರಾ?
0: ಹೌದು ಸರ್,
1: ಈಗ ಫ್ರೀ ಆಗಿ ಕ್ಲಾಸಸ್ ಹೋಗ್ಬೋದು ಅಂತ ಅನ್ಸುತ್ತಾ?
0: ಹಾ ಹೋಗ್ಬೋದು, ಹೋಗ್ಬೋದು.
1: ಯಾಕೆಂತಂದ್ರೆ ಅವಕಾಶಗಳು ಹುಡ್ಕೊಂಡು ಬರ್ತಾನೆ ಇದೇವಲ್ಲ ಇನ್ನು.
0: ಇದೇ ಇದೆ ಸರ್. ಅಂದ್ರೆ ಈಗ ನಾನು ಯಾವ ಏಜ್ ಅಲ್ಲಿ ನಾನು ಸ್ಟ್ರಿಕ್ ಆಗಿದ್ದೀನಿ ಅಂದ್ರೆ, ಈ ಕಡೆ ಚಿಕ್ಕವನಿಗೆ ಚಿಕ್ಕವನು ಅಲ್ಲ, ದೊಡ್ಡವನಿಗೆ ದೊಡ್ಡವನು ಅಲ್ಲ. ಚಿಕ್ಕ ಮಕ್ಕಳ ಜೊತೆ ಕುತ್ಕೊಂಡು ಆಟ ಆಡೋಕ್ಕಾಗಲ್ಲ, ದೊಡ್ಡವ್ರ ರೀತಿ ಜೊತೆ ಕುತ್ಕೊಂಡು ಮಾತಾಡೋಕ್ಕೂ ಆಗಲ್ಲ. ಈ ತರ ನಮ್ದು ಕಾಲೇಜ್ ಮಿಡ್ ಲೈನ್ ಬರೋದು ಸಿನಿಮಾ ಕಡಿಮೆ. ನೋಡಿದ್ರೆ ಸರ್ಕಾರಿ ಪ್ರಶಾಲೆ ಆದ್ಮೇಲೆ ಪದವಿ ಪೂರ್ವ ಅಂತ ಒಂದು ಸಿನಿಮಾ ಬಂತು. ಆ ಗ್ಯಾಪಲ್ಲಿ ಇನ್ನು ಯಾವುದು ನಮಗೆ ಕಾಲೇಜ್ ಓರಿಯೆಂಟೆಡ್ ಸಿನಿಮಾ ಬಂದ್ರೆ, ಬಂದಿದ್ರು ಕೆಲವು ಆರ್ಟಿಸ್ಟ್ಗಳು ಆಲ್ರೆಡಿ ಸೆಲೆಕ್ಟ್ ಆಗೋಗಿರ್ತಾರೆ. ಆ ಥರ ಟೈಮ್ ನಮಗೆ ಸಿಗೋದು ಕಷ್ಟ. ಸೊ ಆ ಟೈಮಲ್ಲಿ ಎಜುಕೇಷನ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ನಾನು ಸಿನಿಮಾ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ.
1: ಓಕೆ, 1ರಿಂದ 10ನೇ ತರಗತಿ ಎಲ್ಲಿ ಓದಿದ್ರಿ?
0: 1ರಿಂದ 1 to 7 ನಾನು ಗೌರ್ಮೆಂಟ್ ಸ್ಕೂಲು ಜಲ್ಪುರಿಲಿ ಓದಿದ್ದು. 8th 9th ನಾನು ಅಧ್ಯಯನ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದೆ. 10th ಮೈಸೂರಿಂದ 1 80 ಕಿಲೋಮೀಟರ್ಸ್ ಆಚೆ ಬಂಡಳ್ಳಿ ಅಂತ ಇದೆ, ಅಲ್ಲಿ ಓದಿದೆ. ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಮರಿಮಲಪ. 1-3 ಇಯರ್ಸ್ ಮಾತ್ರ ಮಹಾರಾಜಸಲ್ಲಿ ಅಡ್ಮಿಷನ್ ಆಗಿದೆ, ಬಟ್ ವರ್ಕ್ ಆಗಲಿಲ್ಲ. ಈಗ ಮತ್ತೆ ಮಹಾಜನ ಫಸ್ಟ್ ಇಯರ್ ಜಾಯ್ನ್ ಆಗಿದೆ.
1: ಎಜುಕೇಶನ್ ಬೇಕು ಅಂತ ಅನ್ಸುತ್ತಾ?
0: ಖಂಡಿತ ಬೇಕು ಸರ್, ಖಂಡಿತ ಬೇಕು.
1: ಹೌದಾ?
0: ಹೌದು.
1: ಯಾಕೆ ಅಂತ ಹೇಳಿದ್ರೆ ನೀವು ಜಾಯ್ನ್ ಆಗಿ ಮಹಾರಾಜಕ್ಕೆ ಹೋಗ್ಲಿ ಸಾಧ್ಯ ಆಗಿಲ್ಲ, ಈಗ ಮತ್ತೆ ಜಾಯ್ನ್ ಆಗಿ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀರಿ. ಈ ಮುಖಾಂತರ ನಮ್ಮೆಲ್ಲ ಯಂಗ್ಸ್ಟರ್ಸ್ ಹೇಳೋದೇನಂತಂದ್ರೆ ಎಜುಕೇಶನ್ ಬಹಳ ಮುಖ್ಯ,
0: ಬಹಳ ಮುಖ್ಯ.
1: ನೀವು ಏನ್ ಮಾಡ್ತೀರೋ ಮಾಡಿ,
0: ಹೌದು ಸರ್,
1: ಅದೇನ್ ಸಮಸ್ಯೆ ಎಲ್ಲ ತಪ್ಪೇನಲ್ಲ. ಅದ್ರ ಜೊತೆಗೆ ಎಜುಕೇಶನ್,
0: ಎಜುಕೇಶನ್ ತುಂಬಾ
1: ಒಂದು ಬೇಸಿಕ್ ಎಜುಕೇಶನ್ ಅಂತ ಹೇಳ್ತೀವಿ, ಒಂದು ಯಾವ್ದಾದ್ರು ಒಂದು ಡಿಗ್ರಿ ಬೇಕು ಅಂತ ಹೇಳ್ತೀರಿ ಅಲ್ವಾ?
0: ಹೌದು ಸರ್.
1: ಅದಿದ್ರೆ ಕೂಡ ಒಂದು ಸ್ಟ್ರಾಂಗ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ?
0: ಹೌದೌದು.
1: ಈಗ ಬಹಳಷ್ಟು ಚಿತ್ರಗಳು ಲೀಡ್ ಕೂಡ ಮಾಡ್ತಾ ಇದೆ ಅಂತ ಹೇಳಿದ್ರಿ, ಮುಂದೆ ಯಾವ್ಯಾವ ಪ್ರಾಜೆಕ್ಟ್ ಕೈ ಇಟ್ಕೊಂಡಿದ್ದೀರಿ?
0: ಸರ್, ಈಗ ಸದ್ಯಕ್ಕೆ ನಂದೊಂದು ಪ್ರೊಡಕ್ಷನ್ ಓಪನ್ ಮಾಡ್ಕೊಂಡಿದ್ದೀನಿ ಮೈಸೂರಲ್ಲಿ, ಮಹಾ ಪಿಕ್ಚರ್ಸ್ ಪ್ರೊಡಕ್ಷನ್ಸ್ ಅಂತ ಓಪನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು 4-5 ಪ್ರಾಜೆಕ್ಟ್ಸ್ಗಳು ಮತ್ತು ಶಾರ್ಟ್ ಫಿಲಮ್ಸ್ ಆ್ಯಂಡ್ ವೆಬ್ ಸೀರೀಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಪ್ರೊಡಕ್ಷನ್ ಕೂಡ ಈಗ ಔಟ್ಸ್ಟ್ಯಾಂಡಿಂಗ್ ಅಂತ ಒಂದು ಸ್ಕೆಚ್ ಹಾಕೊಂಡು ಲೀಡ್ ಆಗಿ ಬರ್ತಾ ಇದ್ದೀವಿ. ಇನ್ನೊಂದು 2-3 ಪ್ರಾಜೆಕ್ಟ್ಸ್ಗಳು, ಒಂದು ಸಸ್ಪೆನ್ಸ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾ ಇದೆ, ಒಂದು ಫೀಲ್ ಗುಡ್ ಸಿನಿಮಾ ಇದೆ ಸರ್.
1: ಅಲ್ಲ, ಈಗ ಒಬ್ಬ ಮೈಸೂರಿನ ಒಬ್ಬ ಬಾಲ ಪ್ರತಿಭೆ ರಿಯಾಲಿಟಿ ಶೋನಲ್ಲಿ ನಟಿಸ್ತಾ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಮಾಡ್ತಾ ಲೀಡಲ್ ಮಾಡ್ತಾ ಈ ಪ್ರೊಡಕ್ಷನ್ ಹೌಸನ್ನ ಮಾಡ್ತಾ ಇದ್ದೀನಿ ಅಂದರೆ ಸಾಮಾನ್ಯ ವಿಚಾರ ಅಲ್ಲ ಮಹೇಂದ್ರ, ಏನು ಹೇಳ್ತೀರಿ? ಯಾಕೆಂತಂದ್ರೆ ಕಷ್ಟ.
0: ಹೌದು ಸರ್,
1: ಈಗ ಸಿನಿಮಾ ನಟನೆ ಬಹಳ ಕಷ್ಟ, ಅದರಲ್ಲಿ ನಾವು ಕ್ಯಾರೆಕ್ಟರ್ನ ಹುಟ್ಟಾಕೊಳ್ಳೋದು, ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಅದರಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ತೀನಿ ಅಂದ್ರೆ ಈಗಿನ ಸಿಚುವೇಶನ್ ಅಲ್ಲಿ ಬಹಳ ಕಷ್ಟ.
0: ಹೌದು ಸರ್.
1: ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬಹಳ ದೊಡ್ಡ ಪ್ರಯತ್ನನೇ ಶುರು ಮಾಡ್ಕೊಂಡಿದ್ರಿ, ಯಾಕಾಗಿ ಪ್ರೊಡಕ್ಷನ್ ಹೌಸ್ ಅನ್ನು ಶುರು ಮಾಡಬೇಕು ಅಂತ?
0: ಪ್ರೊಡಕ್ಷನ್ ಹೌಸ್ ಮಾಡ್ಕೊಳಕ್ಕೆ 2 ರೀಸನ್ ಇದೆ. ನಂತರನೇ ಒಂದು ಹಲವಾರು ಕಲಾವಿದರುಗಳು ಮೈಸೂರಲ್ಲಿ ಕಲಾಮಂದಿರ ಅಂತ ಏನು ಹೇಳಿದೆ, ಅಲ್ಲಿ ನನ್ನ ಫ್ರೆಂಡ್ ಕೂಡ ನಾಟಕ ತರಬೇತಿಗಳನ್ನೆಲ್ಲ ತಗೋತಾ ಇದ್ದ. ಅವನಿಗೆ ಆಸೆ ಇತ್ತು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ನಾನು, ಆ ಥರ ಮಾಡಬೇಕು ಅಂದಾಗ ಅವನ ಒಬ್ಬನೇ ಕರೆದಾಗ ಅವನ ಜೊತೆ ಇನ್ನೂ ಒಂದು 10-12 ಒಂದು 20 ಜನನ ತೋರಿಸ್ದ. ಎಲ್ಲರೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರಿಗೋಸ್ಕರನೇ ಒಂದು ಪ್ರೊಡಕ್ಷನ್ನ ನಾನೇ ಮಾಡ್ತೀನಿ, ಇಲ್ಲೇ ಮಾಡಿ, ನೀವು ಏನು ಟ್ಯಾಲೆಂಟ್ ತೋರಿಸ್ಬೇಕು ಅಂದ್ಕೊಂಡಿದ್ರು ಇಲ್ಲೇ ಅದನ್ನು ಪ್ರೂವ್ ಮಾಡಿಕೊಂಡು ಪ್ರೊಜೆಕ್ಟ್ ಆಗಿ ಇಟ್ಕೊಂಡು ನೀವು ಇಂಡಸ್ಟ್ರಿಗೆ ಕಾಲಿಡ್ರಪ್ಪ ಅಂತ ಮಹಾ ಪಿಕ್ಚರ್ಸ್ನ ಶುರು ಮಾಡಿದ್ವಿ. ಇದು ನನಗೂ ಕೂಡ ಪ್ಲಸ್ ಇದೆ, ನಾನು ಏನೇ ಟ್ಯಾಲೆಂಟ್ನ ತೋರಿಸ್ಬೇಕು ಅಂದ್ಕೊಂಡಿದ್ದಾಗಲೂ ಕೂಡ ನನ್ನ ಏನು ಫೈನ್ ಟ್ಯೂನ್ ಮಾಡ್ಕೋಬೇಕು ಅಂದಾಗ ಡೈರೆಕ್ಷನ್ ಆಗಿರ್ಬೋದು, ರೈಟಿಂಗಲ್ಲಾಗಿರ್ಬೋದು ಅಥವಾ ಆ್ಯಕ್ಟ್ರಲ್ಲಾಗಿರ್ಬೋದು, ಎಲ್ಲಾನು ಇಲ್ಲಿ ಕಲಿಬೋದು. ಅಂಡ್ ಹೊಸ ಮಹೇಂದ್ರನ ರೆಡಿ ಮಾಡ್ಬೋದು ಸರ್ ಆಡಿಯನ್ಸ್.
1: ಎಲ್ಲ ಮೈಸೂರು ಹುಡುಗರನ್ನ?
0: ಎಲ್ಲ ಮೈಸೂರು ಹುಡುಗರು, ಎಲ್ಲ ಮೈಸೂರು ಮಂಡ್ಯ ಹುಡುಗರು ಇದ್ದಾರೆ, ಎಲ್ಲ ಕಡೆಯಿಂದನು ಬರ್ತಾ ಇದ್ದಾರೆ, ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಒಂದು 25-30 ಮೆಂಬರ್ಸ್ ಇದ್ದಾರೆ ನಮ್ಮ ಗ್ರೂಪಲ್ಲಿ.
1: ಓಕೆ ಓಕೆ, ಅಂದರೆ ಈಗ ಒಂದೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ ಮಾಡ್ತಾ ನೀವು ಎಲ್ಲ ವಿಭಾಗದಲ್ಲೂ, ಅಂದರೆ ಸಿನಿಮಾದ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿದ್ದೀರಾ?
0: ಇಲ್ಲ, ಆ ಸಿನಿಮಾದಲ್ಲಿ ಮೀನ್ಸ್ ಇವಾಗೆಲ್ಲ ನಂದೇ ಪ್ರೊಡಕ್ಷನಲ್ಲಿ ಎಲ್ಲ ವರ್ಕ್ ಮಾಡ್ತೀನಿ, ರೈಟಿಂಗಲ್ಲೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಡೈಲಾಗ್ ವರ್ಷನ್ ಸ್ಕ್ರೀನ್ ಪ್ಲೇ ಬರೆಯೋದಾಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆ್ಯಕ್ಟಿಂಗ್ ಟ್ರೈನಿಂಗ್ ಆಗಿರ್ಬೋದು, ಆ ಥರ ಎಲ್ಲ ವರ್ಕ್ ನಂದರಲ್ಲೇ ನಡೀತಾ ಇದೆ. ಬೇರೆದ್ರಲ್ಲೂ ನಾನು ಅಷ್ಟೊಂದು ಬಂದಿಲ್ಲ. ರೈಟಿಂಗ್ ಒಂದು ಸ್ವಲ್ಪ ಒಂದು ಸಿನಿಮಾದಾಗ
1: ಮೋಸ್ಟ್ಲಿ. ಈ 3 ವರ್ಷಗಳು ಏನು ನೀವು ಎಜುಕೇಷನ್ ಮಾಡಲಿಬೇಕು ಅಂತ ಬಂದಿದ್ರಿ, ಈ 3 ವರ್ಷಗಳಲ್ಲಿ ಪ್ರೊಡಕ್ಷನ್ ಹೌಸ್ಗಳನ್ನು ಕೂಡ ನಡೆಸ್ತಾ ಹಾಗೆ ನಿಮ್ಮ ಕ್ಯಾರೆಕ್ಟರ್ನ ಕೂಡ ಡೆವಲಪ್ ಮಾಡ್ಕೊಂತ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಕನ್ಸು ಕಾಣ್ತಾ ಇದ್ದೀರಾ?
0: ಹೌದು ಸರ್, ಹೌದು, ಎಲ್ಲ ನಡೀತಾ ಇದೆ.
1: ಅಂದ್ರೆ ಆ ನಿಟ್ಟಿನಲ್ಲಿ ಕೂಡ ಈ ನಿಮ್ಮ ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ.
0: ಹೌದು ಸರ್, ಹೌದು.
1: ಪ್ರೊಡಕ್ಷನ್ ಶುರು ಆಗಿ

0: ಇಲ್ಲ ಆರಂಭ ಆಗ್ಬೇಕಾಗಿದೆ.
1: ಆಗಿದೆ ಸರ್, ಆಗಿದೆ. ಒಂದು ಶಾರ್ಟ್ ಫಿಲಮ್ ಮಾಡಿ ಯೂಟ್ಯೂಬ್ಗೆ ಬಿಟ್ಟಿದ್ದೀವಿ, ಇನ್ನು ಒಂದು 4-5 ಪ್ರಾಜೆಕ್ಟ್ ಒಟ್ಟಿಗೆ ಬಿಡೋಣ ಅಂತ ಪ್ಲಾನ್ ಶೆಡ್ಯೂಲ್ ಮಾಡಿ ಪ್ಲಾನ್ ಮಾಡ್ತೀವಿ.
0: ಎಷ್ಟು ಕಷ್ಟ ಇದೆ ಈ ಒಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಹೇಳಿದ್ರೆ?
1: ಅಯ್ಯೋ, ತುಂಬ ಕಷ್ಟ ಇದೆ ಸರ್. ಅಂದರೆ ಒಂದು ಇವಾಗ ಏನು ಅಂತ ಹೇಳ್ತಾರೆ, ಫೋನಲ್ಲಿ ತೆಗೆದುಬಿಟ್ಟು ಎಡಿಟ್ ಮಾಡಿ ರಪ್ಪ ಅಂತ ಪೋಸ್ಟ್ ಮಾಡ್ಬಿಡು, ಅಷ್ಟೊಂದು ಆಗಲ್ಲ. ಅಂದರೆ ಅಷ್ಟು ಈಸಿಯೇ ಕೂಡ ಆಗಲ್ಲ. ನಾನು ಫೋನಲ್ಲಿ ವೀಡಿಯೋ ಮಾಡಿ, ಇವಾಗ ಏನು ನನ್ನ ಹತ್ರ ಐಫೋನ್ ಇದೆ, ಸ್ಯಾಮ್ಸಂಗ್ ಇದೆ, ತೆಗೆದುಬಿಟ್ಟು ಶೂಟ್ ಮಾಡ್ಬಿಡ್ತೀವಿ ಒಂದು ಮೈಕಲ್ ಕಲರ್ ಮಾಡ್ಬೋದು, ಬಟ್ ಅಷ್ಟು ನೀಟಾಗಿ ಮಾಡೋಕ್ಕಾಗಲ್ಲ. ಅದನ್ನು ಒಂದು ನೀಟಾಗಿ ಆಡಿಯನ್ಸಿಗೆ ತಲುಪಿಸ್ಬೇಕು ಅಂದಾಗಲೂ ಕಷ್ಟ ಇದೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೋಡೋಕ್ಕೂ ಆಗಲ್ಲ. ಅದಕ್ಕೆ ಅಂತಲೂ ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಯೂಟ್ಯೂಬ್ಗೂ ಕೂಡ ನಾವು ಪ್ರಮೋಷನ್ ಮಾಡ್ಕೊಂಡು ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳೋದು ಆಗೋದ್ರಿಂದ ಹಿಡಿದು ಕತೆಗಳನ್ನ ಮಾಡೋದ್ರಿಂದ, ಅಂದರೆ ಈಗ ನನಗೆ ಬ್ಯಾಕ್ ಎಂಡ್ ವರ್ಕ್ ಮಾಡ್ತಿರೋದ್ರಿಂದ ಗೊತ್ತಾಗ್ತಾ ಇದೆ ಒಂದು ಸ್ಟೋರಿ ಲೈನ್ ಹೆಂಗೆ ಮಾಡಬೇಕು, ಅದಕ್ಕೆ ಸ್ಕ್ರೀನ್ ಪ್ಲೇ ಹೆಂಗೆ ಬರೀಬೇಕು, ಏನು ಡೈಲಾಗ್ ಹೇಗೆ ಬರೀಬೇಕು, ಅದನ್ನು ಆಡಿಯನ್ಸ್ಗೆ ಇಷ್ಟ ಆಗೋ ರೀತಿ ಮತ್ತು ಏನು ಕಾಪಿರೈಟ್ಸ್ ಬರ್ದಿರೋ ರೀತಿ ಹೆಂಗೆ ಮಾಡಬೇಕು, ಅದನ್ನೆಲ್ಲ ಪ್ಲಾನ್ ಮಾಡ್ತಾ ಬರೆಯೋಕ್ಕೆ ಒಂದು ಪ್ರಾಜೆಕ್ಟ್ 2-3 ಪ್ರಾಜೆಕ್ಟ್ ಬರೆಯೋದಕ್ಕೆ ನಮಗೆ 6-7 ತಿಂಗಳು ಎಳೆದೋಗುತ್ತೆ. ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡೋಕ್ಕೆ ಒಂದು ಶೂಟ್ ಮಾಡೋಕ್ಕೆ ಒಂದು 1.5 ತಿಂಗಳು ಬೇಕು. ಶೂಟ್ ಮಾಡಿ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ 1 ತಿಂಗಳಾಗಿ ಟೋಟಲ್ ಆಗಿ 1 ಇಯರ್ ಹಿಡ್ಕೋತಾ ಇದೆ. ಒಂದು 4-5 ಪ್ರಾಜೆಕ್ಟ್ ಮಾಡಬೇಕು ಅಂದರೆ 1 ಇಯರ್ ಹಿಡಿತಾ ಇದೆ. ಅದಕ್ಕೇ ಅಷ್ಟು ಟೈಮ್ ಪೀರಿಯಡನ್ನು ನಾವು ಇವಾಗ ಸದ್ಯಕ್ಕೆ ಹೋಲ್ಡ್ ಮಾಡಿ ಪೂರ್ತಿ ಎಲ್ಲ ಪ್ರಾಜೆಕ್ಟ್ಗಳನ್ನ ಮುಗಿಸಿ ಬ್ಯಾಕ್ ಟು ಬ್ಯಾಕ್ ಕೊಡೋಣ ಅನ್ನೋ ಥರ ನಡೆಸ್ತಾ ಇದ್ದೀನಿ.
0: ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ.
1: ಇಲ್ಲ ಸರ್, ಪ್ರೊಡಕ್ಷನ್ ಹೌಸ್ ನಾನು ಕೂಲ್ ಆಗಿರಬೇಕು, ಆರ್ಟಿಸ್ಟ್ಗಳು ಟೈಮಿಗೆ ಸಿಗಬೇಕು, ಅದಾದಮೇಲೆ ಲೊಕೇಶನ್ಸ್ ಕರೆಕ್ಟ್ ಆಗಬೇಕು, ಕತೆ ಕಂಟೆಂಟ್ ನಾನು ಫಸ್ಟ್ ಸೆಲೆಕ್ಟ್ ಮಾಡಿ ಬರೀಬೇಕು. ಬರೆಯೋ ಪ್ರೊಸೆಸ್ಸೇ ಒಂದು 1-2 ತಿಂಗಳು 2 ತಿಂಗಳು ಹೇಳ್ಕೊಬಿಡುತ್ತೆ.
0: ಅಂದ್ರೆ ಈ ನಿಟ್ಟಿನಲ್ಲಿ ಕೂಡ ನೀವು ಯಂಗ್ ಟ್ಯಾಲೆಂಟ್ಗಳಿಗೆ ಎಲ್ಲಾದ್ರೂ ರೀತಿ ಅವಕಾಶಗಳನ್ನ ಕೊಡ್ತಾ ಇದ್ರಿ, ಬರಲಿಕ್ಕೆ ಅವಕಾಶ, ಕ್ಯಾಮ್ರಾ ವರ್ಕ್, ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಮ್ಯೂಸಿಕ್ ಇದೆ, ಡೈಲಾಗ್ಸ್, ಸ್ಕ್ರೀನ್ ಪ್ಲೇ, ಎಲ್ಲದಕ್ಕೂ ಕೂಡ ನಿಮ್ಮಲ್ಲಿ ಅವಕಾಶ ಸಿಗ್ತಾ ಇದೆಯಾ?
1: ಸಿಗ್ತಾ ಇದೆ ಸರ್, ಖಂಡಿತ ಸಿಗ್ತದೆ,
0: ಎಲ್ರಿಗೂ ಸಿಗ್ತಾ ಇದೆ,
1: ಎಲ್ರಿಗೂ ಸಿಗ್ತಾ ಇದೆ. ಅಂಡ್ ಇವಾಗ ನನ್ನ ಪ್ರೊಡಕ್ಷನ್ ಅಲ್ಲಿ ನಾನು ಈ ತರ ಏನ್ ಮಾಡ್ಕೊಂಡಿದ್ದೀನಿ, ಇದು ನನ್ನೊಬ್ಬನ ಪ್ರೊಡಕ್ಷನ್ ಅಲ್ಲ, ನಮ್ಮೆಲ್ಲರ ಪ್ರೊಡಕ್ಷನ್. ಈಗ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತಿಲ್ಲ. ಇವಾಗ ನೀ ಕತೆ ಬರ್ತೀಯ, ನೀನ್ ಡೈರೆಕ್ಷನ್ ಮಾಡ್ತೀಯ ಅಂದ್ರೆ ನೀನ್ ಮಾಡು, ನೀನ್ ಹೀರೋ ಆಗಿ ಮಾಡ್ತೀಯ ನೀನ್ ಮಾಡು, ಎಲ್ಲರೂ ಏನ್ ಬೇಕಾದ್ರೂ ಮಾಡ್ಬೋದು ನನ್ನ ಪ್ರೊಡಕ್ಷನ್ ಅಲ್ಲಿ, ಎಲ್ಲಾನು ಎಲ್ಲರೂ ಕಲಿಬಹುದು. ಆ ತರ ನನ್ನ ಒಂದು ಟೀಮ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
0: ಓಕೆ, ಬಹಳಷ್ಟು ಚಿತ್ರಗಳನ್ನ ನಟನೆ ಮಾಡಿದಿರಿ, ಬಹಳ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೂಡ ನಟನೆ ಮಾಡಿದಿರಿ. ಇನ್ನು ಯಾವ ಸ್ಟಾರ್ಗಳ ಜೊತೆ ನಟನೆ ಮಾಡಬೇಕು ಅಂತ ಕನಸಿದೆ ತಮಗೆ?
1: ಇನ್ನ ಇಬ್ರ ಜೊತೆ ಆಗಿಲ್ಲ, ಸುದೀಪ್ ಸರ್ ಜೊತೆ, ಯಶ್ ಸರ್ ಜೊತೆ ನನಗೆ ಇನ್ನೂ ವರ್ಕ್ ಮಾಡೋ ಅವಕಾಶ ಸಿಕ್ಕಿಲ್ಲ. ಅಪ್ಪು ಸರ್ ಜೊತೆ ಮಾಡಿದ್ದೆ ಯುವರತ್ನದಲ್ಲಿ, ಅದು ಕಟ್ ಆಗೋಗಿದೆ ತುಂಬಾ ಡ್ಯೂರೇಷನ್ ಅಲ್ಲಿ. ಅದು ಇನ್ನೂ ಒಂದು ಬೇರೆ ವರ್ಷದ ಕತೆ. ಯುವರತ್ನದಲ್ಲಿ ಅಪ್ಪು ಸರ್ ಜೊತೆ ನಾನು ಮಾಡಿದೆ, ಅದು ಒಂದು ಡ್ಯೂರೇಷನ್ ಅಲ್ಲಿ ಕಟ್ ಆಗೋದು. ಇನ್ನು ಶಿವಣ್ಣನ ಜೊತೆ ದ್ರೋಣದಲ್ಲಿ ಮಾಡಿದ್ದೆ, ದರ್ಶನ್ ಸರ್ ಜೊತೆ ತಾರಕ್ಕಲ್ಲಿ ಮಾಡಿದ್ದೀನಿ. ಅರೆ, ಇನ್ನೂ ಅವ್ರ ಜೊತೆ ಮಾಡೋ ಆಸೆ ಇದೆ, ಹೋಗಿಲ್ಲ. ಬಟ್ ಇನ್ನು ಮಾಡದೇ ಇರೋರು ಅಂದ್ರೆ ಸುದೀಪ್ ಸರ್ ಜೊತೆ, ಎಸ್ ಸರ್ ಜೊತೆ ಮಾಡ್ಬೇಕು ಈಗ ಸಿನಿಮಾನ.
0: ಅವ್ರ ಜೊತೆ ಮಾಡೋ ಕನಸು ಕಾಣ್ತಿದೆ.
1: ಹೌದು.
0: ಓಕೆ, ನಿಮ್ಗೆ ಯಾರು ಈ ಇಂಡಸ್ಟ್ರಿ ಇಷ್ಟ ಆಗ್ತಾರೆ, ಯಾವ ಹೀರೋ, ಯಾವ ಹೀರೋ?
1: ಅಪ್ಪು ಸರ್ ಇಷ್ಟ.
0: ಅಪ್ಪು ಸರ್ ಯಾಕೆ? ಮೊದಲನೇ ಚಿತ್ರ
1: ಅವರಿಂದನೇ ನನಗೆ ಇನ್ಸ್ಪೈರ್ ಆಗಿದೆ.
0: ಓಕೆ,
1: ಅಪ್ಪು ಸರ್
0: ಆ ಇನ್ಸ್ಪಿರೇಷನ್ ಇಂದನೇ ಕೂಡ ಇಲ್ಲಿ ಬಂದು ನಿಂತಿದ್ದೀರಿ ಅಂತ ಹೇಳ್ತೀರಾ?
1: ಹೌದು ಸರ್.
0: ಓಕೆ, ಯಾವ ಹೀರೋಯಿನ್ ಅಂತೀರಾ? ಅಂದ್ರೆ ಯಾರು ಆಕ್ಟಿಂಗ್ ಇಷ್ಟ?
1: ಆಕ್ಟಿಂಗ್ ಇಷ್ಟ, ರಮ್ಯಾ ಮೇಡಮ್ ಇಷ್ಟ ಆಗುತ್ತೆ ರಮ್ಯಾ.
0: ನೀವು ಆಗ್ಲೇ ಕೂಡ ಹೇಳಿದ್ರೆ ಬಹಳಷ್ಟು ಚಿತ್ರಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿ, ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ಒಂದು ಭಾಷೆಯ ಚಿತ್ರಗಳು? ಅಂದ್ರೆ ಕನ್ನಡ ಬಿಟ್ಟು, ನಾ ಹೇಳೋದು ಕನ್ನಡ ನಾವು ಒಪ್ಕೊಳ್ಳೇಬೇಕು, ನಮ್ ಭಾಷೆ ನಮ್ಗೆ ಇಷ್ಟ ಆಗಿದೆ. ಬಿಟ್ಟು ಕನ್ನಡವನ್ನ ಬಿಟ್ಟು ಬೇರೆ ಯಾವ ಭಾಷೆಯ ಚಿತ್ರಗಳು?
1: ತಮಿಳ್, ಮಲಯಾಳಂ, ತೆಲುಗು, ಹಿಂದಿ, ನಾನು ಎಲ್ಲ ಲ್ಯಾಂಗ್ವೇಜು ನೋಡ್ತಾ ಇದ್ದೀನಿ.
0: ಇಷ್ಟ ಆಗುತ್ತೆ
1: ಇಷ್ಟ, ತಮಿಳ್ ನನಗೆ ಇಷ್ಟ ಆಗುತ್ತೆ. ತಮಿಳ್ ಮತ್ತು ಮಲಯಾಳಂ ಎರಡು ಇಷ್ಟ ಆಗುತ್ತೆ. ಸಸ್ಪೆನ್ಸ್ ಜಾನ್ರ ಥ್ರಿಲ್ಲರು ಮತ್ತು ಒಂದು ಕಡಿಮೆ ಬಜೆಟಲ್ಲಿ ತುಂಬ ಹ್ಯಾಟ್ರಿಕ್ ಹೊಡಿತಾರೆ ಮಲಯಾಳಂ ಸಿನಿಮಾ ಆಗಿರ್ಬೋದು. ಮತ್ತು ನನಗೆ ರಜನೀ ಸರ್ ತುಂಬ ಇಷ್ಟ ತಮಿಳಲ್ಲಿ. ಅವರು ಎಲ್ಲ ಸಿನಿಮಾಗಳನ್ನ ನೋಡ್ತಾರೆ, ತಲೈವಾಯಿಂದ ಹಿಡಿದು ಎಲ್ಲಾನು ನೋಡಿಕೊಂಡು, ಅಣಾತೆ ಆಗಿರ್ಬೋದು, ಕಬಾಲಿ ಆಗಿರ್ಬೋದು, ಈಗ ಪೇಟಾ ಆಗಿರ್ಬೋದು, ಎಲ್ಲ ನನಗೆ ಆ ಜಾನ್ರಗಳ ಸಿನಿಮಾಗಳು ಇಷ್ಟ ಆಗುತ್ತೆ. ಆ್ಯಂಡ್ ಅಲ್ಲಿ ಒಂದು ಟ್ರೆಂಡ್ ಆಗಿದೆ ಇವಾಗ, ಎಲ್ ಸಿ ಯು ಆಗಿರ್ಬೋದು, ಲೋಕೇಶ್ ಕನಗರಾಜ್ ಯೂನಿವರ್ಸ್, ಯೂನಿವರ್ಸ್ಗಳು ಕೂಡ ತುಂಬ ನಡೀತಾ ಇದೆ. ಹೆಂಗೆ ನಾವು ಇವಾಗ ಮಾರ್ವಲ್, ಡಿ ಸಿ ಎರಡೇ ಯೂನಿವರ್ಸ್ಗಳಿತ್ತು, ಇವಾಗ ಹಿಂದಿಲಿ ಆಗ್ತಾ ಇದೆ ಸ್ಪೈ ಯೂನಿವರ್ಸ್ ಅಂತ, ತೆಲುಗು ತಮಿಳಲ್ಲಿ ಆಗ್ತಾ ಇದೆ. ರಾಜಮೌಳಿ ಯೂನಿವರ್ಸ್ ಆಗಿರ್ಬೋದು, ಎಲ್ ಸಿ ಯು ಯೂನಿವರ್ಸ್ ಆಗಿರ್ಬೋದು, ಸುಮಾರು ಹಿಟ್ಟು ಯೂನಿವರ್ಸ್ ಅಂತ ನಡೀತಾ ಇದೆ. ಸೊ ಅವ್ರದೇ ಒಂದು ಗುಂಗಲ್ಲಿ ಒಂದೊಂದು ಹಿಟ್ಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ, ಒಂದೊಂದು ಯೂನಿಕ್ನೆಸ್ನ ಕೊಡ್ತಾ ಇದ್ದಾರೆ. ಅಲ್ಲಿಗೆ ನೋಡಿದ್ರೆ ಒಂದು ಏನಂತಾರೆ, ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಆಗಿದೆ. ಮುಂಚೆ ಎಲ್ಲ ತೆಲುಗು ಅಂದರೆ ಬ್ಲಾಸ್ಟ್ ಬ್ಲಾಸ್ಟ್ ಅನ್ನೋರು, ತಮಿಳು ಅಂದರೆ ಡೈಲಾಗ್ ಡೈಲಾಗ್ಸ್ ಅಂತ ಹೇಳ್ತಾರೆ. ಬಟ್ ಇವಾಗ ಎಲ್ಲರೂ ಎಲ್ಲಾನು ಉಪಯೋಗಿಸ್ಕೊಂಡು ಒಂದು ಕ್ರಿಯೇಟಿವ್ ಆಗಿ ಸಿನಿಮಾಗಳನ್ನ ಕೊಡ್ತಾ ಇದಾರೆ. ಸೊ ಇಷ್ಟ ಆಗ್ತಾ ನನಗೆ ಮೋಸ್ಟ್ಲಿ ತಮಿಳ್ ಮತ್ತು ಮಲಯಾಳಂ ಇಷ್ಟ.
0: ತಮಿಳ್ ಮತ್ತು ಮಲಯಾಳಂ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ರಿ. ಹಾಗೆ ಈಗ ಬಹಳಷ್ಟು ಚಿತ್ರಗಳನ್ನು ನೋಡ್ತೀರಿ, ಬಹಳಷ್ಟು ಭಾಷೆಯ ಚಿತ್ರಗಳನ್ನ ನೋಡ್ತೀರಿ, ಇನ್ಸ್ಪೈರ್ ಆಗ್ತೀರಿ. ಅದರಿಂದ ಕಂಟೆಂಟ್ಗಳನ್ನು ಕೂಡ ನಾವು ತಗೊಳ್ಳಿಕ್ಕೆ ಮತ್ತೆ ಕಲೀಲಿಕ್ಕೆ ಬಹಳ ಅವಕಾಶ ಆಗುತ್ತೆ. ಅಂದ್ರೆ ಒಂದೇ ಚಿತ್ರಗಳನ್ನ ನೋಡ್ತಾ ಇದೀವಿ ಅಂದ್ರೆ ಒಂದೇ ಭಾಷೆ ಚಿತ್ರಗಳನ್ನ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಒಂದು ಮರಾಠಮಸ್ ಅಂತ ಆಗುತ್ತೆ. ಈಗ ಒಬ್ಬ ಕಲಾವಿದ ಆಗಬೇಕು ಅಂತ ಹೇಳಿದಾಗ ಬೇರೆ ಬೇರೆ ರೀತಿಯ ಆಕ್ಟಿಂಗ್ ನಾವು ಕಲೀಲಿಕ್ಕೆ, ಈಗ ಬೇರೆ ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು, ಕನ್ನಡ,

0: ಬೇರೆ ಬೇರೆ ಆಕ್ಟರ್ಸ್, ಹೊಸ ಹೊಸ ಆಕ್ಟರ್ಸ್ಗಳ ಅವರ ಒಂದು ಆಕ್ಟಿಂಗ್ ಕಲೆ ಬಹಳಷ್ಟು ಚೆನ್ನಾಗಿರುತ್ತೆ,
1: ಹೌದು ಸರ್ ಹೌದು
0: ಅದರಿಂದ
1: ಸರ್,
0: ಕಲೀಲಿಕ್ಕೆ ಅವಕಾಶ ಸಿಗ್ತಾ ಇದೆಯಾ?
1: ಖಂಡಿತ ಸಿಗುತ್ತೆ ಸರ್. ಇವಾಗ ಅಪ್ಪು ಸರ್ರಿಂದ ನಾನು ಡ್ಯಾನ್ಸ್ ಆ್ಯಕ್ಟಿಂಗ್ ನಾನು ಏನು ಕಲಿತಾ ಇಲ್ಲ, ಹಂಗೆ ಇವಾಗ ಮಲಯಾಳಮಲ್ಲಿ ಫಾಫಾ ಆಗಿರ್ಬೋದು, ಮಮ್ಮೂಟಿ ಸರ್ ಆಗಿರ್ಬೋದು, ಮೋಹನ್ಲಾಲ್ ಸರ್ ಆಗಿರ್ಬೋದು, ಅವ್ರದ್ದೆಲ್ಲ ತುಂಬ ಕಣ್ಣಲ್ಲೇ ಆ್ಯಕ್ಟ್ ಮಾಡ್ತಾರೆ, ಕಣ್ಣಲ್ಲೇ ಕತೆಗಳನ್ನ ಹೇಳೋಕ್ಕೆ ಅಥವಾ ಅವ್ರು ಏನು ಅನ್ಕೋತಾ ಇದ್ದಾರೆ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾರೆ, ಅದನ್ನು ಕಲಿಯೋದಾಗಿರ್ಬೋದು. ತಮಿಳಲ್ಲಿ ವಿಜಯ್ ಸೇತುಪತಿ ಅವರೆಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು, ಇವಾಗ ಹೀರೋ ಅಂತಲೂ ಹೇಳೋಕ್ಕಾಗಲ್ಲ, ಅವ್ರು ವಿಲನ್ ಆಗೂ ಮಾಡ್ತಾರೆ, ಹೀರೋ ಆಗೂ ಮಾಡ್ತಾರೆ, ಸಡನ್ ಆಗಿ ಉಪೇನದಲ್ಲಿ ತಂದೆಯಾಗಿ ಕೂಡ ಮಾಡ್ತಾರೆ. ಅವರು ಆ ಡಿಫ್ರೆನ್ಸು ನಮ್ಗೆ ಅನ್ನಿಸ್ಬೇಕು ಅಂದರೆ ಅವ್ರನ್ನ ನೋಡಿ ಕಲಿಬೇಕು, ಹೇಗೆ ಅವ್ರು ಚೇಂಜ್ ಓವರ್ ಆಗ್ತಾರೆ ಕ್ಯಾರೆಕ್ಟರಿಂದ ಹಿಡಿದು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಅದಾಗಿರ್ಬೋದು. ಮತ್ತು ನನ್ನ ಡ್ಯಾನ್ಸ್ ಅಪ್ಪು ಸರ್ ಅಂತಂದೆ, ಇವಾಗ ತೆಲುಗುಗೆ ಹೋದರೆ ಅಲ್ಲು ಅರ್ಜುನ್ ಸರ್ ಆಗಿರ್ಬೋದು, ಜೂನಿಯರ್ ಎನ್ ಟಿ ಆರ್ ಸರ್ ಆಗಿರ್ಬೋದು, ರಾಮ್ಚರಣ್ ಸರ್ ಆಗಿರ್ಬೋದು, ಒಬ್ಬೊಬ್ರದ್ದು ಒಂದೊಂದು ಯೂನಿಕ್ ಸ್ಟೈಲ್ಸ್ ಇದೆ. ಒಬ್ಬರು ಫ್ಲೋರ್ ಮೂಮೆಂಟ್ ಮಾಡಿದ್ರೆ, ಒಬ್ಬರು ಸ್ಟ್ಯಾಂಡಿಂಗಲ್ಲಿ, ಅಲ್ಲು ಅರ್ಜುನ್ ಸರ್ ಮತ್ತು ಇವರು ಜೂನಿಯರ್ ಎನ್ ಟಿ ಆರ್ ಸರ್ ಎಲ್ಲ ಫುಟ್ ವರ್ಕಲ್ಲಿ ತುಂಬ ಚೆನ್ನಾಗಿರುತ್ತೆ, ಒಂದು ಯೂನಿಕ್ ಸ್ಟೈಲ್ ಆಗಿರ್ಬೋದು ರಾಮ್ಚರಣ್ ಸರ್ದು, ಮತ್ತು ಫ್ಲೋರ್ ಮೂಮೆಂಟ್ಸ್ ಎಲ್ಲ ಅಲ್ಲು ಅರ್ಜುನ್ ಸರ್ ಚೆನ್ನಾಗಿ ಆಗ್ತಾರೆ. ಸೊ ಒಬ್ಬೊಬ್ಬರಿಂದನೂ ಒಂದೊಂದು ಎತ್ಕೊಂಡ್ರೆ ನಮಗೆಲ್ಲನೂ ಯೂಸ್ ಆಗುತ್ತೆ ಸರ್,
0: ಕಲೀಲಿಕ್ಕೆ ಅವಕಾಶ ಇದೆ.
1: ಖಂಡಿತ
0: ಮಹೇಂದ್ರ, ಬಹಳಷ್ಟು ವಿಚಾರಗಳನ್ನ ನಾವು ಮಾತಾಡ್ತಾ ಇದ್ದೀವಿ. ಈಗ ನಿಮ್ಮ ಕನಸು ಏನಿದೆ, ಏನು ಕನಸನ್ನ ಇಟ್ಕೊಂಡಿದ್ದೀರಿ? ಯಾಕೆಂದರೆ ಒಂದು ಗ್ಲಾಮರ್ ವರ್ಲ್ಡ್ಗೆ ಬಂದ್ಬಿಟ್ಟಿದ್ದೀರಿ ಸಿನಿಮಾ ಫೀಲ್ಡ್ಗೆ. ಈಗ ಸಿನಿಮಾ ಫೀಲ್ಡ್ ನಮ್ಮ ಮುಂಚೆ ಇದ್ದಾಗಲ್ಲ, ಯಾಕೆಂತ ಹೇಳಿದ್ರೆ ಆಗ ಬರೀ ಚಲನಚಿತ್ರ ಮಾತ್ರ ಅವಕಾಶ ಇತ್ತು. ಇವಾಗ ನೀವು ಆಗ್ಲೇ ಕೂಡ ಹೇಳಿದ್ರಿ, ಕಂಟೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ಲಾಟ್ಫಾರ್ಮ್ ಬಹಳಷ್ಟು ಇದಾವೆ. ರೀಲ್ಸ್ ಮಾಡಬಹುದು,
1: ರೀಲ್ಸ್ ಮಾಡುವ
0: ಶಾರ್ಟ್ ಫಿಲ್ಮ್ಸ್, ವೆಬ್ ಸೀರೀಸ್,
1: ವೆಬ್ ಸೀರೀಸ್ ಮಾಡಬಹುದು,
0: ಸಿನಿಮಾ ಮಾಡಬಹುದು. ಬರೀ ಒಂದು ನಿಮಿಷದಲ್ಲಿ ನಾವು ಏನ್ ಬೇಕಾದ್ರೂ ಮಾಡಿ ಜನರಿಗೆ ತಲುಪಬಹುದು, ಅಷ್ಟು ಸುಲಭವಾಗಿದೆ. ಯಾಕೆಂದ್ರೆ ನೀವು ಬರೀ ಸಿನಿಮಾದಲ್ಲಿ ನಟನೆ ಮಾಡಬೇಕು, ಧಾರಾವಾಹಿಯಲ್ಲಿ ನಟನೆ ಮಾಡಬೇಕು, ಇಲ್ಲ ಏನು ನಾವು ರಿಯಾಲಿಟಿ ಶೋಗಳ ಪ್ಲಾಟ್ಫಾರ್ಮ್ಗಳನ್ನ ಬಳಸ್ಕೋಬೇಕು ಅಂತ ಏನಿಲ್ಲ. ನಿನ್ನ ಟ್ಯಾಲೆಂಟ್ ಇತ್ತ, ಎಲ್ಲಿ ಬೇಕಾದ್ರೂ ನೀನು ಅದನ್ನು ಶೋಕೇಸ್
1: ಮಾಡ್ಬೋದು
0: ಅಲ್ವಾ? ಆ ನಿಟ್ಟಿನಲ್ಲಿ ನೀವು ಯಾವ ರೀತಿಯ ಕನಸುಗಳನ್ನ ಕಾಣ್ತಾ ಇದ್ರಿ ಇನ್ನು ನಿಮ್ಮ ಟ್ಯಾಲೆಂಟ್ ಶೋಕೇಸ್ ಮಾಡಲಿಕ್ಕೆ?
1: ಆ ನಿಟ್ಟಿನಲ್ಲಿ ಅಂತಂದರೆ ನಾನು ಆ್ಯಕ್ಟರ್ ಆಗಿ ಮುಂದುವರಿಬೇಕು, ಒಬ್ಬ ಲೀಡ್ ಪಾತ್ರ ಆಗಿ ನಾನು ಮುಂದುವರಿಬೇಕು ಅಂತ ನನಗೆ ಆಸೆ ಇದೆ. ಅದ್ರ ಜೊತೆ ನನ್ನ ಜೊತೆ ಬಂದಂತಹ ತಂಡಕ್ಕೆ ನಾನು ಮೋಸ ಮಾಡಿದೆ, ನಂದು ಒಂದು ಪ್ರೊಡಕ್ಷನ್ ಅದನ್ನು ಬೆಳೆಸ್ಬೇಕು ಅಂತ ಅದೇ ನಿಟ್ಟಲ್ಲಿ ಇದ್ದೇನೆ ಸರ್ ಈಗ ಸದ್ಯಕ್ಕೆ. ಅಂದರೆ ಈಗ ಮಹೇಂದ್ರ ಅಂದ್ರೆ ಒಂದು ಸರ್ಕಲ್ ಮಾಡ್ಬೋದು, ಇವನು ಕಾಮಿಡಿಗೆ ಅಥವಾ ಒಬ್ಬ ಡ್ಯಾನ್ಸ್ಗೆ ಸೀಮಿತ ಅಂತ. ಇವಾಗ ನನಗೆ ನನ್ನ ನೋಡಿರೋದು ಆಡಿಯನ್ಸು ಆಲ್ಮೋಸ್ಟ್ ಆಲ್ ಡ್ಯಾನ್ಸ್ ಇವನು ಚೆನ್ನಾಗಿ ಮಾಡ್ತಾನೆ, ಕಾಮಿಡಿ ಚೆನ್ನಾಗಿ ಮಾಡ್ತಾನೆ ಅಂತ. ಅದಲ್ಲದೆ ನಾನು ಮೇನ್ ಲೀಡ್ ಪಾತ್ರನೂ ಕರೆಕ್ಟಾಗಿ ಮಾಡ್ತೀನಿ, ಅಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೂಡ ಮಾಡ್ತೀನಿ, ವಿಲನ್ ಆಗಿ ಮಾಡ್ತೀನಿ, ಅದನ್ನೆಲ್ಲ ತೋರಿಸ್ಬೇಕು. ಮಹೇಂದ್ರ ಅಂದರೆ ಇದಕ್ಕೆ ಅಂತ ಸೀಮಿತ ಅನ್ಬಾರ್ದು, ಇವ್ನು ಏನು ಬೇಕಾದ್ರೂ ಮಾಡ್ತಾನೆ ಅನ್ನೋದನ್ನ ನಾನು ಆಡಿಯನ್ಸ್ಗೆ ತಲುಪಿಸೋ ನಿಟ್ಟಲ್ಲೇ ಇದ್ದೀನಿ. ಡೈರೆಕ್ಷನ್ ವರ್ಕ್ ನಡೀತಾ ಇದೆ, ರೈಟಿಂಗ್ ವರ್ಕ್ ನಡೀತಾ ಇದೆ, ಎಲ್ಲ ವರ್ಕು ಕೂಡ ಕಲಿತಾ ಹೋಗ್ತಾ ಇದ್ದೇನೆ ಸರ್.
0: ಓಕೆ, ಬಹಳಷ್ಟು ಅವಕಾಶಗಳನ್ನು ಪಡ್ಕೊಂಡು ಬೇರೆಯವ್ರಿಗೂ ಅವಕಾಶವನ್ನು ಕೊಡಲಿಕ್ಕೆ ತಮ್ಮ ಪ್ರೊಡಕ್ಷನ್ ಹೌಸ್ಗಳನ್ನ ಶುರು ಮಾಡಿದಿರಿ. ಅಂದರೆ ಇವನು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅನ್ನೋವಂಥ ಕನಸನ್ನ ಇಟ್ಕೊಂಡು ನೀವು ಮುಂದೆ ಬರಿತಾ ಇದ್ದೀರಿ, ಒಳ್ಳೆಯದು. ಈಗ ನಿಮ್ಮ ಮಾತುಗಳನ್ನು ಬಹಳಷ್ಟು ನಮ್ಮ ಯುವ ಕೇಳಿದವರು ಕೇಳ್ತಾ ಇರ್ತಾರೆ. ಈಗ ಮಹೇಂದ್ರ ಮೈಸೂರು ಹುಡುಗ ಅಂದ್ರೆ ಎಷ್ಟು ಜನ ಗೊತ್ತಿರಲ್ಲ, ಅದು ನಮ್ಮ ಗಾಂಧಿನಗರದ ಹುಡುಗ. ಅಂದ್ರೆ ಡ್ರಾಮಾ ಜೂನಿಯರ್ಸ್ ಆರಂಭವಾದಾಗ ಬಂದಂತಹ ಮಹೇಂದ್ರ, 10 ವರ್ಷ ಆಯ್ತಾ ಅದು? ಸುಮಾರು 10 ವರ್ಷದ ಹಿಂದೆ ಮೊದಲ ಸೀಸನ್ ಡ್ರಾಮಾ ಜೂನಿಯರ್ ಬಂದಾಗ ಬಹಳಷ್ಟು ಖ್ಯಾತಿಯನ್ನ ಪಡ್ಕೊಂಡಿತ್ತು. ಅಲ್ಲಿ ಬಂದಂತವ್ರು ಎಲ್ಲರೂ ಕೂಡ ನೆನ್ಪಿಗಿರ್ತಾರೆ ಇನ್ನು ಅಲ್ವಾ? ಈಗಲೂ ಕೂಡ ಅದ್ರ ರಿಪೀಟ್ ಕ್ರೆಡಿಟ್ ಕಾಸ್ಟ್ ಮಾಡಿದಾಗ ಓ ಇವ್ರು ಮಹೇಂದ್ರ, ಓ ಇವನೇ ಮಹೇಂದ್ರ ಅಲ್ವಾ ಅಂತೇಳಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಂದಂತಹ ಕ್ಯಾರೆಕ್ಟ್ರು, ತಾರಕ್ಕಲ್ಲಿ ಇರ್ಬೋದು, ಅದೇ ರೀತಿ ಬಹಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಬಂದಂತಹ ಕ್ಯಾರೆಕ್ಟ್ರು ಗುರುತಿಸ್ತಾರೆ ಅಲ್ವಾ? ಈಗ ನಿಮ್ಮ ಮಾತುಗಳು ಹಲವಾರು ಕೇಳಿದ್ರು ಕೇಳ್ತಾ ಇರ್ತಾರೆ, ಯುವ ಕೇಳಿದ್ರು, ಅವ್ರಿಗೂ ಆಸಕ್ತಿ ಇರುತ್ತೆ ನಾನು ಏನಾದರೂ ಸಾಧನೆ ಮಾಡಬೇಕು ಈ ಫೀಲ್ಡಲ್ಲಿ ಅಂತ, ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಅವ್ರಿಗೆ ಹೇಳೋದು ಒಂದೇ, ಇವಾಗ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸಿ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕಲೀರಿ. ಆ ಕಲಿಯೋಕ್ಕೆ ಸಮಯ ಕೊಡಬೇಕಾದ್ರೆ ನಿಮ್ಮ ಫ್ಯೂಚರ್ ಅಂದರೆ ಇದನ್ನು ನೀವು ಮೇನ್ ಲೈನಾಗಿ ತೊಗೋಬೇಕು ಅಂದಾಗ ಎಜುಕೇಷನ್ ಎಲ್ಲ ಸುಮಾರು ಜನ ಬಿಟ್ಬಿಡ್ತಾರೆ. ಮತ್ತು ಇನ್ನೊಬ್ಬರು ಸಾಧನೆ ಆದ್ರೆ ನಾನು ಕೇಳ್ಕೊಂಡೋಗಿ ನಾನು ಬೆಂಗಳೂರಲ್ಲೇ ಸೆಟ್ಲ್ ಆಗ್ತೀನಿ, ನಾನು ಪ್ರೊಡಕ್ಷನ್ ವರ್ಕ್ ಮಾಡ್ಕೊಂಡು ಶುರು ಮಾಡ್ಬಿಡ್ತೀನಿ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ಫಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಅದನ್ನು ಫಿಕ್ಸ್ ಆಗಿ ನಾನು ಇದನ್ನು ಮಾಡಬಲ್ಲೆ ಅಂತ ನೀವು ನಂಬಿ ಫಸ್ಟು. ಅದರ ಮೇಲೆ ನೀವು ಇಲ್ಲಿ ಏನು ಸಾಧ್ಯ, ನಿಮ್ಮ ಪ್ರೈಮರಿ ಲೆವೆಲಲ್ಲಿ ಏನು ವರ್ಕೌಟ್ ಮಾಡ್ಕೋಬೇಕು, ಇದಕ್ಕೆ ಹೋಗಬೇಕು, ಒಬ್ಬ ಆ್ಯಕ್ಟರ್ ಆಗಬೇಕು ಅಂದರೆ ಏನು ಕಲಿಬೇಕು ಬೇಸಿಕ್ಸು, ಅಥವಾ ಏನು ಒಬ್ಬ ಡ್ಯಾನ್ಸರ್ ಆಗಬೇಕು ಅಂದರೆ ಏನು ಕಲಿಬೇಕು, ಒಬ್ಬ ಡೈರೆಕ್ಟರ್ ಆಗಬೇಕು ಅಂದರೆ ನಾನು ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದು ಬೇಸ್ ಲೆವೆಲ್ ನೀವು ಇಲ್ಲಿ ತಿಳ್ಕೊಳ್ಳಿ. ಆಮೇಲೆ ಬೆಂಗಳೂರಿಗೆ ಹೋಗಿ ಅಥವಾ ನೀವು ಮುಂಬೈಗೆ ಹೋಗ್ತಿರೋ ಅಥವಾ ಆಂಧ್ರಾಗೆ ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು, ನೀವು ಬೇಸ್ ಇಲ್ಲಿ ಕಲ್ತ್ಕೊಂಡು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿ ನೀಟಾಗಿ ಮಾಡಿ ತಲೆ ಕೆಡಿಸ್ಕೋಬೇಡಿ. ತುಂಬ ಈಸಿವೇನೆ, ಬಟ್ ನೀವು ಅದನ್ನು ಕ್ಲಮ್ಸಿ ಮಾಡ್ಕೋಬೇಡಿ ಅಂತ ಹೇಳ್ತೀನಿ.
0: ಬಹಳ ಸಂತೋಷ ಮಹೇಂದ್ರ ಅವರೇ, ಇಷ್ಟೊತ್ತು ಆಕಾಶವಾಣಿಗೆ ಬಂದು ಯುವ ಸೆಲೆಬ್ರಿಟಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಸಣ್ಣ ವಯಸ್ಸಿನಲ್ಲೇ ಕೂಡ ಆರಂಭವಾದಂತಹ ಈ ಒಂದು ನಿಮ್ಮ ಜರ್ನಿ ಇನ್ನೂ ಕೂಡ ನಿಂತೇ ನಡೀತಾ ಇದೆ. ಇದೇ ರೀತಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿಕೊಂಡು ಏನು ಒಂದು ಪ್ರೊಡಕ್ಷನ್ ಹೌಸನ್ನು ಆರಂಭ ಮಾಡಿದಿರಿ, ನಮ್ಮ ಮೈಸೂರಿನ ಸುತ್ತಮುತ್ತಲಿನ ಪ್ರದೇಶದ ಹುಡುಗರಿಗೆ ಅವಕಾಶಗಳನ್ನು ಕೊಟ್ಕೊಂಡು, ಎಲ್ಲ ರೀತಿಯಾದ ಅವಕಾಶಗಳನ್ನು ಕೊಟ್ಕೊಂಡು ನಿಮ್ಮ ಪ್ರೊಡಕ್ಷನ್ ಹೌಸ್ ನಡೀತಾ ಇದೆ. ಅದೇ ರೀತಿ

0: ಹೊಸ ಹೊಸ ಕಲಾವಿದರಿಗೆ ಟ್ಯಾಲೆಂಟ್ಗೆ ಅವಕಾಶ ಸಿಗಲಿ, ನಿಮ್ಮ ಒಂದು ಕನಸು ಇದೆ ಆ ಕನಸೆಲ್ಲ ಈ ಒಂದು ಫೀಲ್ಡ್ ಅಲ್ಲಿ ಈಡೇರ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಸರ್, ಎಲ್ರಿಗೂ ನಮಸ್ತೆ.
2: ಇದುವರೆಗೆ ಯುವ ಸೆಲೆಬ್ರಿಟಿ ಮೈಸೂರಿನ ಬಾಲ ಪ್ರತಿಭೆ, ಈಗ ಯುವ ಪ್ರತಿಭೆಯಾಗಿ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಹಲವಾರು ಚಲನಚಿತ್ರಗಳಲ್ಲಿ ನಟಿಸಿರುವ ಮಹೇಂದ್ರ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ, ಸಂಕಲನ ಶೀತಲ್ ಬೆಳಗಲಿ. ಇದು ಇಂದಿನ ಯುವವಾಣಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಹಲೋ, ಇಸ್ ಇಟ್ 251-258-2?
2: ಯೆಸ್, ಎಫ್ಎಂ 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದ್ ಹಾಡ್ಬೇಕಿತ್ತು.
4: ಕೇಳು, ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.

ಸಮಯ 8:30. ಈಗ ಹಿಂದಿ ಚಿತ್ರ ಗೀತೆಗಳನ್ನು ಕೇಳುವ ಸಮಯ. ಸ್ನೇಹಿತರೆ, ಮೊದಲಿಗೆ ಕೇಳೋಣ ಆಜಾ ಮೇರಿ ಜಾನ್ ಚಿತ್ರದ ಗೀತೆ. ಹಾಡಿದರೆ ನಿಖಿಲ್, ವಿನಯ್ ಹಾಗೂ SP ಬಾಲಸುಬ್ರಹ್ಮಣ್ಯಂ. ಸಮೀರ್ ಅವರ ಸಾಹಿತ್ಯ, ಸಂಗೀತ RD ಬರ್ಮನ್ ಅವರದು.

ಇನ್ನು ಮುಂದೆ ಕೇಳಿ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಅಮರ್ ಪ್ರೇಮ್ ಚಿತ್ರದ ಗೀತೆಯನ್ನು. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಹಾರಾಜಪುರಂ ಎಸ್ ರಾಮಚಂದ್ರನ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ನಮ್ಮ ಹೆಮ್ಮೆಯ ರಾಷ್ಟ್ರ ಕವಿ ಕುವೆಂಪು ಅವರ ಯಮನ ಸೋಲು ನಾಟಕದಲ್ಲಿ ಬರುವ ಕೊನೆಯ ಸಾಲು ಧರ್ಮ ನಮ್ ಧರ್ಮದಿಂ ಗೆಲ್ಲುವುದೇ ಮರ್ಮ. ಈ ಸಾಲುಗಳು ಒಡೆಯರವರಿಗೆ ಧರ್ಮವತಿ ರಾಗದಲ್ಲಿ ಈ ಕೃತಿ ರಚಿಸಲು ಪ್ರೇರಣೆಯಾಗಿರಬಹುದು. ಅವರ ಓದು ಬಹು ವಿಸ್ತಾರ, ಹೀಗಾಗಿ ಅವರು 20ನೇ ಶತಮಾನದ ಒಬ್ಬ ಶ್ರೇಷ್ಠ ಕವಿ, ಸಂಸ್ಕೃತ ಶ್ರೀವಿದ್ಯಾವಿಶಾರದ ವಾಗ್ಗೇಯಕಾರರಾಗಿ ಗುರುತಿಸಲ್ಪಟ್ಟಿದ್ದಾರೆ. ಕನ್ನಡ ಭಾಷೆಯಲ್ಲಿ ಕೃತಿ ರಚನೆ ಆಗದಿದ್ದರೂ ಕನ್ನಡದ ಶ್ರೇಷ್ಠ ಕವಿಗಳ ಸಾಹಿತ್ಯದ ಪ್ರಭಾವ ಕರ್ನಾಟಕದ ಮಹಾರಾಜರಾದ ಒಡೆಯರವರಿಗೆ ಲಭ್ಯವಾಗಿಯೇ ಇರುತ್ತದೆ.
0: ದುರ್ಗಾ ಸಪ್ತಶತಿಯ 11ನೇ ಅಧ್ಯಾಯದ 5ನೇ ಶ್ಲೋಕದ ರೂಪಕಾರ್ಥ, ರಹಸ್ಯಾರ್ಥ, ಭಾವಾರ್ಥ, ಅಂತರಾರ್ಥ, ಲೌಕಿಕಾರ್ಥ ಇವುಗಳೆಲ್ಲದರ ಜ್ಞಾನ ಕೃತಿ ಸಾಹಿತ್ಯದಲ್ಲಿ ಮೂಡಿಬಂದಿದೆ. ವರಕಂಠೀರವ ಶರಭೇಶ್ವರ ಪ್ರಿಯೆ ಎಂಬ ಸಾಹಿತ್ಯದಲ್ಲಿ ಶರಭೇಶ್ವರ ಎನ್ನುವುದು ಈಶ್ವರನ ಒಂದು ನಾಮವಾದರೂ ಗಂಡಭೇರುಂಡ ಒಡೆಯರ್ ಮನೆತನದ ರಾಜಲಾಂಛನ. ಇದು ರಾಜಧರ್ಮದ ಪ್ರತೀಕ. ಹಾಗಾಗಿ ವರ ಧರ್ಮವತಿ ನಾಮ ಪ್ರತಿಪಾದಿತೆ ಎಂಬಲ್ಲಿಗೆ ಕೃತಿ ಸಾಹಿತ್ಯವನ್ನು ಸಂಪನ್ನಗೊಳಿಸಿದ್ದಾರೆ ಒಡೆಯರವರು.

0: ಗಂಡ ಭೇರುಂಡ ಮೈಸೂರು ಅರಸರ ರಾಜ ಲಾಂಛನವಾಗಿ ತಾನ ಪಡೆದಿದ್ದಾದರೂ ಹೇಗೆ? ನಂಜುಂಡಸ್ವಾಮಿಯವರ ಮಾತಿನಲ್ಲಿ ಈಗ ಕೇಳೋಣ.
1: ರಾಜಲಾಂಛನ ಗಂಡಬೇರುಂಡ, ಇದು ಒಂದು ಕಾಲ್ಪನಿಕ ಪಕ್ಷಿಗೂ ಪೂಜೆ. ಇದೊಂದು ವಿಶೇಷ. ಇದು ಅಸಮಾನ ಶೌರ್ಯ ಸಾಹಸಗಳ ಪ್ರತೀಕ. ಕೆಂಪು ಬಣ್ಣದ ಬಾವುಟದಲ್ಲಿ ಸತ್ಯಮೇವೋ ಧರಾಮ್ಯಹಂ ಎಂಬ ಧ್ಯೇಯವಾಕ್ಯ, ಜೊತೆಗೆ ಗಂಡಬೇರುಂಡ. ಇದು ಮಹಿಷದ ತಲೆಯನ್ನು ಬಾಯಿಯಲ್ಲಿ ಹಿಡಿದಿರುವ ಸಿಂಹ ಮತ್ತು ಯಾಳಿಗಳೂ ಇವೆ. ಕುಲದೇವತೆ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹರಿಸಿದಾಗ ಅವನ ವಾಹನ ಮಹಿಷ ಅಂದರೆ ಎಮ್ಮೆ ಅದರ ತಲೆ ಕಡಿದು ನೆಲಕ್ಕುರುಳಿತು. ಆಗ ದೇವಿಯ ವಾಹನ ಸಿಂಹ ಆ ತಲೆಯನ್ನು ಬಾಯಲ್ಲಿ ಕಚ್ಚಿ ಹಿಡಿಯಿತು. ಆ ಮಹಿಷ ದುಷ್ಟಶಕ್ತಿಯ ಸಂಕೇತ. ಕಚ್ಚಿ ಹಿಡಿದಿರುವ ಸಿಂಹ ಸಾತ್ವಿಕ ಅಂದರೆ ವಿಜಯದ ಸಂಕೇತ. ಯಾಳಿ ಅಂದರೆ ಆನೆಯ ಮುಖ, ಸಿಂಹದ ಮೈಕಟ್ಟಿರುವ ಅಷ್ಟಪಾದಗಳ ಒಂದು ಕಾಲ್ಪನಿಕ ಪ್ರಾಣಿ. ಇದನ್ನು ಶರಭ ಎಂದು ಕರೆಯುತ್ತಾರೆ. ಇದು ಪರಶಿವನ ಅವತಾರ. ರಾಜ್ಯ ರಕ್ಷಣೆಗೆ ಚಾಮುಂಡಿಯ ಶಕ್ತಿ ಹಾಗೂ ಶಿವಶಕ್ತಿ ಅಗತ್ಯವೆಂದೇ ಯಾಳಿ ಶರಭಗಳಿಗೆ ರಾಜಧ್ವಜದಲ್ಲಿ ಸ್ಥಾನ. ನವರಾತ್ರಿಯಲ್ಲಿ ಯಾಳಿ ಪೂಜೆ ವಿಶೇಷ. ವಿಜಯನಗರದ ಕಾಲ ಅಂದರೆ 510 ವರ್ಷ ಇತಿಹಾಸ ಇದಕ್ಕಿದೆ. ಈ ಎಲ್ಲ ಕಾರಣಗಳಿಂದ ಮೈಸೂರು ರಾಜವಂಶದ ರಾಣಿಯರು ಮತ್ತು ಇತರ ಮಹಿಳೆಯರು ಶ್ರೀಮಂತಿಕೆಯ ಸಂಕೇತವಾಗಿ ಚಿನ್ನದ ಪದಕ, ಡಾಬು, ಜಡೆಬಿಲ್ಲೆಗಳಲ್ಲಿ ಕೆಂಪು ಮತ್ತು ಪಚ್ಚೆ ಹರಳುಗಳು

0: ಗಂಡಬೇರುಂಡ ಚಿತ್ರ ಇರುತ್ತಿತ್ತು. ದಸರಾ ಸಂದರ್ಭದಲ್ಲಿ ಕಲಾವಿದರನ್ನ ಸನ್ಮಾನಿಸಲು ವಿದ್ವಾಂಸರಿಗೆ ಗಂಡಬೇರುಂಡ ಚಿತ್ರ ನೇಯ್ದಿರುತ್ತಿದ್ದ ಶಾಲು ಹಾಗೂ ಚಿನ್ನದ ಪದಕಗಳನ್ನು ಮಹಾರಾಜರು ದಯಪಾಲಿಸ್ತಾ ಇದ್ರು. ಕೇಳಿದರಲ್ಲ ಗಂಡಬೇರುಂಡದ ಮಹಾಮಹಿಮೆಯನ್ನು.
1: ಒಡೆಯರವರ 9ನೇ ಮೇಳಕರ್ತ ಧೇನುಕಾರಾಗದ ರಚನೆ ಆರಂಭವಾಗುವುದು ಚಿಂತಯಾಮಿ ಸಂತತಂ ಮೂಲ ಪ್ರಕೃತಿ ಸ್ವರೂಪಾಂ ಎಂದು. ಆದಿಪರಾಶಕ್ತಿಯ ಮೂಲ ಸ್ವರೂಪವೇ ಪ್ರಕೃತಿ ಪುರುಷ, ಇದು ಶಿವಶಕ್ತಿಯ ಸ್ವರೂಪ. ಈ ಸ್ವರೂಪವನ್ನು ಹಾಗೂ ಶ್ರೀ ವಿದ್ಯಾಜ್ಞಾನದ ಹರವನ್ನು ಈ ಕೃತಿಯಲ್ಲಿ ಸವಿಸ್ತಾರವಾಗಿ ನಾವು ಕಾಣಬಹುದು. ಅಂತಹ ಮಹತ್ ಚಿಂತನೆ ಒಡೆಯರವರದಾಗಿತ್ತು.
2: ಈ ರಚನೆಯ ಅಂತರಾರ್ಥ, ಈ ಪ್ರಪಂಚದಲ್ಲಿ ಮಾನವನು ಯಾವುದೇ ಒಂದು ಕೆಲಸವನ್ನು ಸಾಧಿಸಬೇಕಾದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಎಂಬ ಮೂರು ರೀತಿ ಶಕ್ತಿ ಇರಲೇಬೇಕು. ಇಚ್ಛಾಶಕ್ತಿ ಎಂದರೆ ಒಂದು ಕೆಲಸವನ್ನು ಮಾಡಬೇಕೆಂಬ ಸಂಕಲ್ಪ, ಆ ಕೆಲಸ ಹೇಗೆ ಎಂಬ ಯೋಜನೆಯೇ ಕ್ರಿಯೆ. ಇವೆರಡರ ಫಲ ಜ್ಞಾನ. ಬರೀ ಹೂವು ದಾರ ಇದ್ದರೆ ಮಾಲೆಯಾಗುವುದಿಲ್ಲ ಅಲ್ಲವೇ, ಅದನ್ನು ಪೋಣಿಸುವ ವ್ಯಕ್ತಿ ಕೂಡ ಇಲ್ಲಿ ಮುಖ್ಯವಾಗುತ್ತಾರೆ. ಇವನ್ನೆಲ್ಲ ಒಂದುಗೂಡಿಸುವ ಶಕ್ತಿಯೇ ಆ ಮಹಾಶಕ್ತಿ, ಅವಳೇ ಶಿವಶಕ್ತಿ ಎಂಬ ಅಭಿಪ್ರಾಯ ಹಾಗೂ ಸಂದೇಶವನ್ನು ಈ ಕೃತಿ ಸಾಹಿತ್ಯದ ಮೂಲಕ ನೀಡಿದ್ದಾರೆ ಒಡೆಯರವರು. ಕಾಮಧೇನು ಕಾಂತಿಶಯಾಮ್ ಎಂಬ ಕೃತಿಯ ಕೊನೆಯ ಸಾಹಿತ್ಯದಲ್ಲಿ ಒಡೆಯರವರ ರಾಗಮುದ್ರೆ ಭಾವಾರ್ಥಪೂರ್ಣವಾಗಿ ಮೂಡಿರುವುದನ್ನು ಗಮನಿಸಬಹುದು.

0: ನೀವೀಗ ಕೇಳಿದ ಧೇನುಕಾರಾಗದ ವಿಶ್ಲೇಷಣೆಯನ್ನು ಒಮ್ಮೆ ಒಡೆಯರವರು ಮಾಡಿ ಅಚ್ಚರಿ ಮೂಡಿಸಿದ ಪ್ರಸಂಗವನ್ನು ವಿದ್ವಾನ್ ವಿ ನಂಜುಂಡಸ್ವಾಮಿಯವರು ಹೀಗೆ ತಿಳಿಸಿದ್ದಾರೆ.
1: ಧೇನುಕಾರಾಗದ ಪ್ರಸಂಗ, ಈ ರಾಗಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಸಂಗವನ್ನು ವಾಸುದೇವಾಚಾರ್ಯರ ಮೊಮ್ಮಗ ಎಸ್ ಕೃಷ್ಣಮೂರ್ತಿಗಳು ಪ್ರಸ್ತಾಪಿಸಿದ್ದಾರೆ. ಅದು ಹೀಗೆ, ಒಮ್ಮೆ ಖ್ಯಾತ ವಿದ್ವಾಂಸರಾದ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ರವರು ಆಸ್ಥಾನದಲ್ಲಿ ಧೇನುಕ ರಾಗವನ್ನು ವಿಸ್ತಾರವಾಗಿ ಹಾಡಿ ತ್ಯಾಗರಾಜರ ತೆಲಿಯಲೇರು ರಾಮ ಕೃತಿಯನ್ನು ನಿರೂಪಿಸಿದರು. ಒಡೆಯರವರಿಗೆ ಈ ರಾಗದ ಬಗ್ಗೆ ಹೆಚ್ಚಿನ ಅರಿವಿಲ್ಲವೆಂಬ ಭಾವನೆ ಅಯ್ಯಂಗಾರ್ಯರಿಗೆ ಇತ್ತು. ಕಾರ್ಯಕ್ರಮದ ಮರುದಿನ ಗುರುಗಳಾದ ವಾಸುದೇವಾಚಾರ್ಯರೊಂದಿಗೆ ಹಿಂದಿನ ದಿನದ ಆ ಧೇನುಕ ರಾಗದ ಬಗ್ಗೆ ಜಯಚಾಮರಾಜೇಂದ್ರ ಒಡೆಯರವರು ಮಾಡಿದ ವಿಶ್ಲೇಷಣೆ ಹಾಗೂ ನೀಡಿದ ವಿವರಣೆ ಅಂದು ಆ ಸಭೆಯಲ್ಲಿ ವಿದ್ವತ್ ಸಭೆಯ ಎಲ್ಲರೂ ಜಯಚಾಮರಾಜೇಂದ್ರ ಒಡೆಯರ ವಿವರಣೆಯನ್ನು ಕೇಳಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಬೆರಗುವಂತೆ ಮಾಡಿಸಿತು. ಸ್ವತಃ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಕೂಡ ತಮ್ಮ ಅಭಿಪ್ರಾಯವನ್ನು ಸರಿಪಡಿಸಿಕೊಳ್ಳಲು ಅನುಕೂಲವಾಯಿತಂತೆ.
0: ಜಯಚಾಮರಾಜ ಒಡೆಯರವರು ಕಾಮಾಕ್ಷಿಯನ್ನು ಹಾಡಿ ಹೊಗಳಲು ಬಳಸಿರುವ ರಾಗ 27ನೇ ಸರಸಾಂಗಿ ರಾಗದಲ್ಲಿ ಜನ್ಯವಾದ ಸಿಂಹವಾಹಿನಿ. ಸಿಂಚತಿ ತೇಜಃ ಪಶುತು ಇತಿ ಸಿಂಹ ಎಂದು ಶಿವಸಹಸ್ರನಾಮದ ಭಾಷ್ಯವನ್ನು ಒದಗಿಸಿದ್ದಾರೆ. ಅಜ್ಞಾನದಿಂದ ಇರುವ ಜೀವಿಗಳಿಗೆ ತೇಜಸ್ಸಿನಿಂದ ಕೂಡಿದ ಸಿಂಹ, ಸಿಂಹಾಸನದ ಮೇಲೆ ಕುಳಿತಿರುವ ದೇವಿ ಸಿಂಹವಾಹಿನಿ, ಅವಳು ಅಂಬುಜಾಕ್ಷಿ ಕೂಡ. ಅಂತಹ ಸಿಂಹದ ರಜೋ ತಮೋ ಗುಣಗಳನ್ನು ವಾಹನವನ್ನಾಗಿಸಿಕೊಂಡಿದ್ದಾಳೆ.
2: ಸಾಕ್ಷಿಕ ಗುಣದ ಪ್ರತೀಕ ಕಮಲ ಅಂಬುಜ. ಸೂಕ್ಷ್ಮದ ಆ ಅಂಬುಜಾಕ್ಷಿ ಕಾಮಾಕ್ಷಿಯನ್ನು ಅಂಬ ಲೋಕಜನನಿ ಜಗನ್ಮೋಹಿನಿ ಕಾಪಾಡು ಎಂದು ಕೋರಿದ್ದಾರೆ. ಶ್ರೀ ಹ್ರೀಂಕಾರೇಕ್ಷಾಕ್ಷರ ಮನೋವಾಗರ್ಥ ರೂಪಿಣಿ ಜೊತೆಗೆ ರಾಗಮುದ್ರೆ ಸಿಂಹವಾಹಿನಿ ಕೂಡ ಇಲ್ಲಿ ಮೂಡಿಬಂದಿದೆ. ನವಾಕ್ಷರಗಳಲ್ಲಿ ಶ್ರೀಂ ಎನ್ನುವುದು ಮೊದಲು, ನಾಲ್ಕನೇ ಅಕ್ಷರ ಹ್ರೀಂ ಎನ್ನುವುದು ಕೊನೆಯ ಅಕ್ಷರ. ಈ ಬೀಜಾಕ್ಷರಗಳಲ್ಲಿ ಜೀವ ತುಂಬಿಟ್ಟಿರುವ ದೇವಿಯ ಸ್ವರೂಪವನ್ನು ಕುರಿತು ಒಡೆಯರ್ ಏಕಾಕ್ಷರಾನು ವಾಗರ್ಥ ಸ್ವರೂಪಿಣಿ ಎಂದು ವರ್ಣಿಸಿದ್ದಾರೆ. ವಾಗ್ಗೇಯಕಾರ ಎನಿಸಿಕೊಳ್ಳಲು ಸಾಹಿತ್ಯ, ವಾಕ್ ಮತ್ತು ಗೇಯ ಸಂಗೀತ ಇವೆರಡೂ ಶಿವಶಕ್ತಿಯರಂತೆ ಇರಲೇಬೇಕು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಒಡೆಯರವರು.

0: ಅಪರೂಪದ ರಾಗ ಹಿಂದೋಳ ದರ್ಬಾರ್. ಹಿಂದೋಳ ಎಂದರೆ ಉಯ್ಯಾಲೆ ಅಥವಾ ಜೋಕಾಲಿ, ದರ್ಬಾರ್ ಎಂದರೆ ರಾಜರ ದರ್ಬಾರ್. ಒಡೆಯರವರು ಶ್ರೀವಿದ್ಯಾ ವಿಶಾರದರಾಗಿದ್ದರಿಂದ ಅವರಿಗೆ ರಾಜತ್ವ, ಸಿಂಹಾಸನ, ದರ್ಬಾರ್ ಇವೆಲ್ಲವೂ ನಾಟ್ ಎ ಬೆಡ್ ಆಫ್ ರೋಸಸ್ ಎಂಬುದರ ಅರಿವಿತ್ತು. ಉಯ್ಯಾಲೆಯಂತೆ ತೂಗಾಡುತ್ತಲೇ ಇರುತ್ತದೆ ಎಂಬ ಸತ್ಯವನ್ನು ಚೆನ್ನಾಗೇ ಅರಿತಿದ್ದರು.
1: ಒಡೆಯರವರಿಗೆ ತತ್ವಶಾಸ್ತ್ರದ ಅಭ್ಯಾಸದಿಂದ ಅದರ ಅರಿವು ಚೆನ್ನಾಗಿಯೇ ಇತ್ತು. ಜೊತೆಗೆ ಎಷ್ಟು ವರ್ಷ ಜೀವಂತವಾಗಿದ್ದೇವೆ ಎಂಬುದಕ್ಕಿಂತ ಹೇಗೆ ಬಾಳಿದೆವು ಎಂಬುದರ ಜ್ಞಾನ ಅಧಿಕವಾಗಿತ್ತು. ಎಂತಹ ಭಾವವೋ ಅಂತಹ ಪೂಜೆ, ಎಂತಹ ಪೂಜೆಯೋ ಅಂತಹ ಫಲ ಎಂಬುದು ಅವರಿಗೆ ತಿಳಿದಿತ್ತು. ಆಸ್ಥಾನದ ಎಲ್ಲ ಹಿರಿಯ ಆಯಾ ವಿಭಾಗದ ಪರಿಣಿತ ವಿದ್ವಾಂಸರೊಂದಿಗೆ ಸಮಾಲೋಚನೆಯಿಂದ KTJ ಗೊತ್ತಿತ್ತು. ಇಲ್ಲಿ ಕೆ ಎಂದರೆ ಕೇಳ್ಮೆ, ಟಿ ಎಂದರೆ ತಾಳ್ಮೆ, ಜೆ ಎಂದರೆ ಜಾಣ್ಮೆ. ಹಾಗೆಯೇ ಈ ಕೃತಿಯ ಕೊನೆಯ ಸಾಲುಗಳಾದ ಗಂಗಾದಿ ಸಕಲ ತೀರ್ಥ ಸೇವಿತೆ, ಶ್ರೀ ವಿದ್ಯಾದಿ ದೇವತೆ, ಗಂಧಾದಿ ಸುಗಂಧ ಲೇಪಿತೆ, ಗೌರವರ್ಣ ದೇಹ ಕಾಂತಿ ಸಹಿತೆ, ಪವಿತ್ರವಾದ ಗಂಗೆ, ಸಜ್ಜನರ ಜೊತೆ ಒಡನಾಟ, ಇವುಗಳಿಂದಲೇ ಸಚ್ಚಿದಾನಂದ ದೊರೆತು ಮುಕ್ತಿ ಮಾರ್ಗದ ಕಡೆಗೆ ಹೋಗುವುದು ಸುಲಭ ಎಂಬ ಗುರಿಯನ್ನಿಟ್ಟುಕೊಂಡು ಬಾಳಿದವರು ಮಹಾರಾಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್.

0: ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಸ್ನೇಹಿತರೆ, ಗಮನಿಸಿ, ನಾಳೆ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದ ಕಲಾವಿದರಿಂದ ವಾದ್ಯವೃಂದ ಪ್ರಸಾರವಾಗಲಿದೆ. ನಿರ್ದೇಶನ HK ನರಸಿಂಹಮೂರ್ತಿ.

ನಾಳೆ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ನಾಟಕ ಫೋನಾಯಣ, ರಚನೆ ಬಿ ಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ಬಿ ದಿಗ್ವಿಜಯ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಮೈಸೂರಿನಿಂದ ಕಾರ್ಯಕ್ರಮಗಳನ್ನು. ಸಮಯ 10:30. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ನಾವೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲಿಗೆ ಕೇಳಿ ಭಕ್ತ ಕನಕದಾಸ ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಕನಕದಾಸರ ರಚನೆಗೆ ಸಂಗೀತ ನೀಡಿದ್ದಾರೆ ಎಂ ವೆಂಕಟರಾಜು.
1: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲ.

ಇನ್ನು ಮುಂದೆ ಕೇಳಿ ಘಂಟಸಾಲ ಅವರ ಧ್ವನಿಯಲ್ಲಿ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ಪೆಂಡ್ಯಾಲ

ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆಗೆ ಸಂಗೀತ ನೀಡಿದ್ದವರು ಜಿ ಕೆ ವೆಂಕಟೇಶ್. ಇನ್ನು ಮುಂದೆ ಕೇಳಿ ಚಂದ್ರಹಾಸ ಚಿತ್ರದ ಗೀತೆ, ಹಾಡಿದರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಚಿ ಸದಾಶಿವಯ್ಯ ಅವರು ರಚಿಸಿರುವ ಈ ಗೀತೆಗೆ ಸ್ವರಕಲ್ಪನೆ ಎಸ್ ಹನುಮಂತರಾವ್ ಅವರದು.

ಹೀಗೀತೆಯೊಂದಿಗೆ ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಮಯ 11 ಗಂಟೆ. ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ, ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೇಶವಮೂರ್ತಿ. ಸೇವಾವಾಹಿನಿ 7:30, 7:45, 2:40, ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎನ್ ಕಾರ್ತಿಕ್ ಅವರ ವಯಲಿನ್ ವಾದನವಿದೆ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಹೊಂಗಿರಣ ವಿಕಸಿತ ಹಾದಿಗೊಂದು ಸೋಪಾನ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ಫೋನಾಯಣ, ರಚನೆ ಬಿಆರ್ ನಾಗರತ್ನ, ನಿರ್ದೇಶನ ಹಾಗೂ ನಿರ್ಮಾಣ ಬಿ ದಿಗ್ವಿಜಯ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಟಿಎಸ್ ಸ್ನೇಹ ಅವರು ಆಡಿರುವ ಭಕ್ತಿಗೀತೆಗಳನ್ನು ಕೇಳಬಹುದು. 12:45 ಸಣ್ಣ ಕತೆ ಮಲ್ಲಿಯ ನಾಳೆಗಾಗಿ ನಂದಾದೀಪ ಅವರಿಂದ. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸರಣಿ, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ, ನಿರ್ದೇಶನ HK ನರಸಿಂಹಮೂರ್ತಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ. 4:00 ಕಥಾ ಕಾಲಕ್ಷೇಪ ವಾಲಿಮೋಕ್ಷ, ಪ್ರಸ್ತುತಿ ಸಂತ ಕೇಶವದಾಸರು. 5:00 ಅಪೋಲೋ BGS ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಆರೋಗ್ಯಕರ ಬೆನ್ನುಮೂಳೆ ಆರೋಗ್ಯಕರ ಜೀವನ. ಭಾಗವಹಿಸುತ್ತಾರೆ ಬೆನ್ನುಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಪ್ರಜ್ವಲ್, ಪ್ರಸ್ತುತಿ ಚಿನ್ಮಯಿ KS. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ BGS ಆಸ್ಪತ್ರೆ ಮೈಸೂರು. 5:40 ಪ್ರಾಯೋಜಿತ KSOU ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾಧಿಕಾರಿ ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನವಿದೆ. ನಾಳೆ ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ. 6:50 ಕೃಷಿರಂಗದಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ. ನಂಜನಗೂಡು ತಾಲೂಕು ಸೂರಹಳ್ಳಿ ಗ್ರಾಮದಲ್ಲಿ ನಡೆದ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದ ಬಾನುಲಿ ವರದಿ, ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಭಾರತ ಮತ್ತು ಪಾಕಿಸ್ತಾನದ ನಡುವೆ ಲಂಡನ್ನ ಓವಲ್ನಲ್ಲಿ ನಡೆಯಲಿರುವ ICC ಮಹಿಳೆಯರ T20 ವರ್ಲ್ಡ್ ಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನೀವು ನಮ್ಮ ನಿಲಯದಿಂದಲೂ ಕೇಳುವಿರಿ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6. ಸಮಯ 11:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ವೇಳೆ 11:06. ನಮ್ಮ ನಾಳಿನ ಪ್ರಸಾರ ಎಫ್ಎಂ ಕಂಪನಾಂಕ 100.6 ಬೆಳಗ್ಗೆ 5:55 ಪ್ರಾರಂಭವಾಗುವುದು. ಆತ್ಮೀಯ ಕೇಳುಗರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.